ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದಂತೆ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 19 ದಿನ ಅಂದರೆ 2026 ಇಸವಿ ಜೂನ್ ತಿಂಗಳ 9 ತಾರೀಕು ಮಂಗಳವಾರ, ಈಗ ಸಮಯ 5:58 ಸೆಕೆಂಡುಗಳು. ಆತ್ಮೀಯ ಶ್ರೋತೃಗಳಿಗೆಲ್ಲ ಶುಭೋದಯ. ನಿಮ್ಮ ಬಾನುಲಿ ಗೆಳತಿ ಮೋಹನಾಕ್ಷಿಯಿಂದ ಹಾಗೂ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೀತಿಯ ಸ್ವಾಗತ.

ಆಕಾಶವಾಣಿ ಹಾಸನ ಎಫ್ಎಂ ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿ ರಚನೆಗಳ ಕಾರ್ಯಕ್ರಮ, 6:30 ಚಿಂತನ ಡಾ ಬಸವರಾಜ ನೆಲ್ಲಿಸರ ಇವರಿಂದ, 6:35 ಹಾಗೂ 6:50 ಭಾವಗೀತೆಗಳನ್ನು ಆಲಿಸಬಹುದು.

7:15ಕ್ಕೆ ಪಾರಿಜಾತ, 6:45ಕ್ಕೆ ರೈತರಿಗೆ ಸಲಹೆ, 7:15ಕ್ಕೆ ಪಾರಿಜಾತ ಕನ್ನಡ ಸಾಹಿತ್ಯ ಲೋಕದ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಿ ಸುಜಾತ ಎಫ್ ತಳವಾರ್. 7:45ಕ್ಕೆ ಸವಿಗಾನ, 8:30ಕ್ಕೆ ಸೊಬಗಿನ ಶಾಲೆ. ಹಾಸನ ನಗರದಲ್ಲಿರುವ ವಾಣಿ ವಿಲಾಸ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುರಿತ ಮಾಹಿತಿಯ ಮೊದಲ ಭಾಗ. ಪ್ರಸ್ತುತಿ ಡಾಕ್ಟರ್ ಮಂಜುನಾಥ ಕೆಎಂ. 9:00ಗೆ ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00ಗೆ ಪದ ಸಂಪದ ನೇರ ಫೋನ್ ಇನ್ ಕಾರ್ಯಕ್ರಮ. 10:30ಕ್ಕೆ ಹಲೋ ಗೆಳೆಯರೇ

0: ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ 11 ಗಂಟೆಗೆ ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ಅರವಿಂದ್ ದಿಗೆಯವರ ಸಿತಾರ್ ವಾದನ, 12:05ಕ್ಕೆ ವನಿತಾ ವಿಹಾರ, ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣದಾತ್ರೆ ಪ್ರಸ್ತುತಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ, 1 ಗಂಟೆಗೆ ಪ್ರಗತಿಪಥ, 1:20ಕ್ಕೆ ಭಾವಗೀತೆಗಳು, 1:30 ಹಾಗೂ 2:45ಕ್ಕೆ ಚಿತ್ರಗೀತೆಗಳು, 3 ಗಂಟೆಗೆ ಸಖಿ ಸಹೇಲಿ, 4 ಗಂಟೆಗೆ ಏಕ್ ಜೂಟೆ ಥಿಯೇಟರ್, 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ, 5:30ಕ್ಕೆ ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಗಾಡ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ 2ನೇ ಭಾಗ, ಪ್ರಸ್ತುತಿ ಅರಕಲಗುಡುವಿ ಮಧುಸೂದನ್, ಪ್ರಾಯೋಜಕರು ಮಹೇಶ್ ಜಿಡಿ, ಅರ್ಥ್ ಮೂವರ್ಸ್ ಹೆತ್ತೂರು. 6:15ಕ್ಕೆ ಭಾವಗೀತೆಗಳು, 6:30ಕ್ಕೆ ಅವಲೋಕನ ಬೆಂಗಳೂರು ಕೇಂದ್ರದಿಂದ, 6:50ಕ್ಕೆ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ, ವಿಶ್ವ ಆಹಾರ ಸುರಕ್ಷತಾ ದಿವಸ 2026ರ ಸಂದರ್ಭದಲ್ಲಿ ಆಹಾರ ಸುರಕ್ಷತೆಯ ಮಹತ್ವ, ಈ ಕುರಿತು ಹೊಳೆನರಸೀಪುರದ ಗೃಹ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಫಕೀರಮ್ಮ ಪಿ ಮುರಗೋಡು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗುಡುವಿ ಮಧುಸೂದನ್. 7:45ಕ್ಕೆ ಕನ್ನಡ ಚಿತ್ರಗೀತೆಗಳು, 8 ಗಂಟೆಗೆ ವನಿತಾ ವಿಹಾರ, ಬರಹಗಾರ್ತಿ ಡಾ ಕವಿತಾ ಕೆವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಲವಾರ್. 8:30ಕ್ಕೆ ಗಜಲ್ಗಳು, 9:15ಕ್ಕೆ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್, 9:30ಕ್ಕೆ ಭಗವಂತಿಕೆ ಮೇಳ, ನಾಗಮಂಗಲ ತಾಲೂಕು ಚೋಳೇನಹಳ್ಳಿಯ ಮುದ್ದಪ್ಪ ಸಿಎಸ್ ಮತ್ತು ತಂಡದವರಿಂದ, 10 ಗಂಟೆಗೆ ಮಧುರಗಾನ, 10:30ಕ್ಕೆ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ, ಆರ್ಥಿಕ ಅಭಿವೃದ್ಧಿ ಪ್ರಸ್ತುತಿ ಸುದ್ದಿ ಸೇವಾ ವಿಭಾಗ. ಶ್ರೋತೃಗಳ ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳಾಗಿವೆ. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 6:05 ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashvani, the news read by Renu Kataria. Union Home Minister Amit Shah will launch the Land Port Management System LPMS in New Delhi today. This initiative reflects the government's commitment to smart border management, aiming to enhance efficiency, transparency and security in cross-border trade and passenger movement through technology-driven solutions. In Andhra Pradesh, 8 people succumbed to their injuries while 6 others were injured in a major fire accident at the Vishakhapatnam steel plant of Rashtriya Ispat Nigam Limited yesterday evening. The accident occurred at around 4:15 p.m. during casting operations at Caster 2 of Steel Melt Shop 1. The injured have been admitted to the hospital and are undergoing treatment. Rashtriya Ispat Nigam Limited has initiated an investigation into the accident. In addition, a 3-member external inquiry committee headed by the director in charge of the Bokaro steel plant of Steel Authority of India Limited has been assigned to probe the incident. Union Steel Minister H.D. Kumaraswamy and Civil Aviation Minister Ram Mohan Naidu visited the Vishakhapatnam steel plant accident site last night. Mr. Kumaraswamy announced a compensation of 25 lakh rupees for the kin of the deceased and 10 lakh rupees for the injured. President Draupadi Murmu, Vice President C.P. Radhakrishnan and Prime Minister Narendra Modi have expressed grief over the loss of lives in the fire incident. President Murmu extended her condolences to the families of those who lost their lives in the accident. Vice President C.P. Radhakrishnan prayed for the strength and courage to the bereaved families and wished for the speedy recovery of those injured. Prime Minister Modi has announced an ex gratia of 2 lakh rupees.

ಆಕಾಶವಾಣಿ ಹಾಸನ ಎಫ್ಎಂ. ಶುಭ ನುಡಿ. ಉತ್ತಮರು ಆತ್ಮವಿಮರ್ಶೆ ಮಾಡಿಕೊಂಡು ತಮ್ಮನ್ನು ತಾವು ತಿದ್ದಿಕೊಳ್ಳುತ್ತಾರೆ. ಅಧಮರು ಮಾತ್ರವೇ ಪರರ ನಿಂದೆ ಮಾಡುತ್ತಾ ಕೆಳಗಿಳಿಯುತ್ತಾರೆ. ರಾಮಕೃಷ್ಣ ಪರಮಹಂಸರು. ಈ ಶುಭ ನುಡಿಯೊಂದಿಗೆ ಇಂದಿನ ಸ್ತುತಿ ಮಲಿಕ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರಾರಂಭದಲ್ಲಿ ಕೇಳಿ

ಶ್ರೀ ರಾಘವೇಂದ್ರ ಸ್ವಾಮಿಗಳ ರಚನೆ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೆ ಮುಕುಂದನೆ. ಹಾಡಿದ್ದಾರೆ ರೂಪ ಮತ್ತು ದೀಪಾ.

ಸುದ್ದಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ದಾಸಶ್ರೇಷ್ಠ ಶ್ರೀ ಪುರಂದರದಾಸರ ಭಕ್ತಿ ರಚನೆಯನ್ನ ಹಾಡಿದ್ದಾರೆ ಎನ್ ಸೌಮ್ಯ ಮತ್ತು ಎನ್ ಪದ್ಮಶ್ರೀ. ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ.

ಸ್ತುತಿ ಮಲ್ಲಿಕ ಭಕ್ತಿ ರಚನೆಗಳ ಕಾರ್ಯಕ್ರಮ ಹಾಸನ ಎಫ್ಎಂನಿಂದ ಮೂಡಿ ಬರ್ತಾ ಇದೆ. ಇನ್ನು ಮುಂದೆ ಕೇಳಿ ಜಗನ್ನಾಥದಾಸರ ಭಕ್ತಿ ರಚನೆ, ಪುತ್ತೂರು ನರಸಿಂಹನಾಯಕವರ ಸ್ವರದಲ್ಲಿ. ದಾಸೋಹಂ ತವ ದಾಸೋಹಂ.

ಸ್ತುತಿ ಮಲ್ಲಿಕಾ. ಕಾರ್ಯಕ್ರಮದ ಕೊನೆಯಲ್ಲಿ ನೀವೀಗ ಕೇಳುತ್ತಿರುವ ಗೀತೆ ಕೆ ಆರ್ ಸವಿತಾ ಅವರು ಹಾಡಿರುವ ಜಗನ್ನಾಥದಾಸರ ಭಕ್ತಿ ರಚನೆಯನ್ನ

ಇದುವರೆಗೆ ಸ್ತುತಿ ಮಲ್ಲಿಕ ಭಕ್ತಿ ರಚನೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ, ಸಮಯ 6:30 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ

0: ಆಕಾಶವಾಣಿ ಈಗ ಚಿಂತನ ಡಾಕ್ಟರ್ ಬಸವರಾಜ ನೆಲ್ಲಿಸರ ಅವರಿಂದ.
1: ಕನ್ನಡದ ಆದಿಕವಿ ಪಂಪ ತನ್ನ ಕಾವ್ಯದಲ್ಲಿ ಒಂದೆಡೆ ಜ್ಞಾನದ ಅನಂತತೆಯನ್ನು ಕುರಿತು ಕ್ಷಯ ಮಣಮಿಲ್ಲ ಕೇಳ್ದು ಕಡೆಗಂಡವನಾವನುಮಿಲ್ಲ ಎಂದು ಹೇಳಿದ್ದಾನೆ. ಅಂದರೆ ಅಕ್ಷಯವಾದ ಜ್ಞಾನವನ್ನು ಅರಿಯುತ್ತಾ ಹೋಗಬಹುದೇ ಹೊರತು ಅದರ ಕೊನೆ ಮುಟ್ಟಲು ಸಾಧ್ಯವಿಲ್ಲ. ಜ್ಞಾನ ಎನ್ನುವುದು ಮಾನವನ ಬಾಳಿಗೆ ಬೆಳಕು ನೀಡುವ ದೀಪ. ಇಂಥ ಜ್ಞಾನದೀಪವನ್ನು ನೂರಾರು ಜನ ಪ್ರತಿಭಾವಂತರು ಮನುಕುಲದ ಚರಿತ್ರೆಯಲ್ಲಿ ಬೆಳಗಿಸಿದ್ದಾರೆ. ಇದನ್ನೇ ಮತ್ತೆ ಮತ್ತೆ ನಾವುಗಳೆಲ್ಲರೂ ಹುಡುಕುತ್ತಾ ಶ್ರಮಗೌರವ ಗುಣಗೌರವಗಳನ್ನಿಟ್ಟುಕೊಂಡು ಸಾಗಬೇಕಾಗಿದೆ. ಇಂದು ಇವೆಲ್ಲ ಅರ್ಥಪೂರ್ಣವಾದ ರೀತಿಯಲ್ಲಿ ಸಾಗಬೇಕು. ಮನೆಯಲ್ಲಿ ಮಕ್ಕಳಿಗೆ ನಾವು ನೀಡುತ್ತಿರುವ ಶಿಕ್ಷಣ ಬರೀ ಅಂಕಗಳಿಕೆ ಮಾತ್ರವಾಗಿರಬಾರದು. ಸಂಸ್ಕೃತಿಯನ್ನು ಪರಿಚಯಿಸುವ, ಸಂಸ್ಕೃತಿವಂತರಾಗಿ ಬಾಳುವ ರೀತಿಯಲ್ಲಿ ಆಗಿರಬೇಕಾದ, ಅದಕ್ಕೆ ಮನೆಯಲ್ಲಿ ಹಿರಿಯರಿರಬೇಕು ಎಂದು ಹೇಳುವುದು. ದೇಶವನ್ನು ಕಟ್ಟುವವರು, ಭೂಮಿಯ ಮೇಲೆ ಸ್ವರ್ಗವನ್ನು ಸೃಷ್ಟಿಸುವವರು ಹೆಣ್ಣು ಎಂಬುದನ್ನು ಮರೆಯಬಾರದು. ಆಕೆ ಮಾಯೆಯೂ ಅಲ್ಲ, ಭ್ರಮೆಯೂ ಅಲ್ಲ, ಕನಸೂ ಅಲ್ಲ. ಗಂಡಸೆಷ್ಟು ಮುಖ್ಯವೋ ಹೆಂಗಸೂ ಅಷ್ಟೇ ಮುಖ್ಯ. ಅವಳಿಲ್ಲದೆ ಸಂಸಾರವೂ ಇಲ್ಲ, ಸಂತಾನವೂ ಇಲ್ಲ, ಜಗತ್ತೂ ಇಲ್ಲ. 21ನೇ ಶತಮಾನ ಸ್ತ್ರೀಯರಿಗೆ ಸೇರಿದ್ದೆಂದು ನನಗನ್ನಿಸುತ್ತದೆ. ಇನ್ನು ಮುಂದೆ ಮಹಿಳೆಯ ಮುನ್ನಡೆಯನ್ನು ಯಾವ ಶಕ್ತಿಯೂ ತಡೆಯಲಾರದು. ಈಗ ಅವಳ ಮುಂದೆ ಸಾಕಷ್ಟು ಅವಕಾಶಗಳು, ಹಾಗೆಯೇ ಸವಾಲುಗಳೂ ಇವೆ. ವನಿತೆಯರು ತಮ್ಮ ಆಲೋಚನೆಗಳನ್ನು, ಅನುಭವಗಳನ್ನು ವಿನಿಮಯ ಮಾಡಿಕೊಳ್ಳುವ ವೇದಿಕೆಗಳು ಅತ್ಯವಶ್ಯಕ. ಹೆಣ್ಣಿನ ಸಮಯ ಸ್ಫೂರ್ತಿ, ಸೃಜನಶೀಲ ಪ್ರತಿಭೆ, ದೂರದೃಷ್ಟಿ, ಕರ್ತೃತ್ವ ಶಕ್ತಿಯನ್ನು ಪುರುಷ ಪ್ರಧಾನ ಸಮಾಜ ಸರಿಯಾಗಿ ಸದ್ವಿನಿಯೋಗಿಸಿಕೊಂಡರೆ ಅದ್ಭುತ ಸಮಾಜವನ್ನು ನಿರ್ಮಾಣ ಮಾಡಬಹುದು. ನಾನು ಇಷ್ಟೆಲ್ಲ ಹೇಳಿದರೂ ಕೂಡ ಹೆಣ್ಣು ಮಕ್ಕಳು ತಿಳಿಯಬೇಕಾದ ಸತ್ಯ ಹೊಂದಿದೆ. ಅದೇನೆಂದರೆ ಹೊಂದಾಣಿಕೆ ಮತ್ತು ಸಹಬಾಳ್ವೆ. ಈ ಕೊರತೆ ಅಲ್ಲೆಲ್ಲೋ ಅಷ್ಟಿಷ್ಟು ನಮಗೆ ಕಂಡು ಬರುತ್ತದೆ. ಹಳ್ಳಿಯಲ್ಲಿ ಸಂಸಾರ ಮಾಡುವುದಲ್ಲದೆ ಮತ್ತು ಸ್ಥಿತಿವಂತರಿದ್ದರೂ ಕೂಡ, ತೋಟ ತುಡಿಕೆಗಳಿದ್ದರೂ ಕೂಡ ಅವರನ್ನು ಮದುವೆ ಆಗಲು ಹೆಣ್ಣು ಮಕ್ಕಳು ಇಂದು ಒಪ್ಪುತ್ತಿಲ್ಲ. ಏನಾದರೂ ಸರ್ಕಾರಿ ಸೇವೆಯಲ್ಲೇ ಇರಬೇಕೆಂಬುದು ಕೆಲವರ ಅಭಿಪ್ರಾಯವಾಗಿದೆ. ನಾವು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡುವಾಗ ನಮ್ಮ ಜನಪದ ಗರತಿಯೊಬ್ಬಳು ಹೇಳುತ್ತಿದ್ದ ಮಾತು ಹೀಗಿದೆ: ನೆರಮನೆಯ ಸಿರಿದೇವಿ ನೀನಾಗು ಮಗಳೇ, ಮನೆಯಾಗೆ ಬೇದ ಬಗೆಬೇಡ, ತುಂಬಿದ ಒನೆಯ ಒಡಿಬೇಡ ಎಂದು ಬುದ್ಧಿ ಹೇಳಿ ಹರಸಿ ಗಂಡನ ಮನೆಗೆ ಕಳಿಸುತ್ತಿದ್ದರು. ಈ ಸಂದರ್ಭ ಈಗೆಲ್ಲಿದೆ? ಮಕ್ಕಳನ್ನು ಕೂಡ ಅಂಕಗಳೆಂಬ ಸ್ಪರ್ಧೆಗೆ ಒಟ್ಟುತ್ತಾ ಬಾಲ್ಯದ ಯಾವ ಅನುಭವಗಳು ಸೃಜನಶೀಲತೆಯೂ ಸಿಗದಂತೆ ಗೂಡಿನಲ್ಲಿಟ್ಟು ಬೆಳೆಸುತ್ತಿದ್ದೇವೆ. ಅಬ್ರಹಾಂ ಲಿಂಕನ್ ತನ್ನ ಮಗನನ್ನು ಶಾಲೆಗೆ ಕಳಿಸುವಾಗ ಗುರುಗಳಿಗೊಂದು ಪತ್ರ ಬರೆಯುತ್ತಾನೆ. ತಮಗೆಲ್ಲ ಅದು ಗೊತ್ತಿದೆ ಎಂದು ಭಾವಿಸುತ್ತೇನೆ. ಅದರ ಸಾರಾಂಶ ಹೀಗಿದೆ: ನನ್ನ ಮಗ ಸಣ್ಣವನು, ಎಳೆಯ ಮನಸ್ಸು. ಅವನಿಗೆ ಹೂವುಗಳು ಅರಳುವುದನ್ನು, ಹಕ್ಕಿಗಳು ಆಕಾಶದಲ್ಲಿ ಹಾರಾಡುವುದನ್ನು ತೋರಿಸಿ, ಆಟದ ಸ್ಪರ್ಧೆಗಳಲ್ಲಿ ಸೋತರೆ ಸೋಲು ಅವಮಾನ ಅಲ್ಲ ಎಂಬುದನ್ನು ಕಲಿಸಿ, ಅಕ್ರಮ ವಿಧಾನದಿಂದ ಗೆಲ್ಲುವುದಕ್ಕಿಂತ ಸೋಲು ಅತ್ಯಂತ ಶ್ರೇಷ್ಠ ಎನ್ನುವುದನ್ನು ಕಲಿಸಿ, ಗುರು ಹಿರಿಯರಲ್ಲಿ ಭಕ್ತಿ ಭಾವದಿಂದಿರುವುದನ್ನು ಕಲಿಸಿ. ಹೀಗೆ ಎಷ್ಟು ಜನ ತಂದೆ ತಾಯಿಗಳು ಬೇರೆ ಬೇರೆ ಅನುಭವಗಳಲ್ಲಿ ಮಕ್ಕಳಲ್ಲಿ ಬೆಳೆಯುವಂತೆ ಮಾಡಿದ್ದಾರೆ ಹೇಳಿ. ಇಂತಹ ಮಾತುಗಳನ್ನು ಮತ್ತೆ ಮತ್ತೆ ಹೇಳಬೇಕಲ್ಲವೇ? ಇದು ಒಂದು ಬಗೆಯಾದರೆ, ಹೆಣ್ಣನ್ನು ಸಾವಿರಾರು ವರ್ಷಗಳಿಂದ ಶೋಷಣೆ ಮಾಡುತ್ತಾ ಮನೆಯಲ್ಲಿ ಅಡಿಗೆ ಮನೆಗೆ ಪುರುಷನ ಪರಮಾಧಿಕಾರಕ್ಕೆ ಸೀಮಿತಗೊಳಿಸಿ ಅವಳಿಗೆ ಯಾವ ಅವಕಾಶವನ್ನು ನಾವು ಕಲ್ಪಿಸಿದಂತೆ ಮಾಡಿದ್ದು ಮತ್ತೊಂದು ಬಗೆ. ಹೀಗೆ ಲಿಂಗ ತಾರತಮ್ಯ ಬಹು ಹಿಂದಿನಿಂದಲೂ ಇದೆ. ಗಂಡಿಗಿರುವ ಪ್ರಾಶಸ್ತ್ಯ ಹೆಣ್ಣಿಗಿಲ್ಲ. ಸಂಸಾರ ಸಾಗಿಸಲಿಕ್ಕೆ, ಮದುವೆ ಆಗಲಿಕ್ಕೆ ಹೆಣ್ಣು ಬೇಕು. ಆದರೆ ಹೆಂಡತಿ ಮನೆಯಲ್ಲಿ ಹೆಣ್ಣು ಮಗು ಹಡೆಯಬಾರದು. ಕೊಟ್ಟಿಗೆಯಲ್ಲಿ ಹಸು ಹೆಣ್ಣು ಕರು ಹಾಕಬೇಕು. ಮನೆಯಲ್ಲಿ ಸೊಸೆ ಗಂಡು ಹೊಡೆಯಬೇಕು. ಸೊಸೆ ಗರ್ಭಿಣಿ ಇರುವಾಗಲೇ ಅತ್ತೆ ಆದವಳು ಹೇಳುತ್ತಿರುತ್ತಾಳೆ, ನೀನು ಯಾವಾಗಲೂ ಕೃಷ್ಣನ ಫೋಟೋವನ್ನು ನೋಡ್ತಿರಬೇಕಂತ. ಹೀಗೆ ತಂದೆ ತಾಯಿ ಮನೆಯವರು ಮದುವೆ ಮಾಡಿಕೊಡುವಾಗ ಹೆಣ್ಣಿಗೆ ಏನು ಹೇಳುತ್ತಿದ್ದರು ಅಂದರೆ, ಬಹಳ ಮುಖ್ಯವಾದ ಒಂದು ರೀತಿಯಲ್ಲಿ ಸಂಸಾರವೆಂಬುದು ಸಾಗರ, ಅದರಲ್ಲಿ ನೀನು ಈಜು ಎದ್ದು ಬರಬೇಕೆನ್ನುವಂಥದ್ದು. ಹೀಗೆ ಹೆಣ್ಣು ಮಗುವನ್ನು ಹಡೆದಳು ಅಂದರೆ ತಿರಸ್ಕಾರ ನೋಡುವುದು ಇಂದಿಗೂ ನಡೆದೇ ಇದೆ.
0: ಇದುವರೆಗೆ ಡಾಕ್ಟರ್ ಬಸವರಾಜ ನೆಲ್ಲಿಸರ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಹಾಸನ ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ವೆಂಕಟ್ ಅವರ ರಚನೆ, ಹಾಡಿದರೆ ಉಪಾಸನಾ ಮೋಹನ್. ಏಕೋ ಕಾಣಿ ನನ್ನ ಇವಳು ಎಡಬಿಡದೆ ಕಾಡುತ್ತಾಳೆ, ಬಳಿ ಬಳಿಗೆ ಸುಳಿದು ಸುಳಿದು ನೆರಳಿನಂತೆ ಇರುತ್ತಾಳೆ.

ಇನ್ನೊಂದು ಕೇಳಿ. ಎಚ್ಎಸ್ ವೆಂಕಟೇಶ್ ಮೂರ್ತಿಯವರ ರಚನೆ, ಹಾಡಿದ್ದಾರೆ ಮೇಘನಾ ಭಟ್. ಹಾಲಿಗೆ ಬರವೇ ತಾಯೇ ಹೇಳು, ಈ ಗೋಕುಲದೊಳಗೆ

0: ಸ್ಟುಡಿಯೋ ಸಮಯ ಸರಿಯಾಗಿ 6:45.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಅಡಿಕೆ ನಮ್ಮ ಜಿಲ್ಲೆಯ ಪ್ರಮುಖವಾದಂತಹ ಒಂದು ವಾಣಿಜ್ಯ ಬೆಳೆಯಾಗಿದೆ. ಹೆಚ್ಚು ಪ್ರದೇಶದಲ್ಲಿ ಅಡಿಕೆಯ ಸಾಗುವಳಿಯನ್ನ ಮಾಡಲಾಗ್ತಾ ಇದೆ. ವರ್ಷಪೂರ್ತಿ ಅಡಿಕೆ ಹೆಚ್ಚು ಕೆಲಸವನ್ನ ಮತ್ತೆ ಶ್ರಮವನ್ನ ಹಾಗೂ ಕಾಳಜಿಯನ್ನ ಏನು ಕೇಳೋದಿಲ್ಲ. ಆದರೆ ನಾವು ಹಂಗಾಮಿನ ಆರಂಭದಲ್ಲಿಯೇ ಕೆಲವು ಮುಖ್ಯವಾದಂತಹ ಕೆಲಸವನ್ನ ಮಾಡೋದ್ರಿಂದ ನಮ್ಮ ಅಡಿಕೆ ಬೆಳೆಯನ್ನ ಚೆನ್ನಾಗಿ ನಿರ್ವಹಣೆಯನ್ನ ಮಾಡಬಹುದು. ಈ ಸಂದರ್ಭದಲ್ಲಿ ಅಡಿಕೆ ತೋಟಕ್ಕೆ ಅಳವಡಿಕೆಯನ್ನ ಮಾಡಿರತಕ್ಕಂತಹ ಹನಿ ನೀರಾವರಿಯ ಪೈಪುಗಳನ್ನು ತೆಗೆದು ಸುತ್ತಿ ಇಡುವಂಥದ್ದು ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ಮಳೆಗಾಲದಲ್ಲಿ ಪೈಪುಗಳಲ್ಲಿ ಮಣ್ಣು ತುಂಬಿ ಅದು ಬ್ಲಾಕ್ ಆಗುವಂಥದ್ದನ್ನು ನಾವು ತಡೆಯಬಹುದು. ತೋಟದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಸಿ ಕಾಲುವೆಗಳನ್ನು ಈ ಮುಂಗಾರು ಹಂಗಾಮಿನ ಸಂದರ್ಭದಲ್ಲಿ ಮಾಡಿಕೊಳ್ಳುವಂಥದ್ದು ಹೆಚ್ಚು ಸೂಕ್ತ. ಮಳೆಗಾಲದಲ್ಲಿ ಹೊಸ ಕಾಲುವೆಗಳನ್ನು ತೆಗಿತಕ್ಕಂಥದ್ದು ಅಥವಾ ಈಗಾಗಲೇ ತೆಗೆದಿರುವಂತಹ ಕಾಲುವೆಗಳನ್ನು ಸ್ವಚ್ಛಗೊಳಿಸಿ ಗಿಡದ ಬುಡಕ್ಕಿಂತ 25-30 ಸೆಂಟಿಮೀಟರಷ್ಟು ಆಳ ಇರುವ ಹಾಗೆ ಕ್ರಮವನ್ನು ವಹಿಸಬೇಕು. ಗಿಡಗಳನ್ನು ಸರಿಯಾದ ಅಂತರದಲ್ಲಿ ನಾಟಿಯನ್ನು ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಹಳೆಯ ಅನುತ್ಪಾದಕ ಅಥವಾ ಫಸಲನ್ನು ನೀಡದೇ ಇರತಕ್ಕಂತಹ ಗಿಡಗಳು ಇದ್ದಲ್ಲಿ ಅಂತಹ ಗಿಡಗಳನ್ನು ಬುಡ ಸಮೇತ ತೆಗೆದುಹಾಕಿ ಹೊಸ ಗಿಡಗಳನ್ನು ನಾಟಿಯನ್ನು ಮಾಡಿಕೊಳ್ಳಿಕ್ಕೆ ಇದು ಸೂಕ್ತವಾದಂತಹ ಕಾಲ. ಈ ಮೂಲಕ ಅಡಿಕೆ ತೋಟವನ್ನು ಪುನಶ್ಚೇತನ ಮಾಡಲಿಕ್ಕೆ ಸೂಕ್ತವಾದಂತಹ ಸಂದರ್ಭ ಮುಂಗಾರಿನ ಹಂಗಾಮು ಆಗಿರುತ್ತೆ. ಚೆನ್ನಾಗಿ ಮಳೆ ಬಿದ್ದ ನಂತರ 50 ಗ್ರಾಂನಷ್ಟು ಸಾರಜನಕ, 20 ಗ್ರಾಂನಷ್ಟು ರಂಜಕ ಮತ್ತು 70 ಗ್ರಾಂ ಪೊಟ್ಯಾಷ್ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ನೀಡಬೇಕು. ಬೋರಾನ್ ಕೊರತೆಯನ್ನು ನೀಗಿಸಲಿಕ್ಕೆ ಪ್ರತಿ ಮರಕ್ಕೆ 30 ಗ್ರಾಂನಷ್ಟು ಬೋರಾನನ್ನು ಕೂಡ ಒದಗಿಸಬಹುದು. ಜೂನ್ನಿಂದ

0: ಸೆಪ್ಟೆಂಬರ್ ತಿಂಗಳವರೆಗೆ ಕೊಳೆ ರೋಗ ಮತ್ತು ಸುಳಿ ಕೊಳೆ ರೋಗ ಬಾಧೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಈ ರೋಗವನ್ನು ತಡೆಗಟ್ಟಲಿಕ್ಕೆ ಶೇಕಡ 1 ಬೋರ್ಡೋ ದ್ರಾವಣವನ್ನು ಮಳೆಗಾಲ ಪ್ರಾರಂಭ ಆಗೋದಕ್ಕೆ ಮೊದಲು ಮತ್ತು 30-45 ದಿವಸಗಳ ನಂತರ ಮತ್ತೊಮ್ಮೆ ಸಿಂಪಡಣೆಯನ್ನು ಮಾಡಬೇಕು. ರೋಗಪೀಡಿತ ಎಲೆಗಳನ್ನು ಕತ್ತರಿಸಿ ಸ್ವಚ್ಛಗೊಳಿಸಬೇಕು. ಶೇಕಡ 1 ಬೋರ್ಡೋ ದ್ರಾವಣವನ್ನು ಸುಳಿ ಜಾಗಕ್ಕೆ ನೀಡಬೇಕು. ಕಾಯಿ ಗೊಂಚಲುಗಳನ್ನು ಪ್ಲಾಸ್ಟಿಕ್ ಹಾಳೆಯಿಂದ ಮುಚ್ಚೋದ್ರಿಂದ ಕೊಳೆ ರೋಗವನ್ನು ನಿಯಂತ್ರಣವನ್ನು ಮಾಡಬಹುದು. ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮವನ್ನು ಅಡಿಕೆ ತೋಟದಲ್ಲಿ ನಿರ್ವಹಿಸಿದ್ದೆ ಆದಲ್ಲಿ ಮುಂಗಾರು ಹಂಗಾಮಿನಲ್ಲಿ ನಮ್ಮ ತೋಟ ಚೆನ್ನಾಗಿ ಇರುವಂತೆ ಹೆಚ್ಚು ಕಾಳಜಿಯನ್ನು ವಹಿಸಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

ಆತ್ಮೀಯ ಶ್ರೋತೃಗಳೇ, ಈ ಬೆಳಗ್ಗೆ 9 ಗಂಟೆಗೆ ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಬಹುದು. 10 ಗಂಟೆಗೆ ಪದ ಸಂಪದ ನೇರ ಫೋನಿನ್ ಕಾರ್ಯಕ್ರಮ. ಕರೆ ಮಾಡಿ ಭಾಗವಹಿಸಲು ನಿಮಗೆ ದೂರವಾಣಿ ಸಂಖ್ಯೆಗಳು 246-289 ಮತ್ತೊಂದು 245-258. ಎಸ್ಟಿಡಿ ಕ್ರಮಾಂಕ 0-8-1-7-2. ಕರೆ ಮಾಡಿ ಭಾಗವಹಿಸಿ. ಇಂದು ಬೆಳಗ್ಗೆ 10 ಗಂಟೆಗೆ ಪದ ಸಂಪದ ನೇರ ಫೋನಿನ್ ಕಾರ್ಯಕ್ರಮ. ಶ್ರೋತೃಗಳೇ, 10:30ಕ್ಕೆ ಹಲೋ ಗೆಳೆಯರೇ, ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ

ಆಕಾಶವಾಣಿ ಹಾಸನ ಎಫ್ಎಂ ಕೇಳಿ ಉಪಾಸನಾ ಮೋಹನ್ ಅವರ ರಚನೆಯಿರುವ ಭಾವಗೀತೆಯನ್ನ. ಮೊಗ್ಗಿನ ಮನಸ್ಸಿನ ಮಕ್ಕಳು ಇವರು, ಸದೃಢ ಹಾದಿಯ ತೋರೋಣ ವೃಂದಗಾನದಲ್ಲಿ

0: ಭಾವಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಹಾಸನ, ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ರಾಷ್ಟ್ರಪತಿ ಭವನೆ ಗತಸಾಯಂ ಆಯೋಜಿತಸ್ಯ ರಕ್ಷಾ ಅಲಂಕರಣ ಸಮಾರೋಹಸ್ಯ ಸಮಯೆ ರಾಷ್ಟ್ರಪತಿಃ ದ್ರೌಪದಿ ಮುರ್ಮುಃ ಶೌರ್ಯ ಪುರಸ್ಕಾರಾನ್ ಪ್ರದತ್ತವತಿ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ ವರ್ಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಕ್ಷಾಮಂತ್ರಿ ರಾಜನಾಥ ಸಿಂಹ, ಅನ್ಯೆ ಕೇಂದ್ರೀಯ ಮಂತ್ರಿಣ, ಸಶಸ್ತ್ರ ಸೇನಾ ವರಿಷ್ಠಾಧಿಕಾರಿಣಶ್ಚ ಅಸ್ಮಿನ್ ಅವಸರೆ ಉಪಸ್ಥಿತಾಃ ಆಸನ್. ರಾಷ್ಟ್ರಪತಿ ಸಮಾರೋಹಸ್ಯ ಸಮಯೆ ರಕ್ಷಾ ಸೈನ್ಯ ದಲಾನಾಂ, ಕೇಂದ್ರೀಯ ಸಶಸ್ತ್ರ ಆರಕ್ಷಕ ಬಲಾನಾಂ, ರಾಜ್ಯ ಕೇಂದ್ರ ಶಾಸಿತ ಪ್ರದೇಶಯೋಃ ಆರಕ್ಷಕೇಭ್ಯಶ್ಚ ಸಪ್ತ ಕೀರ್ತಿಚಕ್ರಾಣಿ, ಪಂಚದಶ ವೀರಚಕ್ರಾಣಿ, ಏಕೋನತ್ರಿಂಶತ್ ಶೌರ್ಯಚಕ್ರಾಣಿ ಚ ಪ್ರದತ್ತಾನಿ. ಜಮ್ಮುನಗರಸ್ಯ ಅಂತಾರಾಷ್ಟ್ರೀಯ ಸೀಮಾಯಾಂ ಕರ್ತವ್ಯ ಪಾರಾಯಣತಾವಧೌ ಪ್ರಾಣತ್ಯಾಗಂ ಕೃತವಂತೌ ಬಿಎಸ್ಎಫ್ ಇತ್ಯಸ್ಯ ಆರಕ್ಷಕಂ ದೀಪಕ್ ಚಿಂಗ್ಖಂ ಇತ್ಯಮುಂ ಉಪನಿರೀಕ್ಷಕಂ ಮೊಹಮ್ಮದ್ ಇಮ್ತಿಯಾಜ್ ಇತ್ಯಮುಂ ಚ ಮೃತ್ಯೋಪರಾಂತಂ ವೀರಚಕ್ರಂ ಪ್ರದತ್ತಂ. ಆಂಧ್ರಪ್ರದೇಶೆ ಗತಸಾಯಂ ರಾಷ್ಟ್ರೀಯ ಇಸ್ಪಾತ್ ನಿಗಮ ಲಿಮಿಟೆಡ್ ಇತ್ಯಸ್ಯ ವಿಶಾಖಾಪತ್ತನಂ ಸ್ಟೀಲ್ ಪ್ಲಾಂಟ್ ಇತ್ಯತ್ರ ಮಹತಿ ಅಗ್ನಿದುರ್ಘಟನಾಯಾಂ ಅಷ್ಟಜನಾಃ ಮೃತಾಃ, ಅನ್ಯೆ ಷಡ್ಜನಾಃ ಚ ವ್ರಣಿತಾಃ ಅಭವನ್. ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವರ್ಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಚ ಅಸ್ಯಾಂ ದುರ್ಘಟನಾಯಾಂ ಮೃತ ಜನಾನಾಂ ಪ್ರತಿ ಶೋಕಂ ಪ್ರಕಟಿತವಂತಃ. ಎತದತಿರಿಚ್ಯ ಪ್ರಧಾನಮಂತ್ರಿಣ ಪ್ರತ್ಯೇಕಸ್ಯ ಮೃತಕಸ್ಯ ನಿಕಟವರ್ತಿ ಸದಸ್ಯಸ್ಯ ಕೃತೆ 2,00,000 ರೂಪ್ಯಕಾಣಾಂ, ವ್ರಣಿತಾನಾಂ ಕೃತೆ 50,000 ರೂಪ್ಯಕಾಣಾಂ ಚ ಅನುಗ್ರಹ ರಾಶೇಃ ಘೋಷಣಾ ಕೃತಾ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ನವದಿಲ್ಯಾಂ ಭೂಪತ್ತನ ಪ್ರಬಂಧನ ವ್ಯವಸ್ಥಾಯಾಃ LPMS ಇತ್ಯಸ್ಯ ಉದ್ಘಾಟನಂ ಕರಿಷ್ಯತಿ. ಗೃಹಮಂತ್ರಾಲಯೇನ ಉಕ್ತಂ ಯತ್ LPMS ಇತ್ಯಸ್ಯ ಆರಂಭಃ ಭಾರತಸ್ಯ ಆಧುನಿಕ ತಂತ್ರಜ್ಞಾನ ಸಕ್ಷಮ ಸೀಮಾ ಪ್ರಬಂಧನ ವ್ಯವಸ್ಥಾಯಾಃ ಕೃತೆ ಮಹತ್ವಪೂರ್ಣಂ ಸೋಪಾನಂ ಭವಿಷ್ಯತಿ. 47,000,000,000 ವ್ಯಾಪಾರ ಸೌಕರ್ಯಂ, ಸಂಪರ್ಕಂ, ರಾಷ್ಟ್ರೀಯ ಸುರಕ್ಷಾಂ, ವಿಕಸಿತ ಭಾರತಸ್ಯ ದೃಷ್ಟಿಕೋಣಂ ಚ ಸುದೃಢಂ ಕರ್ತುಂ ಲಕ್ಷ್ಯೇನ ಸಹ ಏತತ್ ಮಂಚಃ ಸಂರೇಖಿತಃ ಅಸ್ತಿ. ಕೇಂದ್ರೀಯ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನಃ ಪಶ್ಚಿಮಬಂಗಸ್ಯ ವಿಕಾಸಯಾತ್ರಾಂ ತ್ವರಿತಂ ಕರ್ತುಂ ಉಪಾಯೇಷು ವಿಚಾರಂ ಕರ್ತುಂ ಪಶ್ಚಿಮಬಂಗಸ್ಯ ಮುಖ್ಯಮಂತ್ರಿಣಾ ಶುಭೇಂದು ಅಧಿಕಾರಿಣಾ ಸಹ ನವದಿಲ್ಯಾಂ ಮೇಲನಂ ಕೃತವತಿ. ರಾಜ್ಯ ವಿಭಿನ್ನೇಷು ಕ್ಷೇತ್ರೇಷು ಋಣ ಪ್ರಾಪ್ತಿ ವಿಷಯೆ ಸರ್ವಕಾರಸ್ಯ ಯೋಜನಾನಾಂ ಕಾರ್ಯಾನ್ವಯನಸ್ಯ ವಿಷಯೇಪಿ ಚರ್ಚಾ ಜಾತಾ. ವಿತ್ತಮಂತ್ರಿ ಸೀತಾರಾಮನಃ ಅಘೋಷಯತ್ ಯತ್ ರಾಜ್ಯ ಸರ್ವಕಾರೇಣ ಸಹ ನಿಕಟ ಸಮವಾಯೇನ ಪ್ರಧಾನಮಂತ್ರಿ ಮುದ್ರಾ ಯೋಜನಾ, ಪ್ರಧಾನಮಂತ್ರಿ ಜನಧನ ಯೋಜನಾ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನಾ, ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನಾ, ಅಟಲ್ ಪೆನ್ಷನ್ ಯೋಜನಾ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನಾದೀನಾಂ ನವೀಕೃತ ಸಂತೃಪ್ತಿ ಅಭಿಯಾನಂ ಪ್ರತ್ಯೇಕಂ ಯೋಗ್ಯಂ ಲಾಭಾರ್ಥಿಂ ಆಚ್ಛಾದಯಿತುಂ ಕ್ರಿಯತೆ. ಕೇಂದ್ರೀಯ ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ ಗೋಯಲ ಉಕ್ತವಾನ್ ಯತ್ ನವಾನ್ವೇಷಣೈ ವೈಶ್ವಿಕ ಸಹಭಾಗಿತ್ವೇನ ಅಂತಾರಾಷ್ಟ್ರೀಯ ಆಪಣೆ ಪ್ರವೇಶಸ್ಯ ವಿಸ್ತಾರೇಣ ಚ ಆಗಾಮಿಷು ಪಂಚವರ್ಷೇಷು ಭಾರತಸ್ಯ ಔಷಧ ನಿರ್ಮಾಣ ಉದ್ಯೋಗಸ್ಯ ಆಕಾರಃ ದ್ವಿಗುಣಿತಃ ಭವಿಷ್ಯತಿ. ಶ್ರೀಗೋಯಲ ವರ್ಯ ಹ್ಯಃ ನವದಿಲ್ಯಾಂ ಫಾರ್ಮಾಸ್ಯೂಟಿಕಲ್ ಕ್ಷೇತ್ರಸ್ಯ ವೈಶ್ವಿಕ ರಾಜದೂತ ಸಮ್ಮೇಳನಂ 26,000,000 ಗ್ಲೋಬಲ್ ಡ್ರಗ್ ರೆಗ್ಯುಲೇಟರ್ಸ್ ಕಾನ್ಕ್ಲೇವ್ ತಥಾ 26,000,000 ಫಾರ್ಮಾ ಅಂಡ್ ಹೆಲ್ತ್ ಕೇರ್ ಇತ್ಯಸ್ಯ ಅಂತಾರಾಷ್ಟ್ರೀಯ ಪ್ರದರ್ಶನ್ಯಾಃ ಪೂರ್ವಾವಲೋಕನ ಸಮಾರೋಹಂ ಚ ಸಂಬೋಧಯನ್ ಇದಮುಕ್ತವಾನ್. ಕೇಂದ್ರೀಯ ಮಂತ್ರಿ ಜಿ ಕಿಶನ್ ರೆಡ್ಡಿ ವರ್ಯ ಅವದತ್ ಯತ್ ನರೇಂದ್ರ ಮೋದಿನಃ ಸರ್ವಕಾರಸ್ಯ ದ್ವಾದಶ ವರ್ಷೇಷು ಭಾರತಸ್ಯ ಅಂಗಾರಖನನ ಕ್ಷೇತ್ರಯೋಃ ಮಹತಿಂ ಪರಿವರ್ತನಂ ಅಭವತ್. महिला क्रिकेट क्रीडायां यूनाइटेड किंगडम देशस्य कार्डिफ नगरे 28,000+ वर्षस्य आईसीसी महिला 20-20 विश्व चषक क्रीडायाः प्राक् ह्यः प्रथमायां पूर्वाभ्यास क्रीडायां भारतेन वेस्टइंडीज दलं 26 धावनांकैः पराजितम् इति वार्ताः।
0: ಆಕಾಶವಾಣಿ ಹಾಸನ ಎಫ್ಎಂ ಸ್ಟುಡಿಯೋ ಸಮಯ ಸರಿಯಾಗಿ 7:10.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
0: ಜೂನ್ ತಿಂಗಳ 8-12 ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
2: ಆಕಾಶವಾಣಿ ಹಾಸನ, ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ. ಮಹಾತ್ಮಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ, ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ. ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿನಲ್ಲಿ ಕಳೆದ ಮಾರ್ಚ್ ಅಂತ್ಯದವರೆಗೆ 17,138 ಮಣ್ಣಿನ ಆರೋಗ್ಯ ಚೀಟಿಗಳನ್ನು ರೈತರಿಗೆ ನೀಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಪ್ರಕಾಶ್ ಚೌಹಾಣ್ ತಿಳಿಸಿದ್ದಾರೆ. ರಾಯಚೂರಿನ ಕೇಂದ್ರ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಕೇಂದ್ರ ಪುರಸ್ಕೃತ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಗೆ ಅವರು ಮಾಹಿತಿ ನೀಡಿದರು. ಮಹಾತ್ಮಗಾಂಧಿ ನರೇಗಾ ಯೋಜನೆಯಡಿ ಜಿಲ್ಲೆಯ 10,794 ಜಲಮೂಲಗಳು ಪುನರುಜ್ಜೀವಿತಗೊಂಡಿವೆ ಎಂದು ಹೇಳಿದರು. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಇಲಾಖೆ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿ ಜಿಲ್ಲೆಯಲ್ಲಿ ಪ್ರಾಣಿಗಳಿಗೆ ಲಸಿಕೆ ನೀಡುವ ಗುರಿ 100% ಪೂರ್ಣಗೊಂಡಿದೆ ಎಂದರು. ವಿಶೇಷ ಘಟಕ ಯೋಜನೆ ಹಾಗೂ ಗಿರಿಜನ ಉಪಯೋಜನೆಯಡಿ ಯಾದಗಿರಿ ಜಿಲ್ಲೆಗೆ ಮಂಜೂರಾಗಿರುವ ಅನುದಾನವನ್ನು ಸಮರ್ಪಕ ಕ್ರಿಯಾಯೋಜನೆ ರೂಪಿಸಿ ನಿಗದಿತ ಕಾಲಮಿತಿಯೊಳಗೆ ಅರ್ಹ ಫಲಾನುಭವಿಗಳಿಗೆ ಲಾಭ ತಲುಪಿಸುವಂತೆ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸಂಬಂಧಿತ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಅವರು ಉಭಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅಗತ್ಯ ಸಲಹೆ ಸೂಚನೆ ನೀಡಿದರು. ಮಹಾತ್ಮಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೈಗೊಳ್ಳಲಾದ ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗ್ ಮತ್ತು ಸಾಮಾಜಿಕ ಲೆಕ್ಕ ತಪಾಸಣೆ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಸಚಿವ ಖಂಡ್ರೆ, ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಗುಣಮಟ್ಟವನ್ನು ಮಾನ್ಯತೆ ಹೊಂದಿದ ಪ್ರಯೋಗಾಲಯಗಳಲ್ಲಿ ನಿಯಮಿತವಾಗಿ ಪರೀಕ್ಷಿಸಿ ಪ್ರಮಾಣೀಕರಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆ ಕಲುಷಿತ ನೀರು ಸರಬರಾಜಾಗದಂತೆ ಕಟ್ಟೆಚ್ಚರ ವಹಿಸುವಂತೆ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಜಾರಿಗೊಳಿಸುವಂತೆ ಸಚಿವ ಖಂಡ್ರೆ ನಿರ್ದೇಶಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನಪರ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಸೂಕ್ತ ಕ್ರಿಯಾಯೋಜನೆ ಹಾಗೂ ಬದ್ದತೆಯಿಂದ ಕೆಲಸ ಮಾಡಿ ಅರ್ಹರಿಗೆ ಫಲ ದೊರಕುವಂತೆ ಯೋಜಿಸಲು ಅಧಿಕಾರಿಗಳಿಗೆ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಸೂಚಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಅಭಿವೃದ್ದಿ ಮತ್ತು ಉಸ್ತುವಾರಿ ಸಮಿತಿ ದಿಶಾ ಸಭೆಯಲ್ಲಿ ಅವರು ಮಾತನಾಡಿದರು. ಹಾವೇರಿ ಜಿಲ್ಲೆಯಲ್ಲಿ 2ನೇ ಆವೃತ್ತಿಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಸೇರಿದಂತೆ ರೈತರಿಗೆ ಮುಂಗಾರು ಹಂಗಾಮಿಗೆ ಬೀಜ ಮತ್ತು ರಸಗೊಬ್ಬರ ಸಮರ್ಪಕವಾಗಿ ಲಭ್ಯವಾಗುವಂತೆ ಯೋಜಿಸಲು ಆದೇಶಿಸಿದರು. ಸವಣೂರು, ಶಿಗ್ಗಾವಿ ಹಾಗೂ ರಾಣಿಬೆನ್ನೂರ ತಾಲೂಕುಗಳಲ್ಲಿ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಎಲ್ಲ ಅರ್ಹ ರೈತರ ಹೆಸರು ನೋಂದಾಯಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಂಸದ ಬೊಮ್ಮಾಯಿ ನಿರ್ದೇಶಿಸಿದರು. ಕೇಂದ್ರ ಪುರಸ್ಕೃತ ರಸ್ತೆ ಮೂಲಸೌಕರ್ಯ ಯೋಜನೆ ಸಿಆರ್ಐಎಫ್ ಅಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 22 ಕಿಲೋಮೀಟರ್ ಉದ್ದದ 3 ಮುಖ್ಯ ರಸ್ತೆಗಳ ಸುಧಾರಣೆಗೆ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಮಾಹಿತಿ ನೀಡಿ 15 ಕೋಟಿ ರೂಪಾಯಿ ಅನುದಾನ ಸಹ ಬಿಡುಗಡೆ ಮಾಡಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ನಗರ ವ್ಯಾಪ್ತಿಯ ದಕ್ಷಿಣ ಕ್ಷೇತ್ರದಲ್ಲಿ 84% ಹಾಗೂ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ 73% ಮತದಾರರ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಕಾರ್ಯಕರ್ತರ ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಅವರು ವಿವರ ನೀಡಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಮತದಾರರ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ 93% ಪೂರ್ಣಗೊಂಡಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗರ್ಭಿಣಿಯರಿಗೆ ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅನುಷ್ಠಾನಗೊಂಡು 10 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2016 ಜೂನ್ 9 ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಸುಪರ್ದಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಕೇಂದ್ರ ಆರೋಗ್ಯ ಖಾತೆ ಸಚಿವ ಜೆಪಿ ನಡ್ಡಾ ಅವರು ಅಭಿಯಾನದ ಸ್ಮರಣಾರ್ಥ 75 ರೂಪಾಯಿ ನಾಣ್ಯ ಹಾಗೂ 5 ರೂಪಾಯಿ ಅಂಚೆ ಚೀಟಿಯನ್ನು ಇಂದು ಹೊಸದಿಲ್ಲಿಯಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಇಂದಿನಿಂದ ರಾಷ್ಟವ್ಯಾಪಿ ಜನಜಾಗೃತಿ ಅಭಿಯಾನ ಹಾಗೂ ದಶಕದ ಸಂಭ್ರಮಕ್ಕೆ ಅವರು ಚಾಲನೆ ನೀಡಲಿದ್ದಾರೆ. ಆಕಾಶವಾಣಿ ಮಾಹಿತಿ ಸಂಸ್ಕೃತಿ ಹಾಗೂ ಸೃಜನಶೀಲತೆಯ ಮೂಲಕ ಜನರನ್ನು ತಲುಪುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಖ್ಯಾತ ಗೀತ ರಚನೆಕಾರ ಹಾಗೂ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಶ್ಲಾಘಿಸಿದ್ದಾರೆ. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದ ಆಕಾಶವಾಣಿ ಪ್ರಸಾರ ಸೇವೆಯ 90ನೇ ವರ್ಷಾಚರಣೆ ಹಿನ್ನೆಲೆ ಹೊಸದಿಲ್ಲಿಯ ಸಂಸದ್ ಮಾರ್ಗದಲ್ಲಿರುವ ಆಕಾಶವಾಣಿ ರಂಗಭವನದಲ್ಲಿ ಸ್ಪೆಕ್ಟ್ರಮ್ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
4: 90 ವರ್ಷ ಕೋಯಿ ಛೋಟಿ ಮೋಟಿ ಬಾತ್ ನಹೀ ಹೈ, ಐತಿಹಾಸಿಕ ಮೈ ಪಲ್ ಸಮಜ್ತಾ ಹೂಂ ಕಿ ಇತನೆ ವರ್ಷೋ ಸೆ ಸಂಚಾರ ಕಾ ಜೋ ಕಿ ರೀಢ್ ಜೋ ಹೈ ಉಸೆ ಸಂಭಾಲ್ ಕರ್ ರಖಾ ಹೈ ಔರ್ ಜಿತ್ನೆ ಸಭಿ ಕರ್ಮಿಯೋ ನೆ ಯಹಾಂ ಪೆ ಪಹಲೆ ಜೋ ಕಾಮ ಕರ್ ಚುಕೆ ಹೈ, ಕಲಾಕಾರ ಜೋ ಹೈ, ಜಿಸ್ ಭಿ ರೂಪ ಮೇ ಆಪ್ ಜುಡೆ ಹೈ, ಮಹತಿ ಕಾರ್ಯ ಹೈ, ಬಹುತ್ ಬಡಿ ಉಪಲಬ್ಧಿ ಹೈ. ಆಜ್ ಕೆ ಯುಗ ಮೇ ಜಹಾಂ ಪರ್ ಅಟೆನ್ಷನ್ ಸ್ಪ್ಯಾನ್ ಹಿ ಬಹುತ್ ಕಮ್ ಹೋ ಚುಕಾ ಹೈ, ಕ್ಷಣ ಭರ್ ಕಾ ರಹ ಗಯಾ ಹೈ, ವೋ ಐಸೆ ಸಮಯ ಮೇ ಭಿ ಅಪ್ನಿ ವಿಶ್ವಸನೀಯತಾ ಕೋ ಬನಾಯೆ ರಖನಾ, ಪ್ರಾಸಂಗಿಕತಾ ಕೋ ಬರ್ಕರಾರ್ ರಖನಾ, ಯೇ ಕೋಯಿ ಛೋಟಾ ಮೋಟಾ ಕಾರ್ಯ ನಹೀ ಹೈ, ತೋ ಮೈ ಸಭಿ ಕೋ ಹೃದಯ ಸೆ ಇಸ್ಕೆ ಲಿಯೆ ಬಧಾಯಿ ದೇತಾ ಹೂಂ ಔರ್ ಆನೆ ವಾಲೆ ಸಮಯ ಕೆ ಲಿಯೆ ಶುಭಕಾಮನಾಯೆ ದೇತಾ ಹೂಂ.
0: ನಾವೀನ್ಯತೆ, ನಂಬಿಕೆ ಮತ್ತು ಸುಸ್ಥಿರತೆ ಮಾನ್ಯತೆಯ ಶಕ್ತಿ ಎಂಬ ಧ್ಯೇಯದೊಂದಿಗೆ ಇಂದು ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ. ಅಂತಾರಾಷ್ಟೀಯ ಮಾನ್ಯತೆ ವೇದಿಕೆ IAF ಹಾಗೂ ಅಂತಾರಾಷ್ಟೀಯ ಪ್ರಯೋಗಾಲಯ ಮಾನ್ಯತೆ ಸಹಕಾರ ILAC 2007 ವಿಶ್ವ ಮಾನ್ಯತೆ ದಿನಾಚರಣೆಗೆ ಚಾಲನೆ ನೀಡಿದವು. ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಸ್ಥಾನಗಳಿಗೆ ಈ ತಿಂಗಳ 18 ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ಹಿರಿಯ ಸಾಮಾಜಿಕ ಕಾರ್ಯಕರ್ತ ಬಿಜೆಪಿ ಮುಖಂಡ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನು ಕಣಕ್ಕಿಳಿಸಿದೆ. ಬಿಜೆಪಿ ಹಿರಿಯ ನಾಯಕರಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಶಾಸಕ ಸ್ಥಾನದ ಅಭ್ಯರ್ಥಿಗಳಾಗಿ ಪ್ರಕಟಿಸಿದೆ. ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಇಂದು ಈ 4 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಪ್ರಕಟಿಸಿದೆ. ಚಿಕ್ಕಮಗಳೂರು ಜಿಲ್ಲೆಗೆ ನಾಳೆ ಹಾಗೂ ನಾಡಿದ್ದು ರೆಡ್ ಅಲರ್ಟ್ ಘೋಷಿಸಿದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ತಿಳಿಸಿದೆ. ಇಂದು ಮತ್ತು ನಾಳೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಮಳೆ ಸಾಧ್ಯತೆ. ತುರ್ತು ಸಂದರ್ಭಗಳಲ್ಲಿ ಜಿಲ್ಲಾಡಳಿತದ ಸಹಾಯವಾಣಿ ಸಂಪರ್ಕಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಕೋರಿದ್ದಾರೆ. ರಾಜ್ಯ ನೈಸರ್ಗಿಕ ವಿಕೋಪ ಮೇಲುಸ್ತುವಾರಿ ಕೇಂದ್ರ ಧಾರವಾಡ ಜಿಲ್ಲೆಗೆ ಇಂದಿನಿಂದ 3 ದಿನಗಳವರೆಗೆ ಆರೆಂಜ್ ಹಾಗೂ ರೆಡ್ ಅಲರ್ಟ್ ಪ್ರಕಟಿಸಿದೆ. ನವಲ್ಗುಂದ್, ನರಗುಂದ್, ಹುಬ್ಬಳ್ಳಿ ವ್ಯಾಪ್ತಿಯ ಬೆಣ್ಣಿಹಳ್ಳ ಮತ್ತು ತುಪ್ಪರಿಹಳ್ಳ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರೀ ಮಳೆ ಪ್ರವಾಹದ ಸಾಧ್ಯತೆ ಇದ್ದು ಹಳ್ಳಗಳ ಪಾತ್ರದ ಜನ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷೆ ಆರ್ ಸ್ನೇಹಲ್ ಕಟ್ಟುನಿಟ್ಟಿನ ಸೂಚನೆ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ, ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ. ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ಸ್ಟುಡಿಯೋ ಸಮಯ ಸರಿಯಾಗಿ 7:15:32. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
6: ಆಕಾಶವಾಣಿ ಹಾಸನ ಕೇಂದ್ರ 102.2 MHz.
5: ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಪಾರಿಜಾತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಕಂಚಿನ ತಟ್ಟೆ ಮತ್ತಿತರ ಪದ್ಯಗಳು ಈ ಕೃತಿಯನ್ನು ಪರಿಚಯ ಮಾಡಿಕೊಳ್ಳೋಣ. ಕೃತಿಕಾರರು ಡಾಕ್ಟರ್ ಐಚನಹಳ್ಳಿ ಕೃಷ್ಣಪ್ಪ, ಪ್ರಕಾಶಕರು ಜಯ ಪುಸ್ತಕ ಬೆಂಗಳೂರು, ಹಾಸನದ ಹೊಳೆನರಸೀಪುರ ತಾಲೂಕಿನ ಐಚನಹಳ್ಳಿಯವರು. ಸದ್ಯ ಇವರು ಹಾಸನದ ಸಂತ ಫಿಲೋಮಿನಾ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಹಿರಿಯ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜಾನಪದ ವೈದ್ಯ ಗಿರಿಜಕ್ಕ, ಯಾರದೋ ಪಾದದ ಧೂಳು ಹಣೆಗೆ ಕವನ ಸಂಕಲನ, ಮತಿಘಟ್ಟ ಕೃಷ್ಣಮೂರ್ತಿಯವರ ಸಾಹಿತ್ಯ ಸಂಶೋಧನಾ ಕೃತಿ ಕಂಚಿನ ತಟ್ಟೆ ಕವನ ಸಂಕಲನ, ಇವು ಪ್ರಕಟಿತ ಕೃತಿಗಳು. ಇವರ ಸಾಹಿತ್ಯ ಕೃಷಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಇವರನ್ನು ಅರಸಿ ಬಂದಿವೆ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ, ಭೂಮಿ ತಾಯಿ ಎದ್ದೊಂದುಗಳಿಗೆ ನೆನದೇನ, ಇದು ನಮ್ಮ ದಿನಚರಿ ಆರಂಭವಾಗಲು ಮುನ್ನುಡಿ ಬರೆದಂತೆ. ಹಳ್ಳಿಯ ಬದುಕಿನಲ್ಲಿ ಏನು

ಇಲ್ಲ, ಎಲ್ಲವೂ ಇದೆ. ನಾವು ಕೊಟ್ಟಿಗೆಯಲ್ಲಿಯ ದನ ಕರು ಆಡು ಕುರಿ ಬಿಚ್ಚಿ ಹೊಲಕ್ಕೆ ಹೊಡೆಯಲು ಶುರುವಾದಾಗಿನಿಂದ ಕತ್ತಲು ಅಮರಿಕೊಂಡಾಗ ಮನೆಗೆ ಬರುವವರೆಗೂ ನಮಗೆ ಎಲ್ಲವೂ ಭೂಮಿ ತಾಯಿಯ ಒಡಲೆ ಆಸರ. ಚಿಕ್ಕಂದಿನಿಂದ ಬೆಳೆದು ಬಂದ ಹೊಲ ಗದ್ದೆ ಕೆರೆ ಕಟ್ಟೆ ಗುಂಡಿ ಗೊಸರು ಮಣ್ಣು ಕೆಸರು ಇಲ್ಲೆಲ್ಲ ನಮ್ಮ ಚಹರೆಗಳು ಕಾಣುತ್ತವೆ. ಉಂಡು ಬೆಳೆದ ಒಡನಾಟಗಳು ಕಂಡು ಕೇಳಿದ ಸಂತೋಷದ ಕ್ಷಣಗಳು ಗಳಿಗೆಗಳು ನಾನು ಇನ್ನೊಂದು ಲೋಕಕ್ಕೆ ಹೋಗಲು ಸಹಾಯವಾಯಿತು ಎನ್ನಬಹುದೇನು. ಓದಿನ ಜೊತೆಗೆ ದನ ಕರು ಆಡು ಕುರಿ ಮೇಯಿಸೋದು ಕೂಲಿ ಕೆಲಸಕ್ಕೆ ಹೋಗೋದು ಒಂದು ಹಂತ. ಎರಡನೇ ಹಂತದಲ್ಲಿ ಹಾಸ್ಟೆಲ್ ಜೀವನ, ಸಹಪಾಠಿಗಳ ಸ್ನೇಹ, ಬೇರೆ ವಾತಾವರಣ, ಗಾಳಿ ಬೆಳಕು, ಒಂದು ಬಗೆಯ ಗೆಲುವಿನ ಮನಸ್ಸು. ಹೀಗೆ ಕಾಲ ನಡೆಸಿದ ಹಾದಿಯಲ್ಲಿ ನಡೆಯುತ್ತಾ ನಾನು ಕಂಡುಂಡ ನೋಟ ನೆನಪು ಅನುಭವಗಳ ಊರಿಗೆ ಹೋಗಬೇಕಾಯಿತು. ನಮ್ಮದೇ ಆದ ಆಚಾರ ವಿಚಾರ, ಹಬ್ಬ ಜಾತ್ರೆ, ಅಡುಗೆ ಉಡುಗೆ, ಸಂಪ್ರದಾಯ ಸಂಸ್ಕೃತಿ, ವಾಡಿಕೆ ನಂಬಿಕೆ ಆಚರಣೆ ಇಲ್ಲೆಲ್ಲ ನಮ್ಮತನವನ್ನು ಗುರುತು ಮಾಡಿಕೊಳ್ಳಲು ತವಕಿಸುವ ಅಂತರಾಳ, ಏನಾದರೂ ಇಲ್ಲಿ ಹುಡುಕಿ ತೆಗೆದು ತೋರಿಸುವ ಹಂಬಲ, ಒಂದೇ ಎರಡೆ ಹಲವಾರು ಆಲೋಚನೆಗಳು ಮನದಾಳದಲ್ಲಿ ತಳುಕು ಹಾಕಿಕೊಳ್ಳುತ್ತಿದ್ದಾಗ ನೀರು ಗೊಬ್ಬರಗಳ ಮಿಲನವಾಗಿ ಮಣ್ಣ ಪಸಿ ಹದವಾಗಿ ಬೀಜ ಮೊಳಕೆಯೊಡೆದಂತೆ ನನ್ನಲ್ಲೂ ಒಳಗೊಳಗೆ ಆಸೆಗಳು ಮೊಳೆತು ಮೊಳಕೆಯೊಡೆಯಲು ಆರಂಭಿಸುವ ವೇಳೆಗೆ ನನ್ನ ಸುತ್ತಲಿನ ಜೀವನ, ನನ್ನ ಜನರ ಬದುಕು ಕುರಿತಂತೆ ಕಂಡದ್ದನ್ನ ಹೇಳುವ ಮನಸ್ಸು ಬಂತು. ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾಕೆಲ್ಲ ಹೀಗೆ ಎನ್ನುವ ತಿಳುವಳಿಕೆ ಮೂಡಿದಾಗ ಇದರ ಹಿನ್ನೆಲೆ ಏನು ಎನ್ನುವ ಹುಡುಕಾಟ ಆರಂಭವಾಯಿತು. ಮುಂದೆ ನಾಗರಿಕ ಬದುಕಿನೊಳಗೆ ಹೊಕ್ಕು ಹೊರಳಿ ಯಾರದೋ ಪಾದದ ಧೂಳು ಹಣೆಗೆ ವಿಭೂತಿಯಾಗಿ ಧರಿಸುವ ನೊಂದ ಜನರ ಬವಣೆಗಳನ್ನು ದಾಖಲಿಸಿ ಆ ನೋವು ಅವಮಾನ ಕಷ್ಟ ಸುಖ ದುಃಖಗಳ ಜೊತೆಗೂಡಿ ಹರಿಯುವ ಈ ಪ್ರವಾಹವನ್ನು ನೋಡಿ ಸ್ವಲ್ಪವಾದರೂ ತಡೆಯುವ ಸಣ್ಣ ಪ್ರಯತ್ನ ಇದು. ಇದು ಕವಿಯ ಮಾತುಗಳು. ಈಗ ಒಂದು ಕವಿತೆಯನ್ನು ನೋಡೋಣ. ಅಜ್ಜನ ಊರುಗೋಲಿನಲ್ಲಿ ವಿಶ್ವದೂರಿನ ಹಸಿರು ಪಾಠವ ಕಲಿತವರು, ಅಜ್ಜಿಯ ತೋಳತೆಕ್ಕೆಯಲ್ಲಿ ಮಡಿಲ ಕಂಬಳಿ ಹೊದ್ದು ಮೌನರಾಗದಲ್ಲಿ ಲಾಲಿಹಾಡ ಕೇಳಿದವರು, ಅಪ್ಪನ ಕಣ್ಣೋಟದಲ್ಲಿ ಜೀವ ಸಂಬಂಧಗಳ ಬಲೆಗಳನ್ನು ಹೆಣೆವ ಕನಸುಗಣ್ಣಿನ ಕಮಲಗಳ ತರುವವರು, ಅವ್ವನೊಲುಮೆಯ ಒಡಲ ಉಸಿರಿನ ಜೀವ ತತ್ತಿಗಳ ಅರಸುವವರು, ಕನಸು ಕಂಬಿಯ ಮೇಲೆ ಪೂರ್ವಜರ ಚಾಪೆಯ ಹಾಸಿ ಉತ್ತಿದ್ದು ಬಿತ್ತಿದ್ದು ಬೆಳೆದದ್ದು ಬೆವರ ಸಾಲಿನ ಬೇಲಿಯ ಹೂ ಅರಳಿದ್ದು ಲಕ್ಷ ದಾರಿಗಳು ಹರಿದಿದ್ದ ಚಾದರದೊಳಗಿಂದ ನೋಡಿತ್ತು, ದೀನರ ಕಣ್ಣೀರ ರಕ್ತದ ಕಲೆ ಕಂಡದ್ದು ಕಾಯದೊಗಲ ಸುಲಿದು ಕೆರೆಗಳ ಮಾಡಿದ್ದು ಕಾಯಕವೇ ಕೈಲಾಸವಾಗಿದ್ದು ಕರ್ತಾರನ ಕುಲುಮೆಯಲ್ಲಿ ಹೊಳೆದದ್ದು ಜನಪದರೊಳಗಿನ ಎಳ್ಳು ಜೀರಿಗೆಯ ಮನದಲ್ಲಿ ನೆನೆದದ್ದು ಬುದ್ಧನ ಆಸೆಯೇ ದುಃಖಕ್ಕೆ ಮೂಲ ತತ್ವವನ್ನು ನಂಬಿದ್ದು ಅಜ್ಜನ ಕೋಲು ಅಜ್ಜಿಯ ಲಾಲಿ ಅಪ್ಪನ ಬಲ ಅವ್ವನ ಕರುಣೆ ಮನೆಯ ನಾಲ್ಕು ಕಂಬಗಳು ಲಾಲಿ ಕರುಣೆ ಕೋಲು ಬಲ ಬದುಕಿನ ನಾಲ್ಕು ತಂತಿಗಳು. ಮತ್ತೊಂದು ಕವಿತೆ ಕಂಚಿನ ತಟ್ಟೆ. ತಾತ ಮುತ್ತಾತನ ಕಾಲದಿಂದ ಅಪ್ಪನ ಕಾಲಕ್ಕೆ ಮುಂದೆ ನನಗೆ ನಂತರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಿಟ್ಟು ಹೋಗಬೇಕಾದ ಅತ್ಯಮೂಲ್ಯವಾದ ಆಸ್ತಿ. ಘನತೆಯಿಂದ ಲೋಕ ಮೆಚ್ಚುವಂತೆ ಮನೆತನದ ಹಿರಿತನವನ್ನು ಮುನ್ನಡೆಸುತ್ತಿರುವ ಬಾಳ ನೌಕೆ ಇದು. ಹಿರಿಯ ಕಿರಿಯರೆನ್ನದೆ ಹೆಂಗಸು ಮಕ್ಕಳು ಮರಿಗಳೆನ್ನದೆ ಇದರ ಮುಂದೆ ಮಂಡಿಯೂರಿ ಕೂರಬೇಕು. ನ್ಯಾಯ ಪಂಚಾಯಿತಿ ತೀರ್ಪು ತೀರ್ಮಾನಗಳು ಇದರ ನೆರಳಲ್ಲೇ ನಡೆಯುವುದು, ತಲೆಬಾಗಿ ಬಾಳುವುದು ಮನೆ ಮಂದಿಯ ಕೆಲಸ. ಸಿಟ್ಟು ಸಿಡುಕು ದ್ವೇಷ ದಾಯಾದಿ ಕಲಹಕ್ಕೆಲ್ಲ ಮೀಸೆ ತಿರುವಿಸುವ ಗತ್ತುಗಾರ ಅಜ್ಜ ಅಪ್ಪನಿಗಾಗಿ ಬಿಟ್ಟು ಹೋದ ಗದ್ದುಗೆ, ಅಪ್ಪನಿಂದ ಬರುವ ಬಳುವಳಿ ಮುಂದಿನ ಪೀಳಿಗೆಗೆ ಬಿಟ್ಟು ಬಿಡುವ ಅಧಿಕಾರ, ಎಚ್ಚರ ತಪ್ಪಿದರೂ ಊರ ಜನರ ಮುಂದೆ ಜಾರಿ ಬಿದ್ದಂತೆ ಒಂದು ತೆಕ್ಕೆಯಲ್ಲಿ ಸಾಗುತ್ತಿದೆ ಕಡಲನಾವೆ. ತಲತಲಾಂತರದಿಂದ ನಡೆದು ಬಂದ ಸಿಲ್ವಾರ ತಾಮ್ರ ಸ್ಟೀಲು ಹಿತ್ತಾಳೆಯ ಮನಸ್ಸುಗಳು ಇದರ ಮುಂದೆ ಕ್ಯಾರೆ ಎನ್ನಲಾಗದೆ ಮಣ್ಣು ಮುಕ್ಕಿವೆ. ನಮ್ಮ ಬೇರನ್ನ ಕಡಿದುಕೊಂಡು ಅಲ್ಲಲ್ಲಿ ನೇತಾಡುವ ಸೀರಿಯಲ್ ಸೆಟ್ಟಿನಂತೆ ಕಾಣುವ ಇಂದಿನ ಜನಾಂಗವನ್ನ ನೋಡುವಾಗ ಗರಿಕೆ ಹುಲ್ಲು ಎಂಬಂತಹ ಕವನದ ಮೂಲಕ ಮತ್ತೆ ನಮ್ಮಲ್ಲಿ ಬೇರನ್ನ ಪ್ರತಿಷ್ಠಾಪಿಸುವ ಕೆಲಸ ಮಾಡುತ್ತಾರೆ ಕೃಷ್ಣಪ್ಪನವರು. ಕಾವ್ಯಕ್ಕಿರಬೇಕಾದ ಸಾಧ್ಯತೆ ಹಾಗೂ ಜವಾಬ್ದಾರಿಯ ಬಗ್ಗೆ ಗೆಳೆಯ ಕೃಷ್ಣಪ್ಪ ಅವರಿಗೆ ಅರಿವಿದೆ.

0: ಹಾಗೂ ಹಳ್ಳಿಗಳ ನಗರಗಳ ದೌರ್ಜನ್ಯದ ಸಂಕೀರ್ಣತೆಯಿಂದ ಆರಂಭವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರರ ಸಂಪರ್ಕದ ಮೂಲಕ ತನ್ನ ಪಯಣ ಬೆಳೆಸುವುದನ್ನು ಇಡೀ ಸಂಕಲನದಲ್ಲಿ ಕಾಣಬಹುದು. ಆಳದಲ್ಲಿ ಬದುಕಿನ ಸಂದಿಗ್ಧತೆಗಳನ್ನು ಸಾಕಿಕೊಂಡಿರುವ ಇವರು ಸದಾ ಮಂದಸ್ಮಿತರು. ಆ ನಗುಮೊಗದಿಂದಲೇ ಬದುಕಿನ ಸಂದಿಗ್ಧತೆಯನ್ನು ಹೊಡೆದೋಡಿಸುತ್ತೇನೆ ಎಂದು ನಂಬಿದವರು. ನಿನ್ನೆ ನನ್ನ ಹಸಿರೊಲದ ಹಸನಾದ ಗರಿಕೆ ಹುಲ್ಲು ಮೂರಿಕ್ಕಿಲ ಹೂ ಬಿಟ್ಟಿತ್ತು, ಮೊನ್ನೆ ಚಿಗುರೊಡೆದ ಕನ್ನೆ ಸೊಪ್ಪಿನ ಎಸಳಂತೆ. ನೆಲಮೂಲದ ದನಿಗಳ ಮೂಲಕ, ಈ ಚಂದದ ಸಾಲುಗಳ ಮೂಲಕ ಕವಿ ಕೃಷ್ಣಪ್ಪನವರು ಆಪ್ತರಾಗುತ್ತಾ ಹೋಗುತ್ತಾರೆ ಎಂದಿದ್ದಾರೆ ಬೆನ್ನುಡಿ ಬರೆದ ಚಲಂ ಹಾಡ್ಲಹಳ್ಳಿ. ಗರಿಕೆ ಹುಲ್ಲು. ನಿನ್ನೆ ನನ್ನ ಹಸಿರೊಲದ ಹಸನಾದ ಗರಿಕೆ ಹುಲ್ಲು ಮೂರಿಕ್ಕಲ್ಲ ಹೂ ಬಿಟ್ಟಿತ್ತು, ಮೊನ್ನೆ ಚಿಗುರೊಡೆದ ಕನ್ನೆ ಸೊಪ್ಪಿನ ಎಸಳಂತೆ. ಬೀಜ ದೊರೆಗೆ ಹುಲ್ಲು ತಿನಿಸಲು ಬಿಗಿದು ಕಟ್ಟಿದ ಉಗಣಿಯ ಹಂಬು ಹೇಳಿತ್ತು. ಹಕ್ಕಿ ಹುಲ್ಲಿನ ಶೃಂಗಾರಕ್ಕೆ ನಾಚಿ ಕೊನಾರಿಗೆಡ್ಡೆ ಮೀಸೆ ತಿರುವಿದಾಗ ನೊಜಗುತ್ತಿಯ ಗಂಡಸುತನ ಇವನಿಗೆಲ್ಲಿಂದ ಬಂದಿತು? ಉತ್ತರಾಣಿ ಗಿಡ ಉತ್ತ ಹೊಲ ಹಾಳು ಮಾಡುವ ಗೊಡ್ಡುತನದ ಗೋಸುಂಬೆಗೆ ಪಕ್ಕೆಂದು ನಗೆ ಬೀರಿ ಹೇಳಿತು, ಬೇಡ ನಿನ್ನಲ್ಲಿ ಇಬ್ಬಂದಿತನ. ಖಂಡಗಟ್ಟಿದ ಹೋರಿಗೆ ನೀರುಯ್ದು ಮೈ ತಿಕ್ಕಿ ಕಾಲ್ ತಿಕ್ಕಿ ಸುಂಗಾರ ಮಾಡಿತು, ಎಲ್ಲಿ ಹೋದೀತು ಅದರ ವಿಷ ಕೊಳಕುತನ? ಯಾರಿದ್ದಾರು ನನ್ನ ಮುಂದೆ? ಬನ್ನಿ ನೋಡೋಣ, ಹುಂಬತನ ಬೇರೆ. ಮನೆ ಮಂದಿ ಕೂಡಿ ಬೆಳೆದ ನೆಮ್ಮದಿಯ ಬೆಳೆಯ ಒಳಗೆ ಕುಲಗೆಟ್ಟ ಪಾರ್ಥೇನಿಯಂನ ಕಹಳೆ ಮೊಳಗಿದೆ. ಒಡ ಹುಟ್ಟು ಒಂದೇ, ಬೆಳವಣಿಗೆ ಬೇರೆ. ಮನೆ ಮಾರು ಒಂದೇ, ಒಡನಾಟ ಬೇರೆ. ನೆಲಗಾಳಿ ಒಂದೇ, ನಡೆ ಉಸಿರು ಬೇರೆ. ಅಂತರಾತ್ಮ ಒಂದೇ, ಗುಡಿಗೋಪುರ ಬೇರೆ. ಮನೆ ಮುರುಕ ಮಂದಿಗೆ ಮುಳ್ಗಿರಿ ಮುಳ್ಳಿನ ಗುಣ ಯಾಕೆ? ಒಲವರ ಮಾಡುವ ಜನರ ಯಾಂದಾಳಿತನಕ್ಕೆ ಏನಂತ ಕರೆಯುವುದು? ಹಸನಾದ ಗರಿಕೆ ಹುಲ್ಲು ಮೂರಿಕ್ಕಲ್ಲ ಹೂ ಬಿಟ್ಟಿತ್ತು, ಮೊನ್ನೆ ಚಿಗುರೊಡೆದ ಕನ್ನೆ ಸೊಪ್ಪಿನ ಎಸಳಂತೆ. ಸ್ನೇಹಿತರೆ, ಇದು ಕಂಚಿನ ತಟ್ಟೆ ಮತ್ತಿತರ ಪದ್ಯಗಳು ಕೃತಿಯ ಸಂಕ್ಷಿಪ್ತ ಪರಿಚಯ. ಹಲವಾರು ಅರ್ಥಗರ್ಭಿತ ಪದ್ಯಗಳನ್ನು ಈ ಕೃತಿ ಒಳಗೊಂಡಿದೆ. ಕೃತಿಯನ್ನು ಕೊಂಡು ಓದಿ ಪ್ರಕಾಶಕರು ಚೆ ಪ್ರಕಾಶನ ಬೆಂಗಳೂರು, ಕವಿ ಡಾಕ್ಟರ್ ಐಚನಹಳ್ಳಿ ಕೃಷ್ಣಪ್ಪ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

ಆತ್ಮೀಯ ಶ್ರೋತೃಗಳೇ, ಇಂದು ಸಂಜೆ 5:30 ಸಕಲೇಶ್ವರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ ಎರಡನೇ ಭಾಗ. ಪ್ರಾಯೋಜಕರು ಮಹೇಶ್ ಜಿಡಿ, ಅರ್ತ್ ಮೂವರ್ಸ್ ಹೆತ್ತೂರು. ಸಂಜೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿವಸ 2026 ಸಂದರ್ಭದಲ್ಲಿ ಆಹಾರ ಸುರಕ್ಷತೆಯ ಮಹತ್ವ ಈ ಕುರಿತು ಹೊಳೆನರಸೀಪುರದ ಗೃಹ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಫಕೀರಮ್ಮ ಪಿ ಮುರಗೋಡು ಅವರೊಂದಿಗೆ ಸಂದರ್ಶನ. ಈ ಎರಡು ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸುತ್ತಾರೆ ಅರ್ಕಲಗುಡುವಿ ಮಧುಸೂದನ್. ಇಂದು ರಾತ್ರಿ 8:00 ವನಿತಾ ವಿಹಾರ. ಬರಹಗಾರ್ತಿ ಡಾ ಕವಿತಾ ಕೆವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಶ್ರೋತೃಗಳೇ, ಬೆಳಗ್ಗೆ 9:00 ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 10:00 ಪದ ಸಂಪದ ನೇರ ಫೋನಿನ್ ಕಾರ್ಯಕ್ರಮ. ಕರೆ ಮಾಡಿ ಭಾಗವಹಿಸಲು ನಿಮಗೆ ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258 ಎಸ್ಟಿಡಿ ಕ್ರಮಾಂಕ 0817272. 10:30 ಹಲೋ ಗೆಳೆಯರೇ, ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ. ಶ್ರೋತೃಗಳ ಈ ಕಾರ್ಯಕ್ರಮದಲ್ಲಿ 9141686837 ಈ ವಾಟ್ಸಪ್ ಸಂಖ್ಯೆಗೆ ಹಲೋ ಗೆಳೆಯರೆ ಎಂದು ಟೈಪ್ ಮಾಡಿ ಕಳುಹಿಸಿ. ಆಕಾಶವಾಣಿಯಿಂದ ನಿಮಗೆ ಕರೆ ಮಾಡಲಾಗುತ್ತೆ, ನೀವು ಮಾತನಾಡಬಹುದು, ನಿಮ್ಮಿಷ್ಟದ ಗೀತೆಗಳನ್ನು ಕೂಡ ಆಲಿಸಬಹುದು. ಯಾರೂ ಕರೆ ಮಾಡುವ ಪ್ರಯತ್ನ ಮಾಡಬಾರದು.

0: ಶ್ರೋತೃಗಳೇ, ಮಧ್ಯಾಹ್ನ 12:05 ವನಿತಾ ವಿಹಾರ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಮೂಡಿಬರಲಿದೆ. ಪ್ರಕೃತಿ ಮಾತೆ ಪ್ರಾಣದ್ರಾತೆ ಪ್ರಸ್ತುತಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರ. ಆಕಾಶವಾಣಿ ಹಾಸನ, ಸ್ಟುಡಿಯೋ ಸಮಯ ಸರಿಯಾಗಿ 7:30.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: ಆತ್ಮೀಯ ಕೇಳುಗರೆ, 2026-27 ಸಾಲಿನ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಸರ್ಕಾರಿ ಪಾಲಿಟೆಕ್ನಲ್ಲಿರುವ ಪ್ರಥಮ ವರ್ಷದ ಸಿವಿಲ್ ಕಂಪ್ಯೂಟರ್ ಸೈನ್ಸ್ ವಿಭಾಗಗಳಲ್ಲಿ ಸೀಟುಗಳು ಲಭ್ಯವಿದ್ದು, ಎಸ್ಎಸ್ಎಲ್ಸಿ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಮೊದಲನೇ ವರ್ಷಕ್ಕೆ ಆಫ್ಲೈನ್ ಮೂಲಕ ಕಾಲೇಜಿನಲ್ಲಿ ಪ್ರವೇಶ ಪಡೆಯಬಹುದಾಗಿರುತ್ತದೆ. ಆಸಕ್ತ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಪ್ರವೇಶವನ್ನು ಪಡೆಯಬಹುದಾಗಿದೆ ಎಂದು ಪ್ರಾಂಶುಪಾಲರಾದ ಶ್ರೀಮತಿ ಉಷಾರಾಣಿ ಎಸ್ಬಿಯವರು ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9019749 ಮತ್ತೊಂದು 7259778711 ಇನ್ನೊಂದು ಸಂಖ್ಯೆ 9738281113. ಈ ಮೊಬೈಲ್ ಸಂಖ್ಯೆಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿರುತ್ತದೆ. ಪ್ರಕಟಣೆ ಕೇಳಿದಿರಿ, ಆಕಾಶವಾಣಿ ಹಾಸನ. ಸಮಯ 7:34 ಇದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳುವುದು.
1: ಏಳು 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ.
2: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಸಶಸ್ತ್ರ ಪಡೆಗಳು, ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ, ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿ ನಿನ್ನೆ ನಡೆದ ರಕ್ಷಣಾ ಪುರಸ್ಕಾರ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಶಸ್ತ ಪಡೆಗಳು, ಕೇಂದ್ರ ಸಶಸ್ತ ಪೊಲೀಸ್ ಪಡೆಗಳು ಹಾಗೂ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ಪೊಲೀಸ್ ಸಿಬ್ಬಂದಿಗೆ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಇತರ ಕೇಂದ್ರ ಸಚಿವರು ಮತ್ತು ಸಶಸ್ತ ಪಡೆಗಳ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ರಾಷ್ಟಪತಿಗಳು, ರಕ್ಷಣಾ ಪಡೆಗಳು, ಕೇಂದ್ರ ಸಶಸ್ತ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಪೊಲೀಸರ ಸಿಬ್ಬಂದಿಗೆ 7 ಕೀರ್ತಿ ಚಕ್ರಗಳು, 15 ವೀರಚಕ್ರಗಳು ಮತ್ತು 29 ಶೌರ್ಯ ಚಕ್ರಗಳನ್ನು ಪ್ರದಾನ ಮಾಡಿದರು. ರಾಜ್ಯದಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆಗಳ ಸಮಯದಲ್ಲಿ ಅಸಾಧಾರಣ ಧೈರ್ಯಕ್ಕಾಗಿ ಛತ್ತೀಸ್ಗಢ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಕೇವತ್ ಮತ್ತು ಇನ್ಸ್ಪೆಕ್ಟರ್ ರಾಮೇಶ್ವರ ಪ್ರಸಾದ್ ದೇಶ್ಮುಖ್ ಅವರಿಗೆ ಶೌರ್ಯ ಚಕ್ರವನ್ನು ನೀಡಲಾಯಿತು. ಅರುಣಾಚಲ ಪ್ರದೇಶದಲ್ಲಿ ದಂಗೆಕೋರರ ಪ್ರಮುಖ ದಾಳಿಯನ್ನು ವಿಫಲಗೊಳಿಸುವಲ್ಲಿ ಅಸಾಧಾರಣ ಶೌರ್ಯಕ್ಕಾಗಿ ಮೇಜರ್ ಆದಿತ್ಯ ಪ್ರತಾಪ್ ಸಿಂಗ್ ಅವರಿಗೆ ಶೌರ್ಯ ಚಕ್ರವನ್ನು ನೀಡಲಾಯಿತು. ಲ್ಯಾನ್ಸ್ ನಾಯಕ್ ಮೀನಾಚಿ ಸುಂದರಂ ಎ ಅವರಿಗೆ ಅವರ ಅಸಾಧಾರಣ ಶೌರ್ಯಕ್ಕಾಗಿ ಕೀರ್ತಿ ಚಕ್ರವನ್ನು ನೀಡಲಾಯಿತು. ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟ ಮಿಷನ್ ಗಗನಯಾನ್ಗೆ ಆಯ್ಕೆಯಾದ 4 ಗಗನಯಾತ್ರಿಗಳಲ್ಲಿ ಒಬ್ಬರಾದ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅವರಿಗೆ ಕೀರ್ತಿ ಚಕ್ರವನ್ನು ನೀಡಲಾಯಿತು. ಜಮ್ಮುವಿನ ಅಂತಾರಾಷ್ಟೀಯ ಗಡಿಯಲ್ಲಿ ಕರ್ತವ್ಯದ ವೇಳೆ ತಮ್ಮ ಪ್ರಾಣವನ್ನು ಅರ್ಪಿಸಿದ ಬಿಎಸ್ಎಫ್ನ ಸಬ್ ಇನ್ಸ್ಪೆಕ್ಟರ್ ಎಂಡಿ ಇಮ್ತಿಯಾಜ್ ಮತ್ತು ಕಾನ್ಸ್ಟೇಬಲ್ ದೀಪಕ್ ಚಿಂಗಖಂ ಅವರಿಗೆ ಮರಣೋತ್ತರವಾಗಿ ವೀರಚಕ್ರವನ್ನು ನೀಡಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಪಿಎಂಎಸ್ಗೆ ಚಾಲನೆ ನೀಡಲಿದ್ದಾರೆ. ಈ ಉಪಕ್ರಮವು ಸ್ಮಾರ್ಟ್

0: ಗಡಿ ನಿರ್ವಹಣೆಗೆ ಸರ್ಕಾರದ ಬದ್ದತೆಯನ್ನು ತೋರಿಸುತ್ತದೆ. ತಂತ್ರಜ್ಞಾನ ಆಧಾರಿತ ಪರಿಹಾರಗಳ ಮೂಲಕ ಗಡಿಯಾಚೆಗಿನ ವ್ಯಾಪಾರ ಮತ್ತು ಪ್ರಯಾಣಿಕರ ಸಂಚಾರದಲ್ಲಿ ದಕ್ಷತೆ, ಪಾರದರ್ಶಕತೆ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ. ಆಧುನಿಕ ತಂತ್ರಜ್ಞಾನ ಸಕ್ರಿಯಗೊಳಿಸಿದ ಗಡಿ ನಿರ್ವಹಣಾ ವ್ಯವಸ್ಥೆಯತ್ತ ಭಾರತದ ನಡೆಯಲ್ಲಿ ಲ್ಯಾಂಡ್ ಪೋರ್ಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಪ್ರಾರಂಭಿಸುತ್ತಿರುವುದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಗೃಹ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಎಲ್ಪಿಎಂಎಸ್ ಎಂಬುದು ಭೂ ಬಂದರುಗಳಾದ್ಯಂತ ಕಾರ್ಯಾಚರಣೆಗಳನ್ನು ಏಕೀಕೃತ ವ್ಯವಸ್ಥೆಯಲ್ಲಿ ಸಂಯೋಜಿಸಲು ವಿನ್ಯಾಸಗೊಳಿಸಲಾದ ಡಿಜಿಟಲ್ ವೇದಿಕೆಯಾಗಿದೆ. ಇದು ಲಾಜಿಸ್ಟಿಕ್ಸ್ ಮತ್ತು ನಿಯಂತ್ರಕ ಮಾಹಿತಿಯ ಸುರಕ್ಷಿತ ನೈಜ ಸಮಯದ ವಿನಿಮಯವನ್ನು ಸಕ್ರಿಯಗೊಳಿಸುತ್ತದೆ. ವಿಮಾನ ನಿಲ್ದಾಣಗಳು ಮತ್ತು ಬಂದರುಗಳಲ್ಲಿ ಈಗಾಗಲೇ ಜಾರಿಯಲ್ಲಿರುವ ಡಿಜಿಟಲ್ ವ್ಯವಸ್ಥೆಗಳಿಗೆ ಸಮಾನವಾಗಿ ಭೂ ಬಂದರುಗಳಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಚಂಡೀಗಢದ ಹರಿಯಾಣ ವಿಧಾನಸಭೆಯಲ್ಲಿ ನಿನ್ನೆ ನಡೆದ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಸಿಪಿಎ ಭಾರತ ವಲಯದ ಪ್ರದೇಶ ವಲಯ ಎರಡರ ಸಮ್ಮೇಳನವನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟಿಸಿದರು. ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವ ಸಂಸ್ಥೆಗಳ ಮಹತ್ವವನ್ನು ಒತ್ತಿ ಹೇಳಿದರು ಮತ್ತು ಪರಸ್ಪರ ಸಂವಾದ ಮತ್ತು ಸಾಮೂಹಿಕ ಪ್ರಯತ್ನಗಳ ಮೂಲಕ ವಿಕಸಿತ ಭಾರತದ ಐತಿಹಾಸಿಕ ಸಂಕಲ್ಪವನ್ನು ಸಾಕಾರಗೊಳಿಸುವುದು ಈ ಸಮ್ಮೇಳನದ ಉದ್ದೇಶವಾಗಿದೆ ಎಂದು ಅವರು ಹೇಳಿದರು. ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿ ರಾಷ್ಟವನ್ನು ಅಭಿವೃದ್ದಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸಲು ನಡೆಯುತ್ತಿರುವ ಪ್ರಯತ್ನಗಳು ಮತ್ತು ಇಲ್ಲಿಯವರೆಗೆ ಮಾಡಿದ ಸಾಧನೆಗಳ ಬಗ್ಗೆ ಅವರು ಬೆಳಕು ಚೆಲ್ಲಿದರು. ಈ ಸಂದರ್ಭದಲ್ಲಿ ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್, ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ವಿಧಾನಸಭಾ ಸಭಾಪತಿ ಹರ್ವಿಂದರ್ ಕಲ್ಯಾಣ್ ಮತ್ತಿತರರು ಉಪಸ್ಥಿತರಿದ್ದರು. ದೆಹಲಿ, ಗೋವಾ, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಮಧ್ಯಪ್ರದೇಶ, ಮಹಾರಾಷ್ಟ, ಪಂಜಾಬ್, ರಾಜಸ್ಥಾನ, ಸಿಕ್ಕಿಂ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಭಾಪತಿಗಳು, ಉಪಸಭಾಪತಿಗಳು ಮತ್ತು ಕಾರ್ಯದರ್ಶಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ನಡೆದ ಔಷಧ ವಲಯದ ಜಾಗತಿಕ ರಾಯಭಾರಿ ಸಭೆ ಮತ್ತು 2026 ಅಂತಾರಾಷ್ಟೀಯ ಔಷಧ ಮತ್ತು ಆರೋಗ್ಯ ರಕ್ಷಣೆ ಪ್ರದರ್ಶನದ ಕರ್ಟನ್ ರೈಸರ್ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಭಾರತದ ಔಷಧ ಉದ್ಯಮವು ಮುಂದಿನ 5 ವರ್ಷಗಳಲ್ಲಿ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಇದಕ್ಕೆ ನಾವೀನ್ಯತೆ, ಜಾಗತಿಕ ಪಾಲುದಾರಿಕೆಗಳು ಮತ್ತು ಅಂತಾರಾಷ್ಟೀಯ ಮಾರುಕಟ್ಟೆ ಪ್ರವೇಶದ ವಿಸ್ತರಣೆ ಕಾರಣ ಎಂದು ಹೇಳಿದರು. ಭಾರತವು ಜೆನೆರಿಕ್ ಔಷಧಗಳಲ್ಲಿ ತನ್ನ ಸಾಂಪ್ರದಾಯಿಕ ಶಕ್ತಿಯನ್ನು ಮೀರಿ ಮುಂದುವರಿಯುತ್ತಿದೆ ಮತ್ತು ಸಂಶೋಧನೆ, ನಾವೀನ್ಯತೆ ಮತ್ತು ಹೆಚ್ಚಿನ ಮೌಲ್ಯದ ಔಷಧ ಉತ್ಪನ್ನಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತದೆ ಎಂದು ಸಚಿವರು ಹೇಳಿದರು. ಅಗತ್ಯ ವೈದ್ಯಕೀಯ ಉತ್ಪನ್ನಗಳ ಸಮಾನ ವಿತರಣೆ ಹಾಗೂ ಭಾರತವು ಕೈಗೆಟಕುವ ಆರೋಗ್ಯ ರಕ್ಷಣಾ ಪರಿಹಾರಗಳನ್ನು ಒದಗಿಸುತ್ತಿದೆ ಎಂದು ಅವರು ಹೇಳಿದರು. ಜಾಗತಿಕ ಆರೋಗ್ಯ ರಕ್ಷಣೆಯ ಭವಿಷ್ಯವನ್ನು ರೂಪಿಸುವಲ್ಲಿ ಮತ್ತು ವಿಶ್ವದಾದ್ಯಂತ ಲಕ್ಷಾಂತರ ಜನರಿಗೆ ಕೈಗೆಟಕುವ ದರದಲ್ಲಿ ಔಷಧಿಗಳನ್ನು ತಲುಪಿಸುವಲ್ಲಿ ಭಾರತದ ಔಷಧ ವಲಯವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಿನ್ನೆ ಸಂಜೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರದಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 8 ಜನರು ಸಾವಿಗೀಡಾಗಿದ್ದು 6 ಜನರು ಗಾಯಗೊಂಡಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಸ್ಟೀಲ್ ಮೆಲ್ಟ್ ಶಾಪ್ 1 ಕ್ಯಾಸ್ಟರ್ 2 ನಿನ್ನೆ ಸಂಜೆ 4:15 ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತದ ಬಗ್ಗೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ತನಿಖೆ ಆರಂಭಿಸಿದೆ. ಇದರ ಜೊತೆಗೆ ಬೊಕಾರೋ ಸ್ಟೀಲ್ ಪ್ಲಾಂಟ್ ಆಫ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನ ಪ್ರಭಾರಿ ನಿರ್ದೇಶಕರ ನೇತೃತ್ವದ 3 ಸದಸ್ಯರ ಬಾಹ್ಯ ತನಿಖಾ ಸಮಿತಿಯನ್ನು ಘಟನೆಯ ತನಿಖೆಗಾಗಿ ನಿಯೋಜಿಸಲಾಗಿದೆ ಎಂದು ಕೇಂದ್ರ ಉಕ್ಕು ಸಚಿವಾಲಯ ತಿಳಿಸಿದೆ. ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ

0: ಈ ಸಂದರ್ಭದಲ್ಲಿ ನವದೆಹಲಿಯ ಆಕಾಶವಾಣಿಯ ರಂಗ್ ಭವನದಲ್ಲಿ ಸ್ಪೆಕ್ಟ್ರಮ್ ಎಂಬ ಹೆಸರಿನ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆಕಾಶವಾಣಿ ನ್ಯೂಸ್ನೊಂದಿಗೆ ಮಾತನಾಡಿದ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ, ಆಕಾಶವಾಣಿ ಹಲವು ವರ್ಷಗಳಿಂದ ಸಮಾಜದ ಬೆನ್ನೆಲುಬಾಗಿ ಸೇವೆ ಸಲ್ಲಿಸಿದೆ. ಮಾಹಿತಿ, ಸಂಸ್ಕೃತಿ ಮತ್ತು ಸೃಜನಶೀಲತೆಯ ಮೂಲಕ ಜನರನ್ನು ಸಂಪರ್ಕಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದರು. ಪ್ರಸಾರ ಭಾರತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೌರವ್ ದ್ವಿವೇದಿ ಮಾತನಾಡಿ, ತ್ವರಿತ ತಾಂತ್ರಿಕ ಪ್ರಗತಿಯ ಹೊರತಾಗಿಯೂ ಆಕಾಶವಾಣಿಯು ಭಾರತದ ಮೂಲೆ ಮೂಲೆಯಲ್ಲಿರುವ ಜನರಿಗೆ ವಿಶ್ವಾಸಾರ್ಹ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಯನ್ನು ತಲುಪಿಸುವುದನ್ನು ಮುಂದುವರೆಸಿದೆ ಎಂದು ಹೇಳಿದರು. ಪ್ರಸ್ತುತ ದೇಶದಾದ್ಯಂತ ಆಕಾಶವಾಣಿಯು 591 ಕೇಂದ್ರಗಳನ್ನು ನಿರ್ವಹಣೆ ಮಾಡುತ್ತಿದ್ದು ಭಾರತದ ಜನಸಂಖ್ಯೆಯ 98% ತಲುಪುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಸ್ತ್ರ ಪಡೆಗಳು, ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ, ಸಚಿವ ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಹಾಸನ ಎಫ್ಎಂ.
2: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
3: ನಮಸ್ತೆ, ನಾನು ಡಾಕ್ಟರ್ ಪ್ರೇಮಾ, ಫಿಸಿಷಿಯನ್ ಅಂಡ್ ಇಂಟೆನ್ಸಿವಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಓಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ ಓಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
2: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ ಪುರಂ, ಹಾಸನ್.
1: ಸವಿಗಾನ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಹೊಂಬಿಸಲು ಚಿತ್ರದ ಗೀತೆಯನ್ನ. ಗೀತಪ್ರಿಯ ಅವರ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
0: ಜೂನ್ ತಿಂಗಳ 8-12 ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
0: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
2: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8:00 ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8:00 ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಸವಿಗಾನ ಕಾರ್ಯಕ್ರಮದಲ್ಲಿ ನೀವೀಗ ಕೇಳ್ತಾ ಇರೋ ಗೀತೆ ಸೊಸೆ ತಂದ ಸೌಭಾಗ್ಯ ಚಿತ್ರದ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು. ಈ ಗೀತೆಯನ್ನ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಜಿ ಕೆ ವೆಂಕಟೇಶ್.

ಶ್ರೋತೃಗಳೇ, ಸವಿಗಾನ ಕಾರ್ಯಕ್ರಮದ ಕೊನೆಯಲ್ಲಿ ನಗುನಗುತ್ತಾ ನೀ ಬರುವೆ ಎಂಬ ಇಂಪಾದ ಹಾಡನ್ನ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಗಾನ ಕೋಗಿಲೆ ಎಸ್ ಜಾನಕಿಯವರ ಸ್ವರದಲ್ಲಿ ನೀವು ಕೇಳಿದ್ರಿ. ಇಲ್ಲಿಗೆ ಸವಿಗಾನ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಆಕಾಶವಾಣಿ ಹಾಸನ, ಸಮಯ 8 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಆತ್ಮೀಯ ಕೇಳುಗರೆ, ತಮಗೆಲ್ಲರಿಗೂ ಸೊಬಗಿನ ಶಾಲೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಾಸನ ನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಣಿ ವಿಲಾಸ ಹಾಸನ, ಈ ಶಾಲೆಯ ಕುರಿತ ವಿಶೇಷವಾದ ಮಾಹಿತಿಯನ್ನ ಅಲ್ಲಿನ ಹಿರಿಯ ಶಿಕ್ಷಕರು ಹಾಗೂ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿದ್ದ ಮೀನಾಕ್ಷಿ ಎಂಎಚ್ ಅವರಿಂದ ಆಲಿಸೋಣ. ನಮಸ್ತೆ.
1: ನಮಸ್ತೆ.
0: ಸೊಬಗಿನ ಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸ್ವಾಗತ.
0: ತಮ್ಮ ಪರಿಚಯ ಮಾಡಿಕೊಡಿ.
1: ನನ್ನ ಹೆಸರು ಮೀನಾಕ್ಷಿ. ನಾನು ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಹೋಬಳಿಯ ಕೆ ಭೈರಾಪುರದಲ್ಲಿ ದಿವಂಗತ ಹನುಮೇಗೌಡರು ಹಾಗೂ ಶ್ರೀಮತಿ ದಿವಂಗತ ಲಕ್ಕಮ್ಮನವರ ಐದನೇ ಪುತ್ರಿಯಾಗಿ ಜನಿಸಿದೆ. ನನ್ನ ಹೆಸರು ಮೀನಾಕ್ಷಿ ಎಂಎಚ್. ನಮ್ಮ ಯಜಮಾನ್ರ ಸಿಟ್ ಬಿ ಡಿ ಮಂಜುನಾಥ್ ಅಂತ ಅವರು ಕೂಡ ಹೈಸ್ಕೂಲ್ ಟೀಚರ್ ಆಗಿದ್ದರು. ಇತ್ತೀಚೆಗೆ ನಿವೃತ್ತಿ ಹೊಂದಿದ್ದಾರೆ ನವೆಂಬರಲ್ಲಿ. ನನಗೆ ಏಕೈಕ ಪುತ್ರ ಒಬ್ಬನೇ ನಿತಿನ್ ಅಂತ. ಅವರು ಪಿ ಯು ಸಿಯಲ್ಲಿ ಬರೆದಾಗ ಅದು ಮೆಡಿಕಲ್ ಸೀಟು ಸಿಕ್ಕಿತ್ತು, ಮತ್ತು ಭೂಸೇನದು ಸಿಕ್ಕಿತ್ತು ಆರ್ಮಿದು. ಮಗ ಇಚ್ಛೆ ಪಟ್ಟು ಅಲ್ಲಿಗೆ ಹೋದರು. ಈಗ ಕ್ಲಾಸನ್ನು ಅಧಿಕಾರಿಯಾಗಿದ್ದಾರೆ, ಮೇಜರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಾಗಾಲ್ಯಾಂಡ್ನ ಧೀಮಾಪುರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಈಗ 28 ವರ್ಷ ಆಗಿದೆ. 26 ವರ್ಷದಲ್ಲೇ ಮದುವೆಯನ್ನ ಮಾಡಿದ್ವಿ. ನನ್ನ ಸೊಸೆ ಹೆಸರು ಸುರಭಿ ಅಂತ. ಅವರು ಕೂಡ

0: ಅವ್ರ ತಂದೆನೂ ಮಂಡ್ಯದಲ್ಲೇ ಕ್ಲಾಸ್ 2 ಆಫೀಸರ್ ಆಗಿದ್ರು, ಅವರ ಏಕೈಕ ಪುತ್ರಿ. ಹೀಗಾಗಿ ನನ್ನ ಪರಿಚಯ, ನನ್ನ ಕುಟುಂಬದ್ದು ಇಷ್ಟು, ನಾವು 4 ಜನ. ನನ್ನ ಮಗ ನಾನು ಅವರು ಕರ್ತವ್ಯಕ್ಕೆ ಸೇರಿದಾಗ್ಲಿಂದನು ಈಗ ಶಾಲಾ ವಾರ್ಷಿಕೋತ್ಸವ ಎಲ್ಲ ರೀತಿಯಲ್ಲೂ ನನ್ನ ಶಾಲೆಗೆ ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಮಗನ್ನು ಕೂಡ ನಾನು ಪ್ರಶಂಸೆ ಮಾಡಬೇಕಾಗಿತ್ತು.
1: ಒಳ್ಳೆಯದು. ಈಗ ತಾವು ಯಾವ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಪ್ರಸ್ತುತವಾಗಿ?
0: ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಣಿ ವಿಲಾಸ ಹಾಸನದ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ.
1: ಒಳ್ಳೆಯದು. ನಮ್ಮ ಹಾಸನದ ಹೃದಯ ಭಾಗದಲ್ಲಿ ಇರತಕ್ಕಂಥ ಒಂದು ಪ್ರಮುಖ ಸರ್ಕಾರಿ ಶಾಲೆ ಎಷ್ಟು ವರ್ಷಗಳ ಕಾಲ ತಮ್ಮ ಒಂದು ಸೇವಾ ಅನುಭವ ಆಗಿದೆ?
0: ಈಗ 32 ವರ್ಷ ಮುಗಿದು 33 ವರ್ಷದ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದೇನೆ.
1: ನೋಡಿ, 33 ವರ್ಷಗಳ ಸುದೀರ್ಘವಾಗಿರ್ತಕ್ಕಂತಹ ಸೇವೆಯನ್ನ ಈ ಶಿಕ್ಷಕ ವೃತ್ತಿಯಲ್ಲಿ ಕಳೆದಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷ ಆಗುತ್ತೆ.
0: ಖಂಡಿತ.
1: ಯಾಕೆ ಅಂತ ಹೇಳಿದ್ರೆ ಈ 33 ವರ್ಷಗಳಲ್ಲಿ 100,000 ವಿದ್ಯಾರ್ಥಿಗಳನ್ನ ತಾವು ನೋಡಿರ್ತೀರಾ. ಅವರಿಗೆ ಅತ್ಯುತ್ತಮವಾಗಿರ್ತಕ್ಕಂತಹ, ಪರಿಪೂರ್ಣವಾಗಿರ್ತಕ್ಕಂತಹ, ಪರಿಣಾಮಕಾರಿಯಾಗಿರ್ತಕ್ಕಂತಹ ಶಿಕ್ಷಣವನ್ನ ಕೊಟ್ಟಿರ್ತೀರಾ.
0: ಖಂಡಿತ.
1: ಹಾಗಾಗಿ ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ ಇಷ್ಟರ ಮಟ್ಟಿಗೆ ಸುದೀರ್ಘವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡಿಕೊಂಡು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಈ ಪ್ರಸ್ತುತ ಶಾಲೆಯ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೀರಾ, ಬಹಳಷ್ಟು ಸಂತೋಷ ಆಗುತ್ತೆ.
0: ಥ್ಯಾಂಕ್ ಯು.
1: ಯಾವಾಗ ಈ ಒಂದು ಶಾಲೆ ಪ್ರಾರಂಭವಾಗಿದ್ದು?
0: ಇದು 1901 ಆಯಿತು. ನಾವು 125 ವರ್ಷದ ಒಂದು ಶತಮಾನೋತ್ತರ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಿ ಈಗ 126 ವರ್ಷದ ಶೈಕ್ಷಣಿಕ ವರ್ಷವನ್ನು ಪ್ರಾರಂಭಿಸಿದ್ದೇವೆ.
1: ನೋಡಿ, 125 ವರ್ಷಗಳ ಒಂದು ಶತಮಾನೋತ್ತರ ರಜತ ಮಹೋತ್ಸವದ ಹೊಸ್ತಿಲಲ್ಲಿ ತಮ್ಮ ಒಂದು ಶಾಲೆ ಇರತಕ್ಕಂಥದ್ದು ನೋಡಿ ಎಷ್ಟರ ಮಟ್ಟಿಗೆ ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ, 1901 ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಶಾಲೆ ಅದೆಷ್ಟೋ ಮಕ್ಕಳಿಗೆ, ಲಕ್ಷಾಂತರ ಮಕ್ಕಳಿಗೆ ಅತ್ಯುತ್ತಮವಾಗಿರತಕ್ಕಂಥ ಒಂದು ಶಿಕ್ಷಣವನ್ನ ಕೊಟ್ಟಿರ್ತಕ್ಕಂಥ ಒಂದು ಶಾಲೆ ತಮ್ಮ ಒಂದು ಶಾಲೆ. ಅಂತಹ ಒಂದು ಶಾಲೆಯಲ್ಲಿ ತಾವು ಸೇವೆಯನ್ನ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ನಿಜವಾಗಿಯೂ ಕೂಡ ಒಂದು ಹೆಗ್ಗಳಿಕೆ ಅನ್ನುವಂಥದ್ದನ್ನ
0: ಅದೃಷ್ಟ ಅಂತ ಹೇಳಬಹುದು.
1: ನಿಜ. 1901 ಇಸವಿಯಲ್ಲಿ ತಮ್ಮ ಶಾಲೆ ಪ್ರಾರಂಭವಾಗಿದ್ದು, ತಮ್ಮ ಶಾಲೆಗೆ ಸಂಬಂಧಿಸಿದ ಪೂರ್ವ ಇತಿಹಾಸವನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಬಹುದಾ?
0: ಖಂಡಿತ ಸರ್. ನಮ್ಮ ಶಾಲೆ ಮೊದಲು ಶಾಲೆ ಆಗಿರಲಿಲ್ಲ. ಶ್ರೀಯುತ ನಾಲ್ವಡಿ ಕೃಷ್ಣರಾಜ ಒಡೆಯರ ಪರವಾಗಿ ರೀಜೆಂಟ್ ಆಗಿ ಆಡಳಿತ ನಡೆಸುತ್ತಿದ್ದಂಥ ಪ್ರಭಾವಿ ಮಹಿಳೆಯಾದಂಥ ವಾಣಿವಿಲಾಸ ಸನ್ನಿಧಾನದಲ್ಲಿದ್ದಂಥ ಕೆಂಪರಾಜಮ್ಮಣ್ಣಿಯವರ ದೂರದೃಷ್ಟಿಯ ಫಲವಾಗಿ 1901 ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಆರಂಭಿಸಿದ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಣಿವಿಲಾಸ ಎಂದು ಹೆಸರನ್ನ ಪಡ್ಕೊಂತು. ಅದಾದ ನಂತರ ವಾಣಿವಿಲಾಸ ವಿದ್ಯಾಕೇಂದ್ರವಾಗಿ ಆರಂಭಗೊಂಡ ಹಲವು ವರ್ಷಗಳ ನಂತರ ಶಿಕ್ಷಣ ಇಲಾಖೆಯಲ್ಲಿ ಹಲವು ಮಾರ್ಪಾಡುಗಳನ್ನು ಮಾಡಿ ಇದುವರೆಗೂ ನಗರದ ಹಾಗೂ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ವಿದ್ಯಾದಾನ ನೀಡಿದಂಥ ಹಿರಿಮೆ ಗರಿಮೆ ಈ ಶಾಲೆಗಿದೆ.
1: ಅಂದ್ರೆ ಈಗ ವಾಣಿ ವಿಲಾಸ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಸರಾಗಿದೆ?
0: ಈ ವಾಣಿ ವಿಲಾಸ ಮೈಸೂರಿನ ಅರಸರಿದ್ದಾಗ, ನಾಲ್ವಡಿ ಕೃಷ್ಣರಾಜ ಒಡೆಯರಿದ್ದಾಗ ಅವರ ತಂಗಿಯ ನೆನಪಿಗೋಸ್ಕರ ಅಂತ ಹೇಳಿ ಪೂರ್ವ ಇತಿಹಾಸದಲ್ಲಿ ಹೇಳಿದ್ದಾರೆ. ಹಾಗಾಗಿ ನಮಗೆ ಕಂಡು ಬಂದಂತೆ ನಾಲ್ವಡಿ ಕೃಷ್ಣರಾಜರ ಒಡೆಯರ ತಾಯಿ ಕೆಂಪರಾಜನ ಜಮ್ಮಣ್ಣಿಯವರು ಅಂತೇಳಿ ಮಾಹಿತಿ ಬಂದಿದೆ. ಅವರು ಒಬ್ಬ ಅಲ್ಲಿಯ ನಾಲ್ವಡಿ ಕೃಷ್ಣರಾಜ ಒಡೆಯರ ಪರವಾಗಿ ರೀಜೆಂಟ್ ಆಗಿ ಇವರು ಕೆಲಸವನ್ನು ಪ್ರಭಾವಿ ಮಹಿಳೆಯಾಗಿ ನಿರ್ವಹಿಸಿ ಇದನ್ನ ಒಂದು ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಯಾಗಿ ನಾವು ಇದನ್ನು ಮಾಡೋಣ ಅಂತ ಹೇಳಿ ಶಾಲೆಯಾಗಿ ಪರಿವರ್ತನೆಯನ್ನು 1901 ಮಾಡಿದ್ದಾರೆ. ಇದರ ಸಂಪೂರ್ಣ ಇತಿಹಾಸ ಅಂದರೆ 1946 ದಕ್ಷಿಣ ಭಾರತದಲ್ಲಿ ಒಡೆಯರ ವಂಶದಿಂದ ಬಂದಿರತಕ್ಕಂಥದ್ದು. ಸರಿ,
1: ಒಟ್ಟಲ್ಲಿ ಈಗ ಸಂಪೂರ್ಣವಾಗಿ 503 ಮಕ್ಕಳು ಕೂಡ ಹೆಣ್ಣು ಮಕ್ಕಳೇ ಅಲ್ಲಿ ಕಲಿತಿರ್ತಕ್ಕಂಥ?
0: ಇಲ್ಲ, ಈಗ ಅದನ್ನ ಹೆಣ್ಣು ಮತ್ತೆ ಗಂಡು ಮಕ್ಕಳ ಶಾಲೆಯಾಗಿ ಕೋಎಡ್ ಎಜುಕೇಶನ್ ಆಗಿ ಪರಿವರ್ತನೆ ಆಗಿದೆ ಸರ್. ಮೊದಲು ಪ್ರಾರಂಭವಾದಾಗ ಹೆಣ್ಣು ಮಕ್ಕಳ ಶಾಲೆ ಅಂತ ಹೇಳಿನೇ ಪ್ರಾರಂಭಿಸಿದ್ರು. ಶಿಕ್ಷಣಕ್ಕೋಸ್ಕರನೇ ಮಾಡಬೇಕೆಂದು ವಾಣಿ ವಿಲಾಸ ಅಂತ ಹೆಸರನ್ನ ಪಡ್ಕೊಂಡಿತ್ತು ಸರ್.
1: ಈಗ ಶಾಲೆಯಲ್ಲಿ ಯಾವ್ಯಾವ ತರಗತಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ?
0: ನಮ್ಮ ಶಾಲೆಯಲ್ಲಿ LKG UKGಯಿಂದ ಹಿಡಿದು 7 ತರಗತಿಯವರೆಗೂ ಕೂಡ ತರಗತಿಗಳು ಇದೆ ಸರ್. 7 ತರಗತಿಯವರೆಗೆ 503 ವಿದ್ಯಾರ್ಥಿಗಳು ತರಗತಿಯಲ್ಲಿ ವ್ಯಾಸಂಗ ಪಡೆಯುತ್ತಿದ್ದಾರೆ.
1: ಇತ್ತೀಚೆಗಷ್ಟೇ ಈಗ ಶಾಲೆ ಪ್ರಾರಂಭವಾಗಿದ್ದು, ಹಾಗಾಗಿ ಮಕ್ಕಳು ಕೂಡ ಆದಷ್ಟು ಮಟ್ಟಿಗೆ ಹೆಚ್ಚಿನ ಮಟ್ಟಿಗೆ ಹೊಸ ಹೊಸ ವಿದ್ಯಾರ್ಥಿಗಳು ಕೂಡ ತಮ್ಮ ಒಂದು ಶಾಲೆಗೆ ದಾಖಲಾತಿಯನ್ನು ಮಾಡಿಕೊಳ್ತಾ
0: ಇದ್ದಾರೆ.
1: ಕಳೆದ ವರ್ಷಕ್ಕೆ ಹೋಲಿಸಿಕೊಂಡಾಗ ಈ ಒಂದು ಶೈಕ್ಷಣಿಕ ವರ್ಷದ ಮೊದಲ ಭಾಗದಲ್ಲಿ ಯಾವ ರೀತಿಯಾಗಿದೆ?
0: ಇನ್ನೂ ಉತ್ತಮವಾಗಿದೆ. ನಾನ್ ಮುಂದು ತಾನ್ ಮುಂದು ಅಂತ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಶಾಲೆ 29ನೇ ತಾರೀಕು ಪ್ರಾರಂಭವಾಗಿದೆ. ಎಲ್ ಕೆಜಿಯಿಂದ ಯು ಕೆಜಿ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ 115 ಮಕ್ಕಳು 4 ದಿವಸದಲ್ಲಿ ದಾಖಲಾಗಿದ್ದಾರೆ. ನಮಗೆ ಅದು ನಮ್ಮ ಶಿಕ್ಷಕರಿಗೂ ಕೂಡ ಹೆಮ್ಮೆಯ ವಿಷಯ ಅನಿಸಿದೆ.
1: ಈಗ ಶಾಲೆಯಲ್ಲಿ ಎಲ್ ಕೆಜಿಯಿಂದ 7ನೇ ತರಗತಿಯವರೆಗೆ ತರಗತಿಗಳು ನಡೀತಾ ಇದೆ ಅಂದಾಗಿ ತಾವು ತಿಳಿಸಿಕೊಟ್ರಿ. ಹಾಗೆ ದಾಖಲಾತಿಯಲ್ಲೂ ಕೂಡ ಅತ್ಯುತ್ತಮವಾಗಿರತಕ್ಕಂಥ ಒಂದು ಬೆಳವಣಿಗೆ ಆಗ್ತಾ ಇದೆ ಅನ್ನೋದಾಗಿ ಕೂಡ ತಾವು ತಿಳಿಸಿಕೊಟ್ರಿ. ಯಾವ್ಯಾವ ಮಾಧ್ಯಮ ಇರತಕ್ಕಂಥದ್ದು ತಮ್ಮ ಶಾಲೆಯಲ್ಲಿ?
0: ನಮ್ದು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಇದೆ. ಹಾಗಾಗಿ ನಮ್ದು ದ್ವಿಭಾಷಾ ಮಾಧ್ಯಮದ ಶಾಲೆ ಆಗಿದೆ.
1: ಈಗ ಪ್ರಸ್ತುತ ಶಾಲೆಗೆ ತಾವು ಬಂದು ಎಷ್ಟು ವರ್ಷಗಳಾಯಿತು?
0: ನಾನು 13/6/2009 ಇಸ್ವಿಯಲ್ಲಿ ಈ ಶಾಲೆಗೆ ಬಂದು ಸಹಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೆ. 2023-24 ಇದುವರೆಗೂ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ.
1: ಒಳ್ಳೆಯದು, ಒಳ್ಳೆಯದು. ತಮ್ಮ ಒಂದು ವಿದ್ಯಾರ್ಹತೆಯ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿಕೊಡಬಹುದಾ?
0: ಖಂಡಿತ. ನಾನು ಪ್ರಾಥಮಿಕ ಶಾಲೆಯನ್ನ ಬಾಗೂರು ಹೋಬಳಿಯಲ್ಲಿರ್ತಕ್ಕಂಥ ಎಂಚಿವರದಲ್ಲಿ ಮಾಧ್ಯಮಿಕ ಶಾಲೆಯನ್ನ ಮುಗಿಸ್ಕೊಂಡೆ. ಮತ್ತೆ 7ನೇ ತರಗತಿಯವರೆಗೆ ಅಲ್ಲಿದ್ದೆ. 8ರಿಂದ ಇದೇ ನನ್ನ ಹುಟ್ಟೂರಾದಂಥ ಕೆ ಬೈರಾಪುರದಲ್ಲಿ 10ನೇ ತರಗತಿಯವರೆಗೆ ಮುಗಿಸಿ ನಂತರ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಕೆಂಬಾಳು ಎಂಬ ಊರಿನಲ್ಲಿ PUC ಮುಗಿಸ್ದೆ ಸರ್. ನಾನು ಕಲಾ ವಿಭಾಗದಲ್ಲಿ PUC ಮುಗಿಸ್ದೆ. ಅಲ್ಲೂ ಕೂಡ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಅಲ್ಲಿಂದ ತರಬೇತಿ TCH ಹೋದೆ ಸರ್. ಅಲ್ಲಿ ಅದು ಮುಗಿದ ತಕ್ಷಣ ಅಣತಿ ಅಂತ ಇದೆ ಸರ್, ಅಲ್ಲಿ ದಿಗಂಬರೇಶ್ವರ ಶಾಲೆಯಲ್ಲಿ 1 ಸಹಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದೆ. ಒಂದು ವಿದ್ಯಾಸಂಸ್ಥೆ, ದಿಗಂಬರೇಶ್ವರ ವಿದ್ಯಾಸಂಸ್ಥೆಯಲ್ಲಿ. ಆ ಜೊತೆಯಲ್ಲೇ ಪದವಿಯನ್ನ ಮೈಸೂರು ಯೂನಿವರ್ಸಿಟಿಯಲ್ಲಿ ಪಡ್ಕೊಂಡೆ. ಅದಾದ ನಂತರ ಅದೇ ಪದವಿಯನ್ನ ಹಿಂದಿ ಭಾಷೆಯಲ್ಲೂ ಕೂಡ ಮುಗಿಸ್ಕೊಂಡೆ. 2 ಪಡ್ಕೊಂಡೆ. ಅದಾದ ಮೇಲೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದಲ್ಲಿ MEA ಮಾಡ್ಕೊಂಡಿದ್ದೀನಿ ಸರ್.
1: ಒಳ್ಳೆದು, ಒಳ್ಳೆದು. ಬಹಳಷ್ಟು ಅತ್ಯುತ್ತಮವಾಗಿರತಕ್ಕಂಥ ಒಂದು ವಿದ್ಯಾರ್ಹತೆಯನ್ನು ಕೂಡ ತಾವು ಹೊಂದಿದ್ದೀರಾ. ಪ್ರತಿಯೊಬ್ಬರಿಗೂ ಕೂಡ ಜ್ಞಾನ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾಗಿರುತ್ತೆ.
0: ಹೌದು.
1: ಎಷ್ಟೇ ಜ್ಞಾನವನ್ನ ಪಡ್ಕೊಂಡ್ರು ಕೂಡ ಅದು ಸಾಲೋದೇ ಇಲ್ಲ, ಬಹಳಷ್ಟು ಕಡಿಮೆನೆ. ಹಾಗಾಗಿ ನಾವು ಹುಟ್ಟಿನಿಂದ ಕೊನೆಯ ತನಕನೂ ಕೂಡ ವಿವಿಧ ರೀತಿಯಾಗಿರ್ತಕ್ಕಂಥ ವಿಷಯಗಳಲ್ಲಿ ಜ್ಞಾನವನ್ನ ಪಡ್ಕೊಳ್ತಾ ಹೋಗ್ತಾನೆ ಇರಬೇಕು. ಅದರಲ್ಲೂ ಕೂಡ ಈ ಶಿಕ್ಷಕ ವೃತ್ತಿಯಲ್ಲಿ ಮಕ್ಕಳನ್ನ ಅರ್ಥ ಮಾಡಿಕೊಂಡು ಅವರ ಅಗತ್ಯಕ್ಕೆ ತಕ್ಕಂತೆ ನಾವು ಶಿಕ್ಷಣವನ್ನು ಕೊಡುವಂತದ್ದು ಇದೆಯಲ್ಲ, ಬಹಳಷ್ಟು ಪ್ರಮುಖವಾಗಿರುತ್ತೆ. ಹಾಗಾಗಿ ತಾವು ಅಂತಹ ಒಂದು ವೃತ್ತಿಯಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಸಾಧನೆಯನ್ನ ಮಾಡಿಕೊಂಡು ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ, ಇಡೀ ವಿಶ್ವಕ್ಕೆ, ಇಡೀ ಜಗತ್ತಿಗೆ ಅತ್ಯುತ್ತಮ ಪ್ರಜೆಗಳನ್ನ ರೂಪಿಸುವಂತಹ ಒಂದು ಪ್ರಮುಖ ಜವಾಬ್ದಾರಿಯನ್ನ ತಾವು ವಹಿಸಿಕೊಂಡಿದ್ದೀರಾ. ಒಳ್ಳೆದು, ಬಹಳಷ್ಟು ಸಂತೋಷ ಆಗುತ್ತೆ. ಹಾಗೆ ತಮ್ಮ ಒಂದು ವಿದ್ಯಾರ್ಹತೆ ಬಗ್ಗೆನೂ ಕೂಡ ತಿಳಿಸ್ಕೊಟ್ರಿ. ತಮ್ಮ ಶಾಲೆಯಲ್ಲಿ ಪ್ರಸ್ತುತವಾಗಿ ಎಷ್ಟು ಶಿಕ್ಷಕರು ಕರ್ತವ್ಯವನ್ನು ನಿರ್ವಹಿಸ್ತಾರೆ?
0: ನಮ್ಮಲ್ಲಿ 23 ಜನ ಇದ್ದೀವಿ. ಅದರಲ್ಲಿ ಸರ್ ಎಲ್ ಕೆಜಿ ಶಿಕ್ಷಕರೊಬ್ರು, UKG ಒಬ್ಬರು, ಒಬ್ಬರು ಹಯ ಇದ್ದಾರೆ. ಅದಾದ ಮೇಲೆ ಇಲ್ಲಿ ನಮ್ಮ ಶಿಕ್ಷಕರು ಬಂದು 1-7 ತರಗತಿಗೆ ಬೋಧನೆ ಮಾಡುವವರು ನಾವು 21 ಜನ ಇದ್ದೀವಿ. ಅದರಲ್ಲಿ ಒಬ್ಬರು ಮುಖ್ಯ ಶಿಕ್ಷಕರು, ಈಗ ಅಷ್ಟೇ ಒಂದು 4 ಹಿಂದೆ ಬಂದಿದ್ದಾರೆ. ಇದುವರೆಗೂ ನಾನು ಪ್ರಭಾರಿಯಾಗಿ ಮಾಡ್ತಾ ಇದ್ದೆ. ಮುಖ್ಯ ಶಿಕ್ಷಕರೊಬ್ಬರಿದ್ದಾರೆ, ಮತ್ತೆ ಉಳಿದವರು 20 ಜನ ಇದ್ದೀವಿ. 20 ಜನದಲ್ಲಿ ನಮ್ಮಲ್ಲಿ PhD ಅಂತ ಬರುತ್ತೆ, ಮತ್ತೆ GPT ಅಂತ ಬರುತ್ತೆ. ಅದರಲ್ಲಿ PhD ಅಲ್ಲಿರ್ತಕ್ಕಂಥ ಶಿಕ್ಷಕರು ಕನ್ನಡ ಅಂತ ಬಂದಾಗ ಸಾಮಾನ್ಯದಲ್ಲಿ 7 ಜನ ಇದ್ದೀವಿ ಸರ್. ಮತ್ತೆ ಸೈನ್ಸ್ ಅಂತ ಅದರಲ್ಲೇ ಬರುತ್ತೆ PhD ಅಲ್ಲಿ, ಅವರು 4 ಜನ ಇದ್ದಾರೆ. ಇಂಗ್ಲಿಷ್ ನಲ್ಲಿ ಬರುತ್ತೆ, ಅವರು 3 ಜನ ಇದ್ದಾರೆ. ಹಿಂದಿಯಲ್ಲಿ 3 ಜನ ಇದ್ದಾರೆ, ಹಿಂದಿ ಶಿಕ್ಷಕರು ಅಂತ. ಅದಾದ ನಂತರ ಒಬ್ರು ಸಂಗೀತ ಟೀಚರು ಇದ್ದಾರೆ, ಒಬ್ರು ದೈಹಿಕ ಶಿಕ್ಷಣ ಶಿಕ್ಷಕರಿದ್ದಾರೆ. ಒಟ್ಟಾಗಿ ಎಲ್ಲರೂ ಸೇರಿ ಒಟ್ಟು LKG 23 ಜನ ಶಿಕ್ಷಕರಿದ್ದೀವಿ. ಅಡಿಗೆ ಸಿಬ್ಬಂದಿಯವರು 5 ಜನ ಇದ್ದಾರೆ.
1: ಒಳ್ಳೆದು. ಒಟ್ಟಲ್ಲಿ ಸುಮಾರು 503 ವಿದ್ಯಾರ್ಥಿಗಳಿಗೆ ತಕ್ಕಂತಹ ರೀತಿಯಲ್ಲಿ ಶಿಕ್ಷಕರು ಕೂಡ.
0: ಹೌದು.
1: ಒಳ್ಳೆದು. ಈ ರೀತಿ ಯಾಕೆಂತ ಹೇಳಿದ್ರೆ ಅಷ್ಟು ಜನ ವಿದ್ಯಾರ್ಥಿಗಳಿದ್ದಾಗ ಆ ಒಂದು ವಿದ್ಯಾರ್ಥಿಗಳ ಪ್ರಮಾಣಕ್ಕೆ ಅನುಗುಣವಾಗಿ ಶಿಕ್ಷಕರು ಕೂಡ ಇದ್ದಾಗ ಯಾವುದೇ ರೀತಿಯಲ್ಲಿ ಕಲಿಕೆಯಲ್ಲಿ ಹಿಂದುಳಿಯುವಂಥದ್ದು ಅಥವಾ ಕಲಿಕೆಗೆ ಸಮಸ್ಯೆ ಅನ್ನುವಂಥದ್ದು ಯಾವುದೇ ರೀತಿಯಲ್ಲೂ ಕೂಡ ಆಗೋದಿಲ್ಲ. ಹಾಗಾಗಿ ಅದನ್ನ ಸರಿಯಾದ ರೀತಿಯಲ್ಲಿ ಸಮತೋಲಿತ ರೀತಿಯಲ್ಲಿ ಅದನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಕೆಲಸ ಆಗೇ ಆಗುತ್ತೆ. ಒಳ್ಳೆಯದು. ಇದುವರೆಗೂ ಕೂಡ ತಾವು

0: ಮಾಡಿದಾಗ ಮಕ್ಕಳಿಗೆ ಸ್ಪರ್ಧೆಗಳನ್ನು ಇಡ್ತೀವಿ. ಆ ಸ್ಪರ್ಧೆಗಳಲ್ಲಿ ಮಕ್ಕಳು ವಿಜೇತರಾಗ್ತಾರೆ. ಇದರಿಂದ ವಿಶೇಷ ತರಬೇತಿಗಳನ್ನು ಹೊಂದಿದ ರೀತಿಯಲ್ಲಿ ಕೆಲವು ಕೆಲಸ ಕಾರ್ಯಗಳನ್ನು ಕೈಗೊಳ್ತಾರೆ. ಅದರಲ್ಲಿ ಹೇಳಬೇಕು ಅಂದರೆ ಕರಾಟೆ ಇದೆ ಪ್ರಮುಖವಾಗಿ, ಇದು ಉಚಿತವಾಗಿ ಹೇಳ್ಕೊಡ್ತಾರೆ. ಇದರಲ್ಲಿ ನಮ್ಮ ಮಕ್ಕಳೆಲ್ಲರೂ ಕೂಡ, ಮೊದಲು ನಮ್ಮ ಶಾಲೆಯಲ್ಲೇ ಇತ್ತು, ಒಬ್ಬ ವಿದ್ಯಾರ್ಥಿ ಬ್ಲಾಕ್ ಬೆಲ್ಟ್ ಅಂತ ಅಲ್ಲಿವರೆಗೂ ಸಾಧನೆಯನ್ನು ಗೈದ್ರು. ಪ್ರಪ್ರಥಮವಾಗಿ ಒಳ್ಳೆ ಹೆಸರನ್ನು ತಂದುಕೊಟ್ರು ನಮ್ಮ ಶಾಲೆಗೆ. ಇದಾದ ನಂತರ ಯೋಗದಲ್ಲಿ ರಾಜ್ಯ ಮಟ್ಟಕ್ಕೆ ವಿದ್ಯಾರ್ಥಿಗಳು ಹೋಗಿದ್ದಾರೆ, ಕ್ರೀಡೆಯಲ್ಲಿ ಹೋಗಿದ್ದಾರೆ, ಪ್ರತಿಭಾ ಕಾರಂಜಿಯಲ್ಲಿ ಹೋಗಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಉತ್ತಮ ನುರಿತ ಶಿಕ್ಷಕರು ಇರೋದ್ರಿಂದ ಎಲ್ಲಾ ವಿಭಾಗದಲ್ಲೂ ಕೂಡ ಎಲ್ಲಾ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಒಳ್ಳೊಳ್ಳೆ ಸ್ಥಾನಗಳನ್ನ ತಲುಪಿದ್ದಾರೆ.
1: ಒಟ್ಟಲ್ಲಿ ಪಠ್ಯದ ಚಟುವಟಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲೂ ಕೂಡ ವಿದ್ಯಾರ್ಥಿಗಳು ಬಹಳಷ್ಟು ಅತ್ಯುತ್ತಮವಾದಂತಹ ಒಂದು ರೀತಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ. ಈಗ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದರೆ ಅನ್ನೋದಾಗಿ ಕೂಡ ತಾವು ತಿಳಿಸ್ಕೊಟ್ರಿ. ಅದಕ್ಕೆ ಮಾದರಿ ವ್ಯಕ್ತಿಗಳಾಗಿ ಶಿಕ್ಷಕರೇ ಅಲ್ಲಿ ಇರ್ತಾರೆ. ಹಾಗಾಗಿ ತಾವು ಅಲ್ಲಿಯ ಒಂದು ಪ್ರಭಾರಿ ಮುಖ್ಯ ಶಿಕ್ಷಕಿಯವರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾಗ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಾಧನೆಯನ್ನ ತಮ್ಮ ಒಂದು ಶಿಕ್ಷಕ ವರ್ಗ ನೀಡ್ತಾ ಇದ್ರು?
0: ಹೇಗೆಂದ್ರೆ, ನಾವು ಯಾವುದೇ ಒಂದು ಕೆಲಸವನ್ನ ತೆಗೆದುಕೊಂಡಾಗ, ನಾವೀಗ ಒಂದು ಉದಾಹರಣೆಗೆ ಪ್ರತಿಭಾ ಕಾರಂಜಿ ಅಂತ ಹೇಳಿದೆ, ಅದನ್ನ ಕೆಲವು ಶಿಕ್ಷಕರಿಗೆ ಈಗ ಅಷ್ಟು ಜನ ಒಂದೇ ಕೆಲಸವನ್ನ ಏಕಕಾಲದಲ್ಲಿ ಮಾಡಲಿಕ್ಕೆ ಆಗದೆ ಇದ್ದಾಗ, ಅದರಲ್ಲೂ ನುರಿತಂತ ಶಿಕ್ಷಕರು ಅವರ ಮನಸ್ಸಿನಲ್ಲಿ ಇಚ್ಛೆಯನ್ನ ಪಟ್ಟು ತಾವೇ ಮುಂದೆ ಬಂದು ಮಕ್ಕಳಿಗೆ ಕಲಿಕೆಯನ್ನ ಮಾಡಿಸಿ, ನಂತರ ಕಲಿತ ಮೇಲೆ ತರಬೇತಿಯನ್ನ ಮಕ್ಕಳಿಗೆ ಪದೇ ಪದೇ ಪ್ರಯತ್ನ ಮಾಡಿಸಿ ಮಕ್ಕಳನ್ನ ತರಾವು ಮಾಡ್ತಾರೆ. ಹಾಗಾಗಿ ನಮಗೆ ಒಳ್ಳೆಯ ಸಾಧನೆಯನ್ನ ನಾವು ಕಾಣ್ತಾ ಇದ್ದೀವಿ. ಎಲ್ಲ ಶಿಕ್ಷಕರು ಕೂಡ ಒಳಗೊಳ್ತಾರೆ. ಈಗ ಕೆಲವರು ಪ್ರತಿಭಾ ಕಾರಂಜಿಗಾದ್ರೆ ಕೆಲವರು ಸಂಗೀತದ ಕಡೆ ಗಮನ ಕೊಡ್ತಾರೆ, ಕೆಲವರು ಏನ್ ಮಾಡ್ತಾರೆ ಕ್ರೀಡೆ ಗಮನ ಕೊಡ್ತಾರೆ. ಹಾಗಾಗಿ ಎಲ್ಲಾ ವಿಧವಾದ ಎಲ್ಲಾ ರೀತಿಯ ಪಠ್ಯೇತರ ಚಟುವಟಿಕೆಗಳಲ್ಲಿ ನಮ್ಮ ಶಾಲೆ ಮಕ್ಕಳು ಭಾಗವಹಿಸಿ ಉನ್ನತವಾದ ಉತ್ತಮ ಸ್ಥಾನವನ್ನು ಪಡೆದು ಒಳ್ಳೆಯ ಕೀರ್ತಿಯನ್ನ ಶಾಲೆಗೆ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ.
1: ಹಾಗೆ ಈಗ ತಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ 23 ಜನ ಶಿಕ್ಷಕರಲ್ಲಿ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂತಹ ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಕೂಡ ತಾವು ಒಂದು ಜ್ಞಾನವನ್ನ
0: ಪಡ್ಕೊಂಡಿದ್ದಾರೆ.
1: ಹಾಗಾಗಿ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಹೋಗಿ ತರಬೇತಿಯನ್ನು ಕೊಡ್ತಕ್ಕಂಥದ್ದು, ಅಥವಾ ಬೇರೆ ಶಾಲೆಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಅಲ್ಲಿರ್ತಕ್ಕಂತಹ ಶಿಕ್ಷಕರಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥದ್ದು ಏನಾದರೂ ತಾವು ಗಮನಿಸಿದ್ದೀರಾ?
0: ಖಂಡಿತ ಇದೆ. ನಮ್ಮಲ್ಲಿ ಇಲಾಖೆ ವತಿಯಿಂದನೇ CRP, BRP, ECO ಈ ರೀತಿಯೆಲ್ಲ ಇದೆ. ಆ ಒಂದು ಕೆಲಸಕ್ಕೆ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು BRP ಆಗಿ ಬಂದಿದ್ದಾರೆ, BRC ಆಗಿ ಬಂದಿದ್ದಾರೆ, ECO ಆಗಿ ಬಂದಿದ್ದಾರೆ. ಹಾಗಾಗಿ ಅವರು ಇಲಾಖೆ ವತಿಯಿಂದನೇ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೇರೆ ಶಿಕ್ಷಕರ ಎಲ್ಲರಿಗೂ ಕೂಡ ತರಬೇತಿಯನ್ನ ನೀಡಿದ್ದಾರೆ.
1: ತಾವು ಕೂಡ ಆ ಒಂದು ಶಾಲೆಯನ್ನ ತುಂಬಾ ಹತ್ತಿರದಿಂದ ಗಮನಿಸಿರ್ತೀರಾ. ತಾವೇ ಹೇಳಿದ್ರಿ, ಲಕ್ಷಾಂತರ ವಿದ್ಯಾರ್ಥಿಗಳು ಆ ಒಂದು ಶಾಲೆಯಲ್ಲಿ ಓದಿದರೆ, ವಿವಿಧ ರೀತಿಯಾಗಿರ್ತಕ್ಕಂಥ ಒಂದು ವೃತ್ತಿಯಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ ಅನ್ನೋದಾಗಿ ಕೂಡ ತಾವು ಹೇಳಿದ್ರಿ. ತಮ್ಮ ಗಮನಕ್ಕೆ ಬಂದ ಹಾಗೆ ಆ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಸಮಾಜದ ಯಾವ್ಯಾವ ಕ್ಷೇತ್ರಗಳಲ್ಲಿ ಒಳ್ಳೊಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿದರೆ ತಾವು ತಿಳಿಸ್ಕೊಡಿ ಅದ್ರ ಬಗ್ಗೆ.
0: ಇದ್ದಾರೆ, ಈಗ ರಾಜಕೀಯದಲ್ಲಿರ್ಬೋದು, ಕ್ರೀಡೆಯಲ್ಲಿರ್ಬೋದು, ರಕ್ಷಕರ ಠಾಣೆಯಲ್ಲಿರ್ಬೋದು, ವೈದ್ಯಕೀಯವಾಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಶಾಲೆಯಿಂದ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೆ ಉತ್ತಮವಾದ ಸ್ಥಾನವನ್ನು ತಲುಪಿದ್ದಾರೆ. ಮಾನ್ಯ ಶಾಸಕರಾದಂಥ ದಿವಂಗತ HS ಪ್ರಕಾಶ್ ಇದ್ರಲ್ಲ, ಅವರ ತಾಯಿನೂ ಕೂಡ ಅಲ್ಲೇ ಓದಿದ್ರು. ಹಾಗಾಗಿ ಮತ್ತೆ ಅದ್ರ ಜೊತೆಗೆ ಶಾಸಕರು ಬಂದು ನಮ್ಮ ಶಾಲೆಯಲ್ಲಿ ಕೆಲವೊಂದು ನಮಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಿಕೊಟ್ರು. ಇದು ನನ್ನ ಶಾಲೆ, ನಮ್ಮಮ್ಮ ಓದಿರೋ ಶಾಲೆ, ಹಾಗಾಗಿ ಈ ಶಾಲೆಯನ್ನ ಶತಮಾನ ತುಂಬಿರೋದ್ರಿಂದ ಇದನ್ನ ಒಂದು ಸಾರಿ ಕಟ್ಟಡವನ್ನ ಮರು ನಿರ್ಮಾಣ ಮಾಡ್ಲಿಕ್ಕೆ ಅಂತ ಹೇಳಿದಾಗ ಅವರು ಒಪ್ಪಲಿಲ್ಲ. ನಮ್ಮಮ್ಮ ಓದಿರೋ ಶಾಲೆ, ನಾವು ಇದನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗೋಣ, ಇನ್ನೊಂದು ಕಟ್ಟಡವನ್ನು ಹೊಸದಾಗಿ ನಿರ್ಮಿಸಿಕೊಡೋಣ, ಅದು ಬೇಡ ಹಾಗೆ ಇರಲಿ ಅಂತ ಹೇಳಿ ಅದು ಬಿಟ್ಟು ಹೊಸದಾಗಿ 6 ಕೊಠಡಿಗಳಲ್ಲಿರುವ ಒಂದು ನೂತನವಾದ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ರು. ಹಾಗಾಗಿ ಈಗಲೂ ಕೂಡ ನಾವು 125ನೇ ವರ್ಷದ ಶತಮಾನೋತ್ತರ ರಜತ ಮಹೋತ್ಸವವನ್ನು ಆಚರಿಸಬೇಕಾದ್ರೂ ಕೂಡ ಮಾನ್ಯ ಶಾಸಕರಾದಂಥ ಶ್ರೀಯುತ ಸ್ವರೂಪ್ ಸರ್ ನಮಗೆ ಬಂದು ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಮಗೆ ಶಾಲಾ ವಾರ್ಷಿಕೋತ್ಸವವನ್ನು ಮಾಡಲಿಕ್ಕೆ ತುಂಬ ಸಹಕಾರ ಸಲಹೆಗಳೆಲ್ಲವನ್ನು ಕೊಟ್ಟು ಇನ್ನೂ ಮುಂದೆ ಸಹಕಾರ ನೀಡ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟು ನಾವೆಲ್ಲರೂ ಕೂಡ ಶಾಲೆಯಲ್ಲಿ ಉತ್ತಮ ರೀತಿಯಲ್ಲಿ ಉತ್ಸಾಹದಿಂದ ಪ್ರೋತ್ಸಾಹದಿಂದ ಕಾರ್ಯವನ್ನು ನಿರ್ವಹಿಸುವಂತಹ ಕೆಲಸಕ್ಕೆ ಬೆನ್ನನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ.
1: ಒಳ್ಳೆಯದು ನೋಡಿ, ಈ ರೀತಿಯಾಗಿ ನಮ್ಮ ಸ್ಥಳೀಯ ಶಾಸಕರ

0: ಹಿಂಬಲ ಅನ್ನುವಂಥದ್ದು ಕೂಡ ಇದ್ದಾಗ ನಮ್ಮ ಸರ್ಕಾರಿ ಶಾಲೆಗಳನ್ನು ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಒಂದು ಹಂಬಲ ಆಸಕ್ತಿ ಪ್ರತಿಯೊಬ್ಬ ಶಿಕ್ಷಕರಲ್ಲೂ ಕೂಡ ಬಂದೇ ಬರುತ್ತೆ,
1: ನಮಗೆ ಹೆಚ್ಚಾಗುತ್ತೆ.
0: ಹಾಗಾಗಿ ಆ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸವನ್ನ ಸ್ಥಳೀಯ ಶಾಸಕರು ಕೂಡ ಮಾಡುವಂಥದ್ದು ತುಂಬಾ ಒಳ್ಳೇದೆ. ಹಾಗೆ ಈಗ ತಮ್ಮ ಶಾಲೆಯಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಕಂಪ್ಯೂಟರ್ ಶಿಕ್ಷಣ ಆಗಿರ್ಬೋದು, ಯಾಕೆಂತ ಹೇಳಿದ್ರೆ ಬಹಳಷ್ಟು ಸಂಖ್ಯೆಯ ವಿದ್ಯಾರ್ಥಿಗಳು ತಮ್ಮ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಹಾಗಾಗಿ ಪ್ರಸ್ತುತ ಸನ್ನಿವೇಶದಲ್ಲಿ, ಪ್ರಸ್ತುತ ಸಮಾಜದಲ್ಲಿ, ಪ್ರಸ್ತುತ ಸನ್ನಿವೇಶಕ್ಕೆ ತಕ್ಕಂತೆ ತಾಂತ್ರಿಕ ಶಿಕ್ಷಣವು ಕೂಡ ಬಹಳಷ್ಟು ಪ್ರಮುಖವಾಗಿರುತ್ತೆ. ಹೇಗಿದೆ
1: ನಮ್ಮ ಇಲಾಖಾ ವತಿಯಿಂದನೇ ಈಗ ಪ್ರತಿಯೊಂದು ಕೆಲಸಗಳು ಕೂಡ ಮಾಡಬೇಕು ಅಂದ್ರೆ ನಮಗೆ ಅವಶ್ಯಕತೆ ತಾಂತ್ರಿಕತೆನೇ ಹೆಚ್ಚಾಗಿದೆ. ಹಾಗಾಗಿ ಆನ್ಲೈನ್ ಹೆಚ್ಚಾಗಿರೋದ್ರಿಂದ ನಮ್ಮಲ್ಲೇ ಇಲಾಖಾ ವತಿಯಿಂದ ಕೆಲವರಿಗೆ ಕಂಪ್ಯೂಟರ್ ಶಿಕ್ಷಣವನ್ನೇ ನೀಡಿದ್ದಾರೆ. ಅದರಲ್ಲಿ ನಮ್ಮಲ್ಲಿ 2018-19 ಒಂದು ಸುಗಮ್ಯ ಸಂಸ್ಥೆ ಅಂತ ಒಂದು ಸಂಸ್ಥೆ ಇತ್ತು. ಆ ಸಂಸ್ಥಾ ವತಿಯಿಂದ ನಮ್ಗೇನ್ ಮಾಡಿದ್ರು, ಒಂದು 25 ಕಂಪ್ಯೂಟರ್ಗಳನ್ನ ನಮ್ಮ ಮಕ್ಕಳಿಗೆ ಕೊಟ್ಟರು. ಹಾಗಾಗಿ ನಮ್ಮಲ್ಲಿ ಉಚಿತವಾಗಿ ನಾವು ಕಂಪ್ಯೂಟರ್ ಕ್ಲಾಸ್ನು ಕೂಡ ಮಾಡ್ತಾ ಇದ್ವಿ. ನಮ್ಮಲ್ಲೇ ಶಿಕ್ಷಕರು, ನುರಿತಂತ ಶಿಕ್ಷಕರು, ಅದರ ತಾಂತ್ರಿಕತೆ ಗೊತ್ತಿರೋರು ನಮ್ಮ ಶಿಕ್ಷಕರೇ ತರಗತಿಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಅದು ಒಂದು ನಮ್ಗೆ ಹೆಚ್ಚಿನ ರೀತಿಯಲ್ಲಿ ದಾಖಲಾಗೋಕ್ಕೂ ಇದು ಒಂದು ಕಾರಣ ಆಗಿದೆ. ಹಾಗಾಗಿ ಶಿಕ್ಷಕರು ನಮ್ಮಲ್ಲಿ ಲವಲವಿಕೆಯಿಂದ ಅವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ತುಂಬಾ ನುರಿತಂತ ಶಿಕ್ಷಕರು ನನ್ನಲ್ಲಿದ್ದಾರೆ. ನಾನು ಪ್ರಭಾರಿಯಾದಾಗ ಇಂಥ ಶಿಕ್ಷಕರನ್ನ ಜೊತೆಯಲ್ಲಿಟ್ಕೊಂಡು ಕೆಲಸ ಮಾಡದೆ ನನಗೆ ಒಂದು ಹೆಮ್ಮೆಯ ವಿಷಯ ಆಯ್ತು. ಇದಕ್ಕಂತೂ ನಾನು ತುಂಬಾ ಅವರಿಗೆ ಋಣಿಯಾಗಿರುತ್ತೇನೆ.
0: ಯಾಕೆಂತ ಹೇಳಿದ್ರೆ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಯಾವುದೇ ಕೆಲಸದಲ್ಲೂ ಕೂಡ ಯಶಸ್ಸು ಅನ್ನುವಂಥದ್ದನ್ನ
1: ಕಾಣಬಹುದು. ಮತ್ತೆ ನಾವು ಜೊತೆಯಲ್ಲಿ ಏನಿದ್ವಿ ಅಂದ್ರೆ ಸಹೋದರಿಯರ ರೀತಿಯಲ್ಲೇ ಇದೀವಿ. ಒಂದೇ ಮನೆಯಲ್ಲಿರೋರ ರೀತಿಯಲ್ಲಿ ಇದುವರೆಗೂ ಯಾವುದೇ ಅಡತಡೆ ಏನೇ ಬಂದ್ರು ಎಲ್ಲವನ್ನು ಎದುರಿಸಿಕೊಂಡು ಒಗ್ಗಟ್ಟಿನಿಂದ ಕೆಲಸವನ್ನ ನಿರ್ವಹಿಸ್ತಾ ಇದೀವಿ.
0: ಹಾಗಾಗಿ ಒಂದು ಗಾದೆ ಮಾತಿದೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂಥದ್ದು. ಹಾಗಾಗಿ ಒಗ್ಗಟ್ಟಿದ್ದಾಗ ಯಾವುದೇ ಕಠಿಣ ಒಂದು ಸನ್ನಿವೇಶ ಬಂದ್ರು ಕೂಡ ಸರಳ ರೀತಿಯಲ್ಲಿ ಅದನ್ನ ನಿವಾರಣೆ ಮಾಡಬಹುದು. ಹಾಗಾಗಿ ಆ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸವನ್ನ ತಾವು ಮಾಡಿಕೊಳ್ತಾ ಬೇರೆ ಶಾಲೆಗಳಿಗೂ ಕೂಡ ಮಾದರಿಯಾಗಿ ತಾವು ಗುರುತಿಸಿಕೊಂಡಿದ್ದೀರಾ.
1: ಹೌದು,
0: ಒಳ್ಳೇದು. ಪರಿಸರ ಅನ್ನುವಂಥದ್ದು ನಮಗೆ ಬಹಳಷ್ಟು ಪ್ರಮುಖವಾಗಿರುತ್ತೆ.
1: ಹೌದು,
0: ಶಿಕ್ಷಕರು ಕೂಡ ಪರಿಸರದ ಬಗ್ಗೆ ಜ್ಞಾನವನ್ನ ಹೊಂದತಕ್ಕಂಥದ್ದು, ಆ ಪರಿಸರದ ಜ್ಞಾನವನ್ನ ಮಕ್ಕಳಲ್ಲಿ ಬೆಳೆಸ್ತಕ್ಕಂಥದ್ದು ತುಂಬಾ ಪ್ರಮುಖವಾಗಿರುತ್ತೆ. ಪರಿಸರಕ್ಕೆ ಸಂಬಂಧಪಟ್ಟಾಗೆ ಹೇಗೆ ವಿಶೇಷವಾಗಿರ್ತಕ್ಕಂಥ ಒಂದು ಆಂದೋಲನವನ್ನ, ವಿಶೇಷವಾಗಿರ್ತಕ್ಕಂಥ ಒಂದು ಚಟುವಟಿಕೆಗಳನ್ನ ತಮ್ಮ ಶಾಲೆಯಲ್ಲಿ ಏನಾದರೂ ಕೈಗೊಳ್ತೀರಾ?
1: ಖಂಡಿತ, ನಾವು ಕೈಗೊಳ್ತಾ ಇದೀವಿ. ಏನಾಗ್ತೀವಿ ಅಂದ್ರೆ ಈಗ 5 ವಿಶ್ವ ಪರಿಸರ ದಿನಾಚರಣೆ ಬರುತ್ತೆ
0: ಜೂನ್ 5ಕ್ಕೆ.
1: ಹಾಗಾಗಿ ನಾವು ಆ ದಿನವನ್ನ ಮಾತ್ರ ವಿಶ್ವ ಪರಿಸರ ದಿನಾಚರಣೆ ಅಂತ ಆಚರಿಸ್ಕೊಂಡು ಸುಮ್ಮನಾಗ್ತಾ ಇಲ್ಲ. ಪ್ರತಿ ದಿನಾನು ಕೂಡ ನಾವು ಮಕ್ಕಳಿಗೆಲ್ಲರಿಗೂ ಹೇಳ್ತೀವಿ, ಗಿಡಗಳನ್ನ ತಂದಿಂತ ನಾವು ತಂದು. ಈಗ ನಮ್ಮಲ್ಲಿ ಸಾಕಷ್ಟು ಫೀಲ್ಡ್ ಇಲ್ಲ, ಅದೊಂದು ಅಭಾವ. ಆ ಜಾಗ ಇಲ್ಲದೆ ಇದ್ರೂ ಕೂಡ ನಮ್ಮ ಕಟ್ಟಡದ ಮೇಲ್ಗಡೆನೆ ವಾಟರ್ ಬಾಟಲ್ ಇದೆಯಲ್ಲ, ಅದನ್ನೇ ಕಟಾವ್ ಮಾಡಿ ಅದರಲ್ಲೇ ಗಿಡಗಳನ್ನೆಲ್ಲ ಬೆಳೆಸಿದ್ದೀವಿ. ಹಿಂಬದಿಯಲ್ಲಿ ಸ್ವಲ್ಪ ನಮ್ಮ BO ಕಚೇರಿದು ಸ್ವಲ್ಪ ಸ್ಥಳ ಇದೆ, ಆ ಸ್ಥಳವನ್ನು ಬಳಸ್ಕೊಂಡು ಸ್ವಲ್ಪ ಅದರಲ್ಲೇ ತರಕಾರಿನ ಬೆಳ್ಕಂತೀವಿ, ಗಿಡಗಳೆಲ್ಲ ನೆಡ್ತೀವಿ. ಪ್ರತಿ ಒಂದು ಮಗುಗೂ ಹೇಳ್ತೀವಿ ನಾವು, ಮನೆಗೊಂದು ಮರ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ಗಿಡ ನೆಡಬೇಕು ಮಕ್ಕಳು ಅಂತ ಹೇಳಿ ಮಕ್ಕಳ ಹತ್ರ ಒಂದೊಂದು ಗಿಡ ನೆಡೆಸಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಇದರಲ್ಲಿ ನಮ್ಮ ಶಿಕ್ಷಕರು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿ ಗಿಡಗಳಿಗೆ ಹೆಚ್ಚು ಜವಾಬ್ದಾರಿಯನ್ನು ತೆಗೆದುಕೊಂಡು ನೀರಾಕಿಸಿ ಚೆನ್ನಾಗಿ ಮಾಡ್ಕೊಂಡು ಇದ್ದೀವಿ ಸರ್. ನಮ್ಮ ಶಾಲೆಯಲ್ಲಿ ಇದು ಬಹಳ ಪ್ರಮುಖವಾದ ಕಾರ್ಯ ಆಗಿದೆ.
0: ಒಟ್ಟಲ್ಲಿ ಪರಿಸರಕ್ಕೂ ಕೂಡ ಅದರದ್ದೇ ಆಗಿರತಕ್ಕಂತ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೂಡ ಕೊಡ್ತಾ ಇದ್ದೀವಿ. ಒಳ್ಳೇದು, ಒಳ್ಳೇದು. ಹಾಗೆ ಶಾಲೆಯಲ್ಲಿ ನಿಮ್ಮನ್ನು ಒಳಗೊಂಡಂತೆ ಎಲ್ಲಾ ಶಿಕ್ಷಕರ ಒಂದು ಬೆಂಬಲವೂ ಕೂಡ ಬಹಳಷ್ಟು ಚೆನ್ನಾಗಿದೆ, ಅತ್ಯುತ್ತಮವಾಗಿದೆ ಅಂತ ಕೂಡ ತಾವು ತಿಳಿಸಿದ್ರಿ. ಹಾಗೆ ಶಾಲೆಯ ಒಂದು ಬೆಳವಣಿಗೆಗೆ, ಶಾಲೆಯ ಉನ್ನತೀಕರಣಕ್ಕೆ ಶಿಕ್ಷಕರ ಜೊತೆಗೆ ವಿದ್ಯಾರ್ಥಿಗಳ ಒಂದು ಸಹಕಾರವೂ ಕೂಡ ಇರಬೇಕು. ಹಾಗೆ SDMC ಅಧ್ಯಕ್ಷರು ಮತ್ತು ಸದಸ್ಯರ ಒಂದು ಬೆಂಬಲ ಮತ್ತು ಸಹಕಾರ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುತ್ತೆ. ಹೇಗಿದೆ ತಮ್ಮ ಒಂದು ಶಾಲೆಯ ಉನ್ನತೀಕರಣಕ್ಕೆ, ತಮ್ಮ ಒಂದು ಶಾಲೆಯ ಬೆಳವಣಿಗೆಗೆ ತಮ್ಮ ಶಾಲೆಯ SDMC ಅಧ್ಯಕ್ಷರು ಮತ್ತು ಸದಸ್ಯರ ಬೆಂಬಲ ಯಾವ ರೀತಿಯಾಗಿದೆ?
1: ಉತ್ತಮವಾಗಿದೆ ಸರ್. ಎಲ್ಲರೂ ಕೂಡ ಯಾವುದೇ ನಾವು ಕೆಲಸ ಕಾರ್ಯಗಳನ್ನು ಹೇಳಿದ್ರು ಕೂಡ ಹಿಂಗೆ ಒಂದು ಮೆಮೋವನ್ನ, ತಿಳುವಳಿಕೆಯ ಪತ್ರವನ್ನ ತಿಳಿಸಿದ ತಕ್ಷಣನೇ ಬರ್ತಾರೆ, ಹೌದು ಇದನ್ನ ಮಾಡ್ಬೇಕಾ, ಚರ್ಚೆ ಮಾಡ್ತೀವಿ, ಶಿಕ್ಷಕರ ಕೂರಿಸ್ಕೊಂತೀವಿ, ಅವರು SDMC ಅವರು ಬರ್ತಾರೆ, ಯಾವುದೇ ಕೆಲಸವನ್ನು ನೀವು ಮಾಡಬೇಡಿ, ಹೌದಾ ನೀವು ಮಾಡ್ತಾ ಇದ್ದೀರಾ, ಮಾಡಿ, ಈಗಲ್ಲ ಹೀಗೆ, ಹೌದಾ ಈ ರೀತಿ ಮಾಡ್ತೀರಾ ಅಂತ ಹೇಳಿ ಚರ್ಚೆಯನ್ನು ಮಾಡಿ ಪ್ರತಿಯೊಂದಕ್ಕೂ ಬೆಂಬಲ ಕೊಟ್ಟಿದ್ದಾರೆ. ನನ್ನಲ್ಲಿ SDMC ತುಂಬಾ ಚೆನ್ನಾಗಿದೆ ಸರ್, ಎರಡು ಮಾತಿಲ್ಲ. ಈ ಶಾಲೆ ಬೆಳವಣಿಗೆಗೆ

0: ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ.
1: ಕೈಯಲ್ಲಾದ
0: ಸಹಕಾರವನ್ನು ಕೂಡ ನಮಗೆ ನೀಡಿದ್ದಾರೆ, ಸಹಾಯನೂ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಉತ್ತಮವಾಗಿದೆ ಸರ್.
1: ಹಾಗಾಗಿ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನ ಕೂಡ
0: ಕೊಡ್ತಾ ಇದ್ದಾರೆ.
1: ಹಾಗೆ ಪೋಷಕರ ಒಂದು ಬೆಂಬಲವು ಕೂಡ ಬಹಳಷ್ಟು ಪ್ರಮುಖವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನ ಪೋಷಕರು ಸೇರಿಸಿದಾಗ, ದಾಖಲಾತಿ ಮಾಡಿದಾಗ, ಮಕ್ಕಳ ಒಂದು ಶಿಕ್ಷಣದಲ್ಲಿ ಹೇಗೆ ಬೆಳವಣಿಗೆ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದಾಗಿ ಅವರು ತಿಳ್ಕೊಳ್ಳುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಹಾಗಾಗಿ ತಾವು ತಮ್ಮ ಶಾಲೆಯಲ್ಲಿ ಶಿಕ್ಷಕ ಪೋಷಕರ ಸಭೆಯನ್ನ ಆಯೋಜನೆಯನ್ನ ಮಾಡ್ತಕ್ಕಂಥದ್ದು, ಆ ಒಂದು ಸಭೆಯಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನ ಅವರಿಗೆ ಬಹಳಷ್ಟು ಅರ್ಥ ಆಗುವ ರೀತಿಯಲ್ಲಿ ತಿಳಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೀರಾ?
0: ಖಂಡಿತ ಮಾಡ್ತಾ ಇದ್ವಿ. ಹೇಗೆಂದ್ರೆ, ನಾವು ವರ್ಷದಲ್ಲಿ ಎರಡು ಸಮುದಾಯದತ್ತ ಶಾಲೆ ಅಂತ ಹೇಳಿ ಕಾರ್ಯಕ್ರಮ ಇರುತ್ತೆ. ಎಸ್ ಎ ಒನ್ ಅಂತ ಮಾಡ್ತೀವಿ. ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ನಡೆದಾಗ ಅಕ್ಟೋಬರ್ ಅಂತ್ಯದಲ್ಲಿ ನಾವು ಒಂದು ಸಮುದಾಯದತ್ತ ಶಾಲೆಯನ್ನ ಇಡ್ತೀವಿ. ಆವಾಗ ಏನಾಗುತ್ತೆ, ಎಲ್ಲಾ ಪೋಷಕರಿಗೂ ಕೂಡ ನಾವು ಮೆಮೊ ಹಾಕ್ತೀವಿ. ಕಳಿಸಿದಾಗ ಪ್ರತಿಯೊಬ್ಬ ಶಿಕ್ಷಕರು ನಮ್ಮಲ್ಲಿ 503 ರಲ್ಲಿ 400 ರಷ್ಟು ಜನ ಬಂದು ಮಕ್ಕಳ ಪ್ರಗತಿಯನ್ನ ಗಮನಿಸ್ತಾರೆ. ಪ್ರತಿ ತಿಂಗಳು ಪೋಷಕರ ಸಭೆಯನ್ನ ಮಾಡ್ತೀವಿ. ಇದು ಶಿಕ್ಷಕ ಪೋಷಕರ ಮಹಾಸಭೆ 4 ಮಾಡಿದೀವಿ. ಅದರ ಜೊತೆಗೆ ಇದು ಪ್ರತಿ ತಿಂಗಳು ಮಾಡ್ತೀವಿ. ಮಾಡಿದಾಗ ಬಂದು ಮಕ್ಕಳ ಉತ್ತರ ಪತ್ರಿಕೆಗಳನ್ನ ಗಮನಿಸ್ತಾರೆ. ಮತ್ತೆ ನಮ್ಮ ಶಿಕ್ಷಕರು ಬಹಳಷ್ಟು ಒಳ್ಳೆ ಕೆಲಸಗಳನ್ನ, ಇತರ ವಿಶೇಷ ಕೆಲಸಗಳಿರುತ್ತಲ್ಲ, ಅದೆಲ್ಲವನ್ನು ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂದ್ರೆ, ಪ್ರತ್ಯೇಕವಾಗಿ ಆಯಾ ತರಗತಿಯನ್ನೇ ಕರ್ಕಂತಾರೆ. ಎಂದು ಕರಿತೀವಿ ಅಂದ್ರೆ, ಕೆಲವರು ಹೆಚ್ಚು ಪೋಷಕರು ನಮ್ಮಲ್ಲಿ ಕಾರ್ಮಿಕರಿದ್ದಾರೆ, ಹಾಗಾಗಿ ಶನಿವಾರದ ದಿನ ಬೆಳಿಗ್ಗೆ ಆದ್ರೆ ನಮಗೆ ಸಿಗ್ತಾರೆ ಅಂದ್ಬಿಟ್ಟು ಸಾಟರ್ಡೆ ಮತ್ತೆ ಟ್ಯೂಸ್ಡೇ ಈ ದಿನಗಳಲ್ಲಿ ತಿಂಗಳಿಗೊಂದು ಮೀಟಿಂಗ್ ಅನ್ನ ಮಾಡಿ ಪೋಷಕರನ್ನ ಕರೆದು ಮಗುವಿನ ಪ್ರಗತಿ, ಈ ಮಗು ಸ್ವಲ್ಪ ಕಲಿಕೆಯಲ್ಲಿ ಹಿಂದಿದೆ, ನೀವು ಸಹಕಾರವನ್ನ ನೀಡಿ, ಈ ರೀತಿ ಪುಸ್ತಕವನ್ನು ಕೊಟ್ಟಿದ್ದೀವಿ, ಹೀಗೆ ತಿದ್ದಿಸಿ ಅಂತೇಳಿ ಪ್ರತ್ಯೇಕವಾಗಿ ಒಂದೊಂದು ಮಗುವನ್ನು ಒಂದೊಂದು ತರಗತಿಯಲ್ಲಿ ಪ್ರತ್ಯೇಕವಾಗಿ ಶಿಕ್ಷಕರು ತರಗತಿಯಲ್ಲಿ ಕರೆದು ಆ ಮಗುವನ್ನ, ಆ ಪೋಷಕರನ್ನ ಕರೆದು ಪ್ರತ್ಯೇಕವಾಗಿ ನಿಲ್ಲಿಸಿ ನಾವು ನಿಧಾನವಾಗಿ ಎಲ್ಲನ್ನು ಮನವೊಲಿಸ್ತೀವಿ. ಹಾಗಾಗಿ ಆಗ ಪೋಷಕರು ತುಂಬಾ ಖುಷಿಯಿಂದ, ಆಯ್ತು ಇದಾಗುತ್ತೆ ಇದಾಗಲ್ಲ ಅಂತ ಹೇಳಿ ಆ ಶಿಕ್ಷಕರಿಗೆ ಒಂದೊಂದು ಗ್ರೂಪ್ ಅನ್ನ ಮಾಡಿದ್ವಿ. ಒಂದು ತರಗತಿ ಶಿಕ್ಷಕರು, ಈಗ ಎಕ್ಸಾಂಪಲ್ 1ನೇ ತರಗತಿ ಶಿಕ್ಷಕರಿದ್ದಾರೆ ಅಂದ್ರೆ ಅವ್ರದೇ ಆದ 30-40 ಮಕ್ಕಳು ಗ್ರೂಪ್ ಅನ್ನು ಅವ್ರು ಮಾಡ್ಕೊಂತಾರೆ. ಪ್ರತಿಯೊಂದನ್ನು ಯಾರ್ಯಾರು ಯಾವ್ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಮಕ್ಕಳಿಗೆ ಮನೆ ಕೆಲಸ ಫೋನಲ್ಲೂ ಹೇಳ್ತಾರೆ, ಮೆಸೇಜು ಹಾಕ್ತಾರೆ. ಹಾಗಾಗಿ ಮಕ್ಕಳು ಕಲಿಕೆಯಲ್ಲಿ ಸ್ವಲ್ಪ ತುಂಬಾ ಇನ್ವಾಲ್ವ್ ಆಗ್ಬಿಡ್ತಾರೆ ಪೋಷಕರು. ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ಅವರಿಗೆ ತಿಳಿಸ್ತೀವಿ.
1: ಒಳ್ಳೆಯದು, ಒಳ್ಳೆಯದು. ಹೀಗೆ ಪ್ರತಿಯೊಂದು ಮಾಹಿತಿಯನ್ನ, ಮಗುವಿನ ಮಾಹಿತಿಯನ್ನ ಪೋಷಕರಿಗೆ ತಿಳಿಸಿದಾಗ ತಾವು ಕೂಡ ಯಾವ ರೀತಿಯಲ್ಲಿ ಮಕ್ಕಳನ್ನ ಬೆಳೆಸಬೇಕು, ಹೇಗೆ ಅವರನ್ನು ನೋಡ್ಕೊಬೇಕು ಅನ್ನುವಂತಹ ಒಂದು ಜವಾಬ್ದಾರಿಯು ಕೂಡ ಆ ಪೋಷಕರಲ್ಲಿ ಬರುತ್ತೆ.
0: ಜೊತೆಗೆ ಸ್ವಚ್ಛತೆ ಬಗ್ಗೆನೂ ಕೂಡ ನಾವು ಹೇಳ್ತೀವಿ.
1: ಹಾಗೆ ಕಲಿಕೆ ಅಂತ ಹೇಳಿದ್ರೆ ಅಸಾಧಾರಣ ಪ್ರತಿಭೆ ಇರತಕ್ಕಂಥ ಮಕ್ಕಳು ಕೂಡ ಪ್ರತಿ ತರಗತಿಯಲ್ಲೂ ಸಹ ಇದ್ದೇ
0: ಇರ್ತಾರೆ.
1: ಹಾಗೆ ಸರಾಸರಿ ಇರ್ತಕ್ಕಂತ ಮಕ್ಕಳು ಕೂಡ ತರಗತಿಯಲ್ಲಿ ಇದ್ದೇ ಇರ್ತಾರೆ. ಅದೇ ರೀತಿಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂತಹ ಮಕ್ಕಳುಗಳು ಕೂಡ ಪ್ರತಿ ತರಗತಿಯಲ್ಲೂ ಕೂಡ ಕಾಣಬಹುದಾಗಿದೆ. ಆ ರೀತಿ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ತಾವು ಏನಾದರೂ ಶಾಲೆಯಲ್ಲಿ ವಿಶೇಷ ತರಗತಿಗಳನ್ನು ತೆಗೆದುಕೊಳ್ತಕ್ಕಂಥ,
0: ಖಂಡಿತ ಮಾಡ್ತಾ ಇದ್ದೀವಿ.
1: ಹಾಗೆ ಆ ಒಂದು ಕಲಿಕೆಯ ಹಿಂದುಳಿದಿರ್ತಕ್ಕಂತಹ ಮಕ್ಕಳ ಪೋಷಕರಿಗೆ, ನಿಮ್ಮ ಮಗು ಇಂತಹ ವಿಷಯದಲ್ಲಿ ಹಿಂದೆ ಉಳಿದಿದೆ, ಹಾಗಾಗಿ ನೀವು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅನ್ನುವಂತ ಮಾತೇನಾದರೂ ತಾವು ಹೇಳ್ತೀರಾ?
0: ಖಂಡಿತ, 100 ನಾವು ಹೇಳಿರ್ತೀವಿ. ಜೊತೆಗೆ ಅವರಿಗೆ ಹೇಳಿ ಬಿಟ್ಟಿರಲ್ಲ ನಾವು. ನಾವೇನ್ ಮಾಡ್ತೀವಿ ಅಂದ್ರೆ, ಅಂತ ಮಕ್ಕಳನ್ನ ಈ ಒಂದು ಜೂನ್ ತಿಂಗಳಲ್ಲಿ ತರಗತಿವಾರು ಇಲಾಖಾ ವತಿಯಿಂದ ಕೆಲವು ಮಾಹಿತಿಗಳನ್ನ ನೀಡಿರ್ತಾರೆ. 1ನೇ ತರಗತಿಗೆ ವಿದ್ಯಾಪ್ರವೇಶ ಅಂತ ಮಾಡ್ತೀವಿ. 2 ಮತ್ತು 3ನೇ ತರಗತಿಗೆ ಪರಿವರ್ತನಾ ಚಟುವಟಿಕೆಗಳ ಅವಧಿ ಅಂತ ಮಾಡ್ತೀವಿ. 6 ಮತ್ತು 7ನೇ ತರಗತಿಗೆ ಸೇತು ಬಂದ ಅಂತ 15 ದಿನಕ್ಕೆ ಮಾಡ್ತೀವಿ. ಈ ಒಂದು ಅವಧಿಯಲ್ಲಿ ಮಕ್ಕಳನ್ನ ಗುರುತಿಸಿಕೊಂಡು ಜೊತೆಗೆ ಪೋಷಕರನ್ನ ಕರೆದು ಮಕ್ಕಳಿಗೆ ಲಿಖಿತ ಪರೀಕ್ಷೆಯನ್ನು ಕೊಟ್ಟು ಅವರಲ್ಲಿರ್ತಕ್ಕಂತ ಗ್ರೇಡ್ ಅನ್ನ ಗುರುತಿಸ್ತೀವಿ. ಗುರುತಿಸಿದ ನಂತರ ಪೋಷಕರನ್ನ ನಾವು ಕರಿತೀವಿ, ನೋಡಿ ನಿಮ್ಮ ಮಗು ಇಷ್ಟಿದೆ, ಈ ರೀತಿ ಮಾಡಿ ಅಂತ ಎಲ್ಲ ಹೇಳ್ತೀವಿ. ಇದರಲ್ಲೂ ಆಗದೇ ಇದ್ದ ಮಕ್ಕಳಿಗೆ ಪ್ರತ್ಯೇಕವಾಗಿ ಪ್ರತಿದಿನ ಒಂದು ಅವಧಿಯಲ್ಲಿ, ಬೆಳಿಗ್ಗೆ ಒಂದು ಅವಧಿ, ಸಂಜೆ ಒಂದು ಅವಧಿ ನಾವು ಪರಿಹಾರ ಬೋಧನೆ ಅಂತ ಹೇಳಿ ಜನವರಿವರೆಗೂ ಪ್ರತಿ ದಿನಾನು ಮಾಡ್ತಾರೆ. ಆಗ ಆ ಮಕ್ಕಳಿಗೆ ಕೆಲವು ಚಟುವಟಿಕೆಗಳನ್ನ ತಯಾರಿಸ್ಕೊಳ್ತಾರೆ. ಫ್ಲಾಶ್ ಕಾರ್ಡ್ ಇರ್ಬೋದು ಅಥವಾ ಮಣಿಕಟ್ಟುಗಳಿರ್ಬೋದು, ನಮಗೂ ಇಲಾಖಾ ವತಿಯಿಂದ ಗಣಿತ ಕಿಟ್ ಅಂತ ಎಲ್ಲ ಕೊಟ್ಟಿದ್ದಾರೆ. ಅವುಗಳೆಲ್ಲವನ್ನು ಕೊಟ್ಟು ಪರಿಹಾರ ಬೋಧನೆಯನ್ನು ಮಾಡಿ ಆ ಒಂದು ಸಾಮರ್ಥ್ಯವನ್ನು ಆಯಾ ತರಗತಿಗೆ ಸಂಬಂಧಿಸಿದ ತರಗತಿಯ ಸಾಮರ್ಥ್ಯವನ್ನು ಎಲ್ಲ ವಿಷಯಕ್ಕೂ ಸಂಬಂಧಿಸಿದಂತೆ ಕೊಟ್ಟು ಅದನ್ನು ಮಾಡ್ತಾ ಇದ್ದೀವಿ.
1: ಒಳ್ಳೆಯದು. ಒಟ್ಟಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಮಕ್ಕಳ ಉನ್ನತಿಗೆ ಏನೇನು ಕೆಲಸ ಕಾರ್ಯಗಳು ಬೇಕೋ ಅದನ್ನೆಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಒಳ್ಳೆಯದು. ಆತ್ಮೀಯ ಕೇಳಿದರೆ, ಇದುವರೆಗೂ ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ ನಮ್ಮ ಹಾಸನ ನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಣಿ ವಿಲಾಸ ಹಾಸನ, ಈ ಶಾಲೆ ಕುರಿತಾಗಿ ಆ ಶಾಲೆಯ ಹಿರಿಯ ಶಿಕ್ಷಕರು ಹಾಗೂ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿದ್ದ ಮೀನಾಕ್ಷಿ ಎಂಎಚ್ ಅವರಿಂದ ಕೆಲವೊಂದಿಷ್ಟು ವಿಶೇಷವಾದ ಮಾಹಿತಿಯನ್ನ ಆಲಿಸಿದಿರಿ. ಈ ಶಾಲೆಗೆ ಸಂಬಂಧಿಸಿದ ಮತ್ತಷ್ಟು ವಿಶೇಷವಾದ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಕೇಳಬಹುದು. ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಲ್ಲಿಯವರೆಗೆ ಸರ್ಕಾರಿ ಶಾಲೆಗಳ ಶೋಭೆಯನ್ನು ಪರಿಚಯಿಸುವ ಮಾಲಿಕೆ ಸೊಬಗಿನ ಶಾಲೆ ಕೇಳಿದಿರಿ.
2: ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವರು.
3: ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ಕೆಎಂ ಮಂಜುನಾಥ್.
2: ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರದಿಗೆ.
4: ಇದು ಹಾಸನ ಆಕಾಶವಾಣಿಯ ಶಾಲಾ ಸಂಗತಿ.
2: ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ.
5: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
6: ಆತ್ಮೀಯ ಶ್ರೋತೃಗಳೇ, ಈ ಬೆಳಿಗ್ಗೆ 10 ಗಂಟೆಗೆ ಪದ ಸಂಪದ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರಲಿದೆ. ಕರೆ ಮಾಡಿ ಭಾಗವಹಿಸಲು ನಿಮಗೆ ದೂರವಾಣಿ ಸಂಖ್ಯೆಗಳು 246-28-9 ಮತ್ತು 245-258 ಎಸ್ಟಿಡಿ ಕ್ರಮಾಂಕ 081-72. ಕರೆ ಮಾಡಿ ಭಾಗವಹಿಸಿ. ನೇರ ಪ್ರಸಾರದ ಕಾರ್ಯಕ್ರಮ ಪದ ಸಂಪದ ನಿಮ್ಮದೇ ಹಾಸನ ಎಫ್ಎಂ 102.2 MHz.
5: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
7: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
6: ಆಕಾಶವಾಣಿ ಹಾಸನ ಎಫ್ಎಂ 102.2 MHz.

ಶ್ರೋತೃಗಳೇ, ಜೊತೆ ಜೊತೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಎಲ್ಲ ಶ್ರೋತೃಗಳಿಗೂ ಪ್ರೀತಿಯ ಸ್ವಾಗತ. ನಿಮ್ಮ ಜೊತೆ ನಾನು ನಿಮ್ಮ ಬಾನುಲಿ ಗೆಳತಿ ಮೋಹನಾಕ್ಷಿ. ಶ್ರೋತೃಗಳೇ, ಪ್ರಾರಂಭದಲ್ಲಿ ಕೇಳಿ ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ಬಂದೆಯ ಬಾಳಿನ ಬೆಳಕಾಗಿ ಸೊಗಸಾದ ಗೀತೆಯನ್ನು ಕೇಳ್ಕೊಂಡ್ವಿ ಎಲ್ಲ ಶ್ರೋತೃಗಳೇ. ಈ ಗೀತೆನ ಹಾಡಿದ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಜಿ ಉದಯಶಂಕರ್ ಅವರದು. ಸಂಗೀತ ಸಂಯೋಜನೆ ಮಾಡಿದವರು ರಾಜನ್ ಮತ್ತು ನಾಗೇಂದ್ರ. ಈಗ ಒಂದು ಹಿಂದಿ ಚಿತ್ರಗೀತೆಯನ್ನು ಕೇಳ್ಕೊಂಡು ಬರೋಣ. ಇಷ್ಕ್ ಚಿತ್ರದ ಗೀತೆ ಇದು. ಈ ಗೀತೆನ ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ವಿಭಾ ಶರ್ಮಾ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಅನು ಮಲಿಕ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ.
1: I love you.
2: Yeah!

0: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಬ್ಯಾಕ್ ಟು ಬ್ಯಾಕ್ ಗೀತೆಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶ್ರೋತೃಗಳೇ, ನೀವೀಗ ಕೇಳ್ತಾ ಇರೋ ಗೀತೆ ಸ್ವಾತಿ ಮುತ್ತು ಚಿತ್ರದ್ದು. ಗೀತೆನ ಹಾಡಿದ್ದಾರೆ ರಾಜೇಶ್ ಮತ್ತು ಚಿತ್ರ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್.

ಮೇಕಿಲಾಡಿ ತೂ ಅನಾರಿ ಚಿತ್ರದಾಗಿದೆ. ನೀವು ಈಗ ಕೇಳ್ತಾ ಇದ್ದೀರಾ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಸ್ವರದಲ್ಲಿ. ಸಾಹಿತ್ಯ ರಾಣಿ ಮಲಿಕ್, ಸಂಗೀತ ಸಂಯೋಜನೆ ಅನು ಮಲಿಕ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ್ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆತ್ಮೀಯ ಆಕಾಶವಾಣಿ ಕೇಳುಗರೆ,
4: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
3: ಜೂನ್ ತಿಂಗಳ 8-12 ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
4: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
4: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
5: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ ಹೋಗಿ.
7: ಆರ್ಬಿಐ ಹೇಳುತ್ತೆ,
6: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.

ಶ್ರೋತೃಗಳೇ, ಜೊತೆ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ನೀವೀಗ ಕೇಳಿದಾಗಿದೆ ಹುಸಿರೆ ಚಿತ್ರದ್ದು. ಕೆಜೆ ಯೇಸುದಾಸ್ ಮತ್ತು ಭವತಾರಿಣಿಯವರ ಸ್ವರದಲ್ಲಿ ಕೆ ಕಲ್ಯಾಣವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತವಿತ್ತು. ಮುಂದಿನ ಗೀತೆಯಾಗಿ ಕೇಳ್ತಾ ಇದ್ದೀರಾ ಮೊಹರಾ ಚಿತ್ರದ ಟಿಪ್ಪು ಟಿಪ್ಪು ಬರಸಾ ಪಾನಿ, ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಸ್ವರದಲ್ಲಿ, ಆನಂದ್ ಬಕ್ಷಿಯವರ ಸಾಹಿತ್ಯ, ವಿಜು ಶಾ ಅವರ ಸಂಗೀತ

ಶ್ರೋತೃಗಳೇ, ಹಾಸನ ಎಫ್ಎಂನಿಂದ ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿದ್ದೀರಾ ನೀವು. ಮುಂದಿನ ಗೀತೆ ಮಹಾಕ್ಷತ್ರಿಯ ಚಿತ್ರದವು. ಈ ಗೀತೆಗೆ ದನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಗೀತೆಯನ್ನು ಬರೆದು ಸ್ವರ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖಾ.

ಅಲ್ಕಾ ಯಾಜ್ಞಿಕ್ ಅವರ ಸ್ವರದಲ್ಲಿರುವ ಲಜ್ಜಾ ಚಿತ್ರದ ಗೀತೆಯಿದು. ಸಮೀರ್ ಅವರ ಸಾಹಿತ್ಯ, ಅನು ಮಲಿಕ್ ಅವರ ಸಂಗೀತ.

ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ನೀವು ಕೇಳಿದ ಗೀತೆ ಕುಟುಂಬ ಚಿತ್ರದ್ದು, ಉದಿತ್ ನಾರಾಯಣ್ ಹಾಗೂ ನಂದಿತಾ ಅವರ ಸ್ವರಗಳಲ್ಲಿ. ರಾಜೇಂದ್ರ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತವಿತ್ತು. ಇದುವರೆಗೆ ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.

0: ಕಾರ್ಯಕ್ರಮದ ಪ್ರಸ್ತುತಿ ಹೆಚ್ ಮೋಹನಾಕ್ಷಿ. ಶ್ರೋತೃಗಳೇ, ಪದ ಸಂಪದ ಕಾರ್ಯಕ್ರಮಕ್ಕೆ ಎಲ್ಲ ಶ್ರೋತೃಗಳಿಗೂ ಪ್ರೀತಿಯ ಸ್ವಾಗತ. ಕರೆ ಮಾಡಿ ಭಾಗವಹಿಸಲು ನಿಮಗೆ ದೂರವಾಣಿ ಸಂಖ್ಯೆಗಳು 2462829 ಮತ್ತೊಂದು 2452258 ಎಸ್ಟಡಿ ಕ್ರಮಾಂಕ 081-72. ಹಾಗಿದ್ರೆ ರೆಡಿ ಇದ್ದೀರಾ ಅಲ್ವಾ? ಪೆನ್ನು ಪೇಪರ್ ತಗೊಂಡು ಮೊದಲನೇ ಪದಗುಚ್ಛವನ್ನು ತಗೊಳ್ಳಿ. 3 ಅಕ್ಷರದ 1 ಪದ, 6 ಅಕ್ಷರದ 1 ಪದ, 4 ಅಕ್ಷರದ 1 ಪದ, 2 ಅಕ್ಷರದ 1 ಪದ, ಒಟ್ಟಾರೆ 15 ಅಕ್ಷರಗಳು. ಈಗ ನಾವು ಒಂದೊಂದೇ ಅಕ್ಷರವನ್ನು ಹೇಳ್ತೇವೆ, ಅದನ್ನೆಲ್ಲ ಜೋಡಣೆ ಮಾಡಿ ವಾಕ್ಯ ರಚನೆ ಮಾಡಿ ಸರಿಯಾದ ರೀತಿಯಲ್ಲಿ ಅರ್ಥ ಬರುವಂತೆ ವಾಕ್ಯ ರಚಿಸಿ ನೀವು ನಮಗೆ ಉತ್ತರವನ್ನು ಹೇಳಬೇಕಾಗುತ್ತೆ. ಮೊದಲ ಅಕ್ಷರ ಸೋ, ಸೋಮಾರಿ ಅಂತ ಹೇಳುವಾಗ ಬರೋ ಮೊದಲನೇ ಅಕ್ಷರ ಸೋ ದೀರ್ಘ ಬರುತ್ತೆ, 2 ಬಾರಿ ಬರ್ಕೊಳ್ಳಿ. ಲ, ಲಹರಿ ಇದರಲ್ಲಿ ಬರೋ ಮೊದಲ ಅಕ್ಷರ ಲ. ನು, ಹೊನ್ನು ಅಂತ ಹೇಳುವಾಗ ಬರೋ 2ನೇ ಅಕ್ಷರ ನು, ನಾವತ್ತಿದೆ ನಕುಂಬು ನು, ಹೊನ್ನು. ಲಿ, ನಲಿ, ಕಲಿ ಅಂತ ಹೇಳುವಾಗ ಬರೋ 2ನೇ ಅಕ್ಷರ ಲಿ. ಸು, ಕನಸು ಅಂತ ಹೇಳುವಾಗ ಬರೋ 3ನೇ ಅಕ್ಷರ ಸಾಕೊಂಬು ಸು. ಉ, ಒಲವು, ಗೆಲುವು ಅಂತ ಹೇಳುವಾಗ ಬರೋ 3ನೇ ಅಕ್ಷರ ವಾಕೊಂಬು ಉ. ದೊಂ, ಅದೊಂದೇ ಅಂತ ಹೇಳುವಾಗ ಬರೋ ಮಧ್ಯದ ಅಕ್ಷರ ದೊಂ, ದೋಪಕ್ಕ 0 ಬರ್ಕೊಳ್ಳಿ, ಅದೊಂದೇ ಅಂತ ಹೇಳುವಾಗ ಬರೋ ಮಧ್ಯದ ಅಕ್ಷರ ದೊಂ. ದೇ, ನಮ್ಮ ದೇ ಅಂತ ಹೇಳುವಾಗ ಬರೋ 3ನೇ ಅಕ್ಷರ ದೇ. ಗೆ, ಹಾಗೇತನ ಅಂತ ಹೇಳುವಾಗ ಬರೋ 2ನೇ ಅಕ್ಷರ ಗೆ. ಲು, ಲಕೊಂಬು ಲು, ಮಾಡಲು, ನೋಡಲು ಅಂತ ಹೇಳುವಾಗ ಬರೋ 3ನೇ ಅಕ್ಷರ ಲಕೊಂಬು ಲು. ವಿ, ಸವಿ, ಕವಿ ಅಂತ ಹೇಳುವಾಗ ಬರೋ 2ನೇ ಅಕ್ಷರ ವಿ. ನ, ನವಿಲು, ನಗಾರಿ ಅಂತ ಹೇಳುವಾಗ ಬರೋ ಮೊದಲನೇ ಅಕ್ಷರ ನ. ದಾ, ದಾಯಾದಿ ಅಂತ ಹೇಳುವಾಗ ಬರೋ ಮೊದಲ ಅಕ್ಷರ ರಿ. ಸರಿ, ನರಿ ಅಂತ ಹೇಳುವಾಗ ಬರೋ 2ನೇ ಅಕ್ಷರ ರಿ. ಒಟ್ಟಾರೆ 15 ಅಕ್ಷರಗಳಿವೆ. ಸೋ ಮಾತ್ರ 2 ಬಾರಿ ಬರ್ಕೊಳ್ಳಿ. ಹಾಗಿದ್ರೆ ಎಲ್ಲ ತಯಾರಿ ಮಾಡಿ ವಾಕ್ಯಗಳನ್ನು ರಚನೆ ಮಾಡಿ ನಮಗೆ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ ಈಗೊಂದು ಸುಂದರ ಗೀತೆಯನ್ನು ಕೇಳ್ಕೊಂಬರೋಣ. ಆದಷ್ಟು ಬೇಗ ಕರೆ ಮಾಡಿ ಉತ್ತರವನ್ನು ತಿಳಿಸಿ. ಎಲ್ಲರಿಗೂ ಶುಭವಾಗಲಿ.
1: ನನ್ನ ಮುದ್ದು ತಾರೆ, ನಗುತಲಿ ಬಾರೆ, ನಿನ್ನ ಬಿಟ್ಟು.
0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮಂಕುತಿಮ್ಮ ಚಿತ್ರದ ಗೀತೆ ಇದು. ಸಾಹಿತ್ಯ ಜೀವುದೇಶಂಕರ್, ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
0: ಜೂನ್ ತಿಂಗಳ 8-12 ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್

0: ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
5: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
6: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.

0: ಪದ ಸಂಪದ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾಕಷ್ಟು ಶ್ರೋತೃಗಳು ನಮಗೆ ಸರಿ ಉತ್ತರವನ್ನ ಹೇಳಿದ್ದಾರೆ. ಇವತ್ತು ತುಂಬಾನೇ ಸುಲಭವಾಗಿತ್ತು. ಹೆಚ್.ಆರ್. ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆಯಿಂದ ಸರಿ ಉತ್ತರವನ್ನ ತಿಳಿಸಿದ್ದಾರೆ. ಭುವನಹಳ್ಳಿಯ ಅಮೃತ ಅವರು, ಹೊರಿಮಂಗಳಾಪುರದಿಂದ ನಾಗರಾಜ್ ಅವರು, ಚಿಕ್ಕಮಗಳೂರಿನಿಂದ ಸುಜಾತಾ ದಿವಾಕರ್ ಅವರು, ಬೆಂಗಳೂರಿನಿಂದ ಅರ್ಚನಾ ಸುರೇಶ್ ಹಾಗೂ ಬೆಂಗಳೂರಿನಿಂದ ನಳಿನಾ ರಘು, ಹಾಸನದಿಂದ ಮಂಜುಳಾ ಶಿವಕುಮಾರ್, ಗುಂಡೆಗೋಡನ ಕೊಪ್ಪಲಿನಿಂದ ಕಮಲಮ್ಮ, ಮೇನಕಾ ನಟರಾಜ್ ಅವರು, ಬಳೆಗಾರರ ಬೀದಿ ಹಾಸನದಿಂದ ಅಗ್ಗುಂದದಿಂದ ನೀಲಮ್ಮ, ಹಾಸನದಿಂದ ಶಾಂತಿನಿ ಮಂಜುನಾಥ್ ಅವರು ಸರಿಯಾದ ಉತ್ತರವನ್ನು ತಿಳಿಸಿದ್ದಾರೆ. ಈಗ ಕರೆಯಲ್ಲಿ ಶಾಂತಿನಿ ಮಂಜುನಾಥ್ ಅವರು ಇದ್ದಾರೆ, ಅವರನ್ನ ಮಾತನಾಡಿಸೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಶಾಂತಿನಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದ ಮೇಡಮ್.
0: ಹೇಳಿ, ಹೇಗೆ ಅರ್ಥೈಸಿಕೊಂಡಿದ್ದೀರಾ ಇದನ್ನ?
1: ಮೇಡಮ್, ಸೋಲನ್ನು ಸೋಲಿಸುವುದೊಂದೇ ಗೆಲುವಿನ ದಾರಿ, ಬಹಳ ಸುಲಭವಾಗಿತ್ತು. ಸಾಕಷ್ಟು ಜನ ಉತ್ತರ ಹೇಳಿದಾರಲ್ವಾ, ಹಾಗಾಗಿ ಅಂದ್ರೆ ಖಂಡಿತ ಒಂದ್ ರೀತಿ ಒಂದು ಸ್ಫೂರ್ತಿದಾಯಕ ಇದು ಪದಗುಚ್ಛ ಅಂತಾನೆ ಹೇಳ್ಬೋದು ಅಲ್ವಾ. ಜೀವನದಲ್ಲಿ ಎದುರಾಗ್ತಕ್ಕಂತ ಸೋಲುಗಳು ಮೆಟ್ಟಿ ನಿಂತು ಅದನ್ನೇ ಪಾಠ ಅಂತ ತಿಳ್ಕೊಂಡು ಮುನ್ನಡೆದಾಗ ಮಾತ್ರ ಗೆಲುವು ಸಾಧ್ಯ ಅಂತಕ್ಕಂಥದ್ದು ಹೇಳುತ್ತೆ ಇದು. ಅಂದ್ರೆ ಸೋಲು ಗೆಲುವು ಇದ್ದೇ ಇರುತ್ತೆ, ಅದನ್ನ ಮೆಟ್ಟ ಗೆಲುವಾಗಿ ಪರಿವರ್ತಿಸಿಕೊಳ್ಳೋದಿದೆಯಲ್ಲ ಅದು ಜಾಣತನ ಅಂತ ಅಲ್ವಾ. ಅದು ಬಹಳ ಮುಖ್ಯ ಅಂತಕ್ಕಂಥದ್ದು. ಅಂದ್ರೆ ಸೋಲೇ ಜೀವನದ ಕೊನೆ ಅಂತ್ಯ ಅಲ್ಲ ಅದು. ಅದಕ್ಕೆ ಅದನ್ನ ಹೊಸದಾಗಿ ನಾವು ಗೆಲುವು ಬರಬೇಕು, ಅದನ್ನ ಬದಲಾಯಿಸ್ಕೊಂಡು ಸಿಕ್ಕ ಅವಕಾಶ ಉಪಯೋಗಿಸ್ಕೊಂಡು ಅದನ್ನ ಗೆಲುವನ್ನಾಗಿ ಮಾಡ್ಕೊಳ್ಳೋದಿದೆಯಲ್ಲ ಅದು ಜಾಣತನ. ನಾವ್ ಎಲ್ಲಿ ಎಡವಿದೀವಿ ಅಥವಾ ಏನ್ ತಪ್ಪು ಮಾಡಿದೀವಿ ಅಂತ ತಿದ್ಕೊಳಕ್ಕೆ ಈ ಸೋಲಿದವಲ್ಲ ಇವೆಲ್ಲ ಪಾಠ ಕಲ್ಸ್ಕೊಡ್ತವೆ. ತಿದ್ಕೊಂಡು ಆ ತಪ್ಪು ಮತ್ತೆ ಮರುಕಳಿಸ್ದ ಇರೋದ ಹಾಗೆ ಮುಂದಕ್ಕೆ ಹೋಗೋದಿದೆಯಲ್ಲ ಅದು ನಿಜಕ್ಕೂ ಬಹಳ ಮುಖ್ಯವಾದದ್ದು. ಇಷ್ಟಕ್ಕೆಲ್ಲ ಬೇಕಾಗಿರೋದು ಅಂದ್ರೆ ಛಲ ಮತ್ತೆ ಆತ್ಮವಿಶ್ವಾಸ. ಎಷ್ಟೇ ಕಷ್ಟ ಎದುರಾದ್ರೂ ಕೂಡ ಧೃತಿಗೆಡ್ಬಾರ್ದು, ಅಂದ್ರೆ ಪರಿಶ್ರಮ, ಕಠಿಣ ಪರಿಶ್ರಮ ಇರ್ಬೇಕು. ಮತ್ತೆ ಆತ್ಮವಿಶ್ವಾಸ ಯಾವತ್ತೂ ಕಳ್ಕೋಬಾರ್ದು. ಆತ್ಮವಿಶ್ವಾಸ ಹೋಯ್ತು ಅಂದ್ರೆ ಅರ್ಧ ಸೋಲು ಅಲ್ಲೇ ಬಂದ್ಬಿಡತ್ತೆ ಮನುಷ್ಯನಿಗೆ. ಹಾಗಾಗಿ ಆ ಸೋಲು ಹೇಗೆ ಪ್ರಪಂಚ ಪ್ರತಿಯೊಬ್ರು ನಾವು ಎಷ್ಟು ಜನ ಇವಾಗ ಬಹಳಷ್ಟು ಸಾಧಕರನ್ನು ನೋಡ್ತಾ ಹೋದ್ರೆ ಸಾಕಷ್ಟು ಎಲ್ಲರೂ ಸೋತೀವಿ ಜೀವನ ಮುಂದೆ ಗೆಲುವನ್ ಕಂಡಿರೋರೆ. ಹಾಗಾಗಿ ನಾವು ಸೋತದ ಪಾಠ ಕಲ್ತಿ ಅದು ಗೆಲುವಿನ ದಾರಿಯಾಗಿ ಮಾಡ್ಕೊಳ್ಳೋದಿದೆಯಲ್ಲ ಅದು
0: ತುಂಬಾದ್ದು ಅಂತ ಹೇಳ್ತೀನಿ. ಖಂಡಿತ ಖಂಡಿತ. ಈಗ ಥಾಮಸ್ ಆಲ್ವಾ ಎಡಿಸನ್ ಅವರು ಯಾರೇ ಆಗ್ಲಿ ಎಷ್ಟು ಬಾರಿ ಅವರು ಸತತವಾಗಿ ಪ್ರಯತ್ನ ಪಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ನಿಜಕ್ಕೂ ಅವ್ರನ್ನೆಲ್ಲ ನೋಡಿದ್ರೆ ತಾಳ್ಮೆ ತಂದ್ಕೊಂಡು ನಾವು ಪ್ರತಿಯೊಂದರಲ್ಲೂ ಮುನ್ನುಗ್ಗಿದ್ರೆ ಖಂಡಿತ ಸೋಲನ್ನ ಸೋಲಿಸಬಹುದು ಅಂತ
1: ಹೇಳ್ಬೇಕು.
0: ಖಂಡಿತ ಅಲ್ವಾ, ಚೆನ್ನಾಗಿ ಮಾತನಾಡಿದ್ರೆ ಶಾಂತಿ.
1: ಬಂದೇ ಬರುತ್ತೆ ಜೀವನದಲ್ಲಿ, ಉನ್ನತ ಗುರಿ ಏರ್ಬೇಕು ಅಂದ್ರೆ ಏಳು ಬೀಳು ಬಂದೇ ಬರ್ತಾರೆ, ಬರುತ್ತೆ. ಆದ್ರೆ ಅದನ್ನ ಅನುಭವಿಸೋದು ಸಹಜ, ಅದರಲ್ಲೇ ಪಾಠ ಕಲ್ತ್ಕೊಂಡು ಮುಂದಕ್ಕೆ ಹೋಗೋದಿದೆಯಲ್ಲ ಅದು ಬಹಳ ಮುಖ್ಯ ಭಜಾಂತನ ಅಂತಾನೆ ಹೇಳ್ತೀನಿ.
0: ಹೌದು, ಧನ್ಯವಾದ ಶಾಂತಿನಿ ಅವರೇ.
1: ಥ್ಯಾಂಕ್ ಯು ವೆರಿ ಮಚ್ ಮೇಡಮ್.
0: ಶ್ರೋತೃಗಳೇ, ಮೊದಲನೇ ಪದಗುಚ್ಛ ತುಂಬಾನೇ ಸುಲಭವಾಗಿತ್ತು. ಈಗ ಎರಡನೇ ಪದಬಂಧ ರೆಡಿ ಇದ್ದೀರಾ ಅಲ್ವಾ? ಈಗ ನಿಮಗೆ ಅಕ್ಷರಗಳನ್ನ ಕೊಡ್ತೇವೆ. ಇದು ಒಟ್ಟಾರೆ 21 ಅಕ್ಷರಗಳು. 3 ಅಕ್ಷರದ 2 ಪದ, 7 ಅಕ್ಷರದ 1 ಪದ, 8 ಅಕ್ಷರದ 1 ಪದ ಇದರಲ್ಲಿರುತ್ತೆ. ಈಗ ಅಕ್ಷರಗಳನ್ನ ತಗೊಳ್ಳಿ. ಲಾ, ಲಾಗೆ ಲಾವತ್ತು, ಅಲ್ಲ ಮಲ್ಲ ಅಂತ ಹೇಳುವಾಗ ಬರೋ ಎರಡನೇ ಅಕ್ಷರ ಲ. ಅ, ಅರುಣ ಅಚಲ ಅಂತ ಹೇಳುವಾಗ ಬರೋ ಮೊದಲ ಅಕ್ಷರ ಅ. ದು, ಮಿಂದು ತಿಂದು ಅಂತ ಹೇಳುವಾಗ ಬರೋ ಎರಡನೇ ಅಕ್ಷರ ದ ಕೊಂಬು ದು. ನು, ಅನು ಮನು ಅಂತ ಹೇಳ್ತೀವಲ್ಲ ಅವಾಗ ಬರುವ ಎರಡನೇ ಅಕ್ಷರ ನಾಕೊಂಬು ನು. ಅ, ಅನ್ನ ಅಕ್ಕ ಅಂತ ಹೇಳುವಾಗ ಬರುವ ಮೊದಲ ಅಕ್ಷರ ಆ. ರೇ, ಅವರೇ ಇವರೇ ಅಂತ ಹೇಳುವಾಗ ಬರುವ ಮೂರನೇ ಅಕ್ಷರ ರೇ. ದ, ದವನ ದರ್ಶನ್ ಅಂತ ಹೇಳುವಾಗ ಬರುವ ಮೊದಲ ಅಕ್ಷರ ದ. ಎರಡು ಬಾರಿ ಬರ್ಕೊಳ್ಳಿ. ಉ, ವಕೊಂಬು ಉ. ಅವು ಇವು ಅಂತ ಹೇಳುವಾಗ ಬರೋ ಎರಡನೇ ಅಕ್ಷರ ಉ. ಎಂ, ಎಂಟು ಎಂಬಂತೆ ಅಂತ ಹೇಳುವಾಗ ಬರೋ ಮೊದಲ ಅಕ್ಷರ ಎ ಪಕ್ಕ ಸೊನ್ನೆ ಬರ್ಕೋಬೇಕು ಎಂ. ಸು, ಸುಖ ಸುಷ್ಮಾ ಅಂತ ಹೇಳುವಾಗ ಬರೋ ಮೊದಲ ಅಕ್ಷರ ಸಾಕುಂಬು ಸು ಎರಡು ಬಾರಿ ಬರ್ಕೊಳ್ಳಿ. ನ ನಗು ನವ ಅಂತ ಹೇಳುವ

ಬರೋ ಮೊದಲ ಅಕ್ಷರ ನ ಇದು ಕೂಡ ಎರಡು ಬಾರಿ ಬರ್ಕೊಳ್ಳಿ. ವ ಕವನ ಇದ್ರಲ್ಲಿ ಬರೋ ಮಧ್ಯದ ಅಕ್ಷರ ವ. ಜಿ ಸಂಜೀವನ ಅಂತ ಹೇಳುವಾಗ ಬರೋ ಎರಡನೇ ಅಕ್ಷರ ಜಿ. ಭ ಸಂಭವ ಅಂತ ಹೇಳುವಾಗ ಬರೋ ಮಧ್ಯದ ಅಕ್ಷರ ಭ. ಬಾಗೆ ಹೊಕ್ಕಳ ಸೀಳ್ಕೊಳ್ಳಿ, ಎರಡು ಬಾರಿ ಬರುತ್ತಿದ್ದು ಸಂಭವ ಅಂತ ಹೇಳುವಾಗ ಬರೋ ಮಧ್ಯದ ಅಕ್ಷರ ಭ. ವಿ ವಿನಯ ವಿನುತ ಅಂತ ಹೇಳುವಾಗ ಬರೋ ಮೊದಲನೇ ಅಕ್ಷರ ವಿ. ಒಟ್ಟಾರೆ 21 ಅಕ್ಷರಗಳು. ಎರಡು ಬಾರಿ ಬರುವ ಅಕ್ಷರಗಳನ್ನು ಮತ್ತೊಮ್ಮೆ ಹೇಳ್ತೇನೆ. ಭ ನ ಸು ಉ ವಾಕೊಂಬು ಉ ದ ಮತ್ತೆ ಅ. ಒಟ್ಟಾರೆ 21 ಅಕ್ಷರಗಳನ್ನು ಎಲ್ಲವನ್ನ ವಾಕ್ಯದ ರೀತಿಯಲ್ಲಿ ರಚನೆ ಮಾಡಿ ನಮಗೆ ಉತ್ತರವನ್ನು ತಿಳಿಸಿ. ಶುಭವಾಗಲಿ.

ಶ್ರೋತೃಗಳೇ, ನೀವೀಗ ಕೇಳಿದ ಗೀತೆ ನಮ್ಮೂರ ಮಂದಾರ ಹೂವೆ ಚಿತ್ರದ್ದು. ಗೀತೆನ ಹಾಡಿದ ಗಾಯಕಿ ಚಿತ್ರ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತವಿತ್ತು.

0: ಮತ್ತೊಮ್ಮೆ ಪದಸಂಪದ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೋತೃಗಳೇ. ನಮಸ್ತೆ.
1: ನಮಸ್ತೆ.
0: ನಮಸ್ತೆ ಮೇಡಮ್.
1: ನಮಸ್ತೆ ಮೇಡಮ್, ನಾನು ಮಂಜುಳಾ ಶಿವಕುಮಾರ್ ಮಾತಾಡ್ತಾ ಇರೋದು.
0: ಉತ್ತರವನ್ನ ಹೇಳ್ತೀರಾ?
1: ಹಾ ಮೇಡಮ್, ಹೇಳ್ತೀನಿ. ಜೀವನ ಎಂದರೆ ಅಭಿನಯಿಸುವುದಲ್ಲ, ಅನುಭವಿಸುವುದು.
0: ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರವನ್ನ ನಿಮ್ಮೊಂದಿಗೆ ಇನ್ನೊಂದಷ್ಟು ಶ್ರೋತೃಗಳು ಹೇಳಿದ್ದಾರೆ, ಅವರ ಹೆಸರನ್ನ ತಗೊಂಡ್ಬಿಡೋಣ. ಹಾಗೆ ಇರಿ. ನೀಲಮ್ಮ ಅವರು ಅಗ್ಗುಂದದಿಂದ, ಚಿಕ್ಕಮಗಳೂರಿನಿಂದ ಸುಮಾ ಅವರು, ಹಾಗೆಯೇ ಚಿಕ್ಕಮಗಳೂರಿನಿಂದ ಸುಜಾತಾ ದಿವಾಕರ್ ಅವರು, ವಿಜಯಲಕ್ಷ್ಮಿ ಧನರಾಜ್ ಅವರು, ಹಾಗೆ ಶಾಂತಿನಿ ಮಂಜುನಾಥ್ ಅವರು, ಮತ್ತೆ ನೀವು ಮಂಜುಳಾ ಶಿವಕುಮಾರ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿರ್ತೀರಾ. ಈಗ ಹೇಳಿ, ಹೇಗೆ ಅರ್ಥೈಸಿಕೊಂಡಿದ್ದೀರಾ ಮಂಜುಳಾ ಶಿವಕುಮಾರ್ ಅವರೇ ಇದನ್ನ?
1: ಮೇಡಮ್, ಜೀವನ ಅಂದ್ರೆ ನಾವು ಬೇರೆಯವರಿಗೆ ನಾವು ಹೆಂಗ್ ಬದುಕ್ತಾ ಇದೀವಿ ಅಂತ ಅಭಿನಯ ಮಾಡಿ ತೋರ್ಸೋದಲ್ಲ.
0: ಎಕ್ಸಾಕ್ಟ್ಲಿ.
1: ಯಾಕೆಂದ್ರೆ ಅದು ಅಭಿನಯ ಆಗತ್ತೆ ಅಷ್ಟೇ, ಆದ್ರೆ ನಾವು ಅದನ್ನ ಅನುಭವಿಸಿದಾಗ ನಮ್ ಜೀವನನ ನಾವು ಸಾರ್ಥಕಗೊಳಿಸ್ಕೋಬಹುದು.
0: ಖಂಡಿತ ಖಂಡಿತ.
1: ಈ ಅಭಿನಯನ ನಾವು ಚಲನಚಿತ್ರಗಳಲ್ಲಿ ನೋಡ್ಬೋದು ನೋಡಿ. ನಾವು ಯಾವ್ದೇ ಒಂದು ಪಾತ್ರ ನಾವು ಈ ತರ ಬದುಕಬೇಕು ಅಂತ ನಾವು ಅನ್ಕೊಂಡಿದ್ರೆ ಅದು ಒಂದೇ ಬದುಕು ನಮಗ್ ಸಿಗೋದು ಜೀವನ. ಬಟ್ ಈ ಚಲನಚಿತ್ರದಲ್ಲಿ ನೋಡಿ, ಒಂದು ಪಾತ್ರ ಸಿಕ್ಕಾಗ ಯಾವ ತರ ಬೇಕಾ ತರ ಅಭಿನಯಿಸ್ಬಿಡ್ಬೋದು. ಆದ್ರೆ ನಮ್ಮ ನಿಜ ಜೀವನದ ಜೀವನ ಇದೆಯಲ್ಲ, ಅದನ್ನ ಅಭಿನಯಿಸ್ಲಿಕ್ ಸಾಧ್ಯ ಇಲ್ಲ, ಅನುಭವಿಸ್ಬೇಕಷ್ಟೇ.
0: ಪ್ರತಿಯೊಂದು ಕ್ಷಣವನ್ನು ಅನುಭವಿಸುತ್ತಾ ಯಾರಿಗೂ ತೊಂದರೆ ಕೊಡದೆ ಇರೋ ರೀತಿಯಲ್ಲಿ, ಒಲವೇ ಜೀವನ ಸಾಕ್ಷಾತ್ಕಾರ ಅಂತ ಒಂದು ಹಾಡಿದೆಯಲ್ಲ, ಆ ರೀತಿ ಇರ್ಬೇಕು. ಖಂಡಿತ. ಸಮಯದ ಅಭಾವ ಇರೋದ್ರಿಂದ ಸಾಕು, ಇಷ್ಟೇ ಚುಟುಕಾಗಿ ನಿಮ್ಮನ್ನ ಮಾತಾಡಿಸಿದ್ದೇವೆ. ಧನ್ಯವಾದ ಹೀಗೆ ಕರೆ ಮಾಡಿ ಭಾಗವಹಿಸ್ತಾ ಇರಿ ಮಂಜುಳಾ ಅವರೇ.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಪಿ ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಹಂತಕನ ಸಂಚು ಚಿತ್ರದ ಗೀತೆಯನ್ನು ಕೇಳಿದ್ರಿ ಶ್ರೋತೃಗಳೇ. ಇಲ್ಲಿಗೆ ಪದಸಂಪದ ನೇರ ಪ್ರಸಾರದ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಿಮ್ಮೊಂದಿಗೆ ನಾನು ಹೆಚ್ ಮೋಹನಾಕ್ಷಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಮೂಡಿಬಂತು. ಕರೆ ಮಾಡಿ ಭಾಗವಹಿಸಿದ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ಹಾಸನ ಕೇಂದ್ರ. ಇಂದು ಜೂನ್ ತಿಂಗಳ 9ನೇ ತಾರೀಕು ಮಂಗಳವಾರ, ಸಮಯ ಸರಿಯಾಗಿ 10:32:13. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ಜೊತೆಯಾಗ್ತಾ ಇರೋದು ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಧರಣಿ ಕೆಎಸ್.

ಕಾರ್ಯಕ್ರಮ ಹಲೋ ಗೆಳೆಯರೆ, ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ. ಕೇಳುಗರೆ, ನಾವೇ ನಿಮಗೆ ಕರೆ ಮಾಡಿ ನಿಮ್ಮನ್ನ ಮಾತನಾಡಿಸಿ ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡಬೇಕಾ? ಹಾಗಾದ್ರೆ ನೀವು ಮಾಡಬೇಕಾದ್ದು ಇಷ್ಟೇ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9188637 ಈ ಸಂಖ್ಯೆಗೆ ಹಲೋ ಅಥವಾ ಹಾಯ್ ಎಂದು ಟೈಪ್ ಮಾಡಿ ಕಳಿಸಿ, ನಾವೇ ನಿಮಗೆ ಕರೆ ಮಾಡ್ತೀವಿ, ನಿಮ್ಮನ್ನ ಮಾತಾಡಿಸಿ ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ನೀವು ಕೇವಲ ಸಂದೇಶವನ್ನ ಮಾತ್ರ ಕಳಿಸಬೇಕು, ಯಾರೂ ಕೂಡ ಕರೆ ಮಾಡುವ ಪ್ರಯತ್ನ ಬೇಡ. ಹಾಗಾದ್ರೆ ತಡ ಮಾಡೋದ್ ಬೇಡ, ಮೊದಲ ಸಂದೇಶ ಯಾರು ಕಳಿಸಿದರೆ ನೋಡಿ ಅವರಿಗೆ ಕರೆ ಮಾಡೋಣ.

0: ಕೆಆರ್ಪುರಂನಲ್ಲಿರುವಂತಹ ಹಾಸನದ ಸವಿತಾ ಅವರಿಗೆ ನಾವು ಕರೆ ಮಾಡಿದೀವಿ. ಅವರು ಸಂದೇಶವನ್ನ ಕಳಿಸಿದ್ರು. ಸವಿತಾ ಅವರೇ ನಮಸ್ಕಾರ. ನಮಸ್ಕಾರ ಸವಿತಾ ಅವರೇ.
1: ನಮಸ್ತೆ ಮೇಡಮ್.
0: ಹಾ ಸವಿತಾ ಅವ್ರಿಗೆ ಮೊದಲನೇ ಬಾರಿ ಕರೆ ಮಾಡಿರೋದಾ? ಬಂದಿರೋದ ಕರೆ?
1: ಇಲ್ಲ, ಮಾಡಿದ್ದೆ ಒಂದು 2 ಟೈಮ್ಸ್ ಅಷ್ಟೇ.
0: ಅಲ್ಲ, ಆಕಾಶವಾಣಿಯಿಂದ ನಿಮ್ಗೆ ಕರೆ ಬಂದಿತ್ತಾ?
1: ಇಲ್ಲ ಇಲ್ಲ,
0: ಇದೇ ಮೊದಲನೇ ಬಾರಿಗೆ.
1: ಹಾ ಹೌದು.
0: ಹಾ ಸವಿತಾ ಅವ್ರಿಗೆ ಮತ್ತೆ ತುಂಬಾ ಖುಷಿ ಆಗ್ತಾ ಇದೆಯಾ?
1: ತುಂಬಾ ಖುಷಿನೇ. ನಿಮ್ಮ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೆಲ್ಲ ನನ್ನ ನಮಸ್ಕಾರಗಳು.
0: ನಿಮ್ಗೂ ಕೂಡ ನಮಸ್ಕಾರ. ಹಾ ಮತ್ತೆ ಸವಿತಾ ಅವ್ರಿಗೆ ಹೇಗ್ ಅನಿಸ್ತಾ ಇದೆ, ಮೊದಲ ಬಾರಿಗೆ ನಮ್ಮ ಆಕಾಶವಾಣಿಯಿಂದನೇ ನಿಮ್ಗೆ ಕರೆ ಬಂದಿದೆ?
1: ಸರ್ಪ್ರೈಸ್, ನನಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ.
0: ಸಂತೋಷದಲ್ಲಿ ಮಾತಾಡಕ್ಕೆ ಇದೆ. ಆಮೇಲೆ ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ರಾ ಮತ್ತೆ ಪ್ರಯತ್ನ ಮಾಡ್ತಿದ್ರಾ?
1: ಬೆಳಗ್ಗೆ ಶುರು ಆಗೋದೇ ನಿಮ್ಮಿಂದನೆ. ಮತ್ತೆ ಎಲ್ಲಿ ವಿಷಯ ಗೊತ್ತಿಲ್ಲ ಅಂದ್ರೆ ಆ ದಿನ ಏನು ಅಂತ ವಿಶೇಷ ಅನ್ನೋದು ಆಕಾಶವಾಣಿಲೇ ಮೊದಲು ಗೊತ್ತಾಗೋದು.
0: ಹೌದು.
1: ಮತ್ತೆ ಟಿವಿ ಆದ್ರೆ ನಾವು ಏನ್.
0: ಓ ಸವಿತಾ ಅವರು ಮಾತನಾಡ್ತಾ ಇದ್ರು, ಅವ್ರ ಕರೆ ಕಟ್ ಆಗಿದೆ. ನೋಡೋಣ ಮುಂದಿನ ಕರೆ ಯಾರ್ದು ಅಂತ.

0: ಸವಿತಾ ಅವ್ರಿಗೆ ಕರೆ ಮಾಡಿದ್ವು, ಪಾಪ ಮಾತಾಡ್ತಾ ಇದ್ರು ಖುಷಿಯಾಗಿ, ಅಷ್ಟರಲ್ಲಿ ಕರೆ ಕಟ್ಟಾಯ್ತು. ಈಗ ನೋಡೋಣ. ನಮಸ್ತೆ. ನಮಸ್ತೆ, ಕೇಳಿಸ್ತಾ ಇದೆಯಾ?
1: ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ನಮಸ್ತೆ.
0: ನೀವು ಸಂದೇಶವನ್ನ ಕಳಿಸಿದ್ರಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ನಮ್ದು ಚಂದ್ರಪಟ್ಟಣ ತಾಲೂಕಿಂದ ಬಾಗೂರು ಹೋಬಳಿ, ಚಂದ್ರಪಟ್ಟಣ ತಾಲೂಕು ಅಂಗೇಹಳ್ಳಿಯಿಂದ ಮಹಾಲಿಂಗಾಚಾರಿ ಅಂತ.
0: ಮಹಾಲಿಂಗಾಚಾರಿ ಅವ್ರಿಗೆ ಕರೆ ಬಂದಿತ್ತ ಈಗ ಆಕಾಶವಾಣಿಯಿಂದ?
1: ಹೌದು, ಕರೆ ಬಂದಿತ್ತು ಮೇಡಮ್.
0: ಬಂದಿತ್ತ? ನೀವೇ ಸಂದೇಶವನ್ನ ಕಳಿಸಿದ್ರಿ. ಇವತ್ತು ಯಾವ ಗೀತೆಯನ್ನ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ?
1: ರಕ್ತ ಕಣ್ಣೀರಿಂದ ನವಿಲೆ ನವಿಲೆ ಗಿರಿ ನವಿಲೆ ಅಂತ ಬರುತ್ತೆ.
0: ಯಾಕೆ ಈ ಹಾಡು ಇಷ್ಟ ನಿಮ್ಗೆ?
1: ಅದು ಚೆನ್ನಾಗಿದೆ, ಮೂವಿ ಸಾಂಗ್ ಚೆನ್ನಾಗಿದೆ. ಉಪೇಂದ್ರ ಫೇವರೇಟ್.
0: ಉಪೇಂದ್ರ ಅವರ ನಟನೆ ಅಂದ್ರೆ ನಿಮ್ಗೆ ಇಷ್ಟ?
1: ಇಷ್ಟ.
0: ಅವರೆಲ್ಲ ಚಿತ್ರಗಳನ್ನ ನೋಡಿದೀರಾ?
1: ಹೌದೌದು, ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಚಿತ್ರ ನೋಡಿದ್ವಿ, ಒಂದು ಮಿಸ್ ಮಾಡಿಲ್ಲ.
0: ಈ ಚಿತ್ರ ತುಂಬಾ ಚೆನ್ನಾಗಿದೆ.
1: ಹೌದೌದು.
0: ಎಷ್ಟು ಸಲ ನೋಡಿದೀರಾ ಇದನ್ನ?
1: ಇದೇನೋ ಸುಮಾರು ಸತಿ ನೋಡಿದ್ವಿ ಮೇಡಮ್. ರಕ್ತ ಕಣ್ಣೀರ ಅವರು ಮೂವಿಗಳನ್ನೇ ಸುಮಾರು ಸತಿ ನೋಡಿದೀವಿ.
0: ಆಗ್ಲಿ ಮಹಾಲಿಂಗ ಅವ್ರೆ, ನಿಮ್ದು ಗೀತೆ ಪ್ರಸಾರ ಆಗ್ತಾ ಇದೆ, ಹೀಗೆ ಸಂದೇಶವನ್ನ ಕಳಿಸ್ತಾ ಇದ್ರಿ, ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ನಮಸ್ಕಾರ.
1: ಆಯ್ತು ಮೇಡಮ್, ನಮಸ್ಕಾರ.

0: ಮುಂದಿನ ಕರೆ. ಸುಜಾತ ಅವರು ಸಂದೇಶವನ್ನ ಕಳಿಸಿದ್ರು. ಸುಜಾತ ದಿವಾಕರ್ ಅವರು ನಮ್ಮ ನಿರಂತರ ಕೇಳುಗರು. ನಮಸ್ಕಾರ ಸುಜಾತ ಅವರೇ.
1: ನಮಸ್ತೆ ಮೇಡಮ್.
0: ಸುಜಾತ ಅವ್ರಿಗೆ ಹಿಂದೆ
1: ಖುಷಿ ಆಗ್ತಾ ಇದೆ. ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ, ಮತ್ತೆ ಎಲ್ಲಾ ನಿರೂಪಕರು ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮದಿರ್ತಾರ, ಮಾತಾಡ್ತಾರೆ. ನನ್ಗೆ ಆಕಾಶವಾಣಿ ಅಂದ್ರೆ ನನ್ ತವರ್ ಮನೆ ಅಂತ ಅನ್ಕೊಂಡಿದ್ದೀನಿ ಮೇಡಮ್.
0: ತುಂಬಾ ಸಂತೋಷ. ನಿಮ್ಮ ಈ ಅಭಿಮಾನ ಹೀಗೆ ಇರ್ಲಿ, ತುಂಬಾ ಸಂತೋಷ ಆಗುತ್ತೆ ನಿಮ್ ಮಾತುಗಳು ಕೇಳಿಸ್ಕೊಂಡ್ರೆ. ಇವತ್ತು ಯಾವ ಹಾಡು ಕೇಳೋದಿಕ್ಕೆ ಇಷ್ಟಪಡ್ತಾ ಇದಾರೆ ಸುಜಾತ ಅವರು?
1: ಮೇಡಮ್ ಚೌಕ ಚಿತ್ರದಿಂದ ಅಪ್ಪ ಐ ಲವ್ ಯು ಅಪ್ಪ ಬೇಕು ಮೇಡಮ್.
0: ತುಂಬಾ ಸುಂದರವಾದ ಸೊಗಸಾದ ಗೀತೆ. ಈ ಗೀತೆನ ಅರ್ಜುನ್ ಜನ್ಯ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಈ ಗೀತೆಯನ್ನ ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್ ಅವರು. ಅನುರಾಧ ಭಟ್ ಅವರು ಇದನ್ನ ಸುಮಧುರವಾಗಿ ಹಾಡಿದ್ದಾರೆ.
1: ಅಪ್ಪ ಎಲ್ಲ ಮಕ್ಕಳಿಗೂ ಜೀವ ಜೀವನ ಮೇಡಮ್, ಹಾಗಾಗಿ ತಂದೆ ತಾಯಿಗೆ ಎಲ್ಲರೂ ಗೌರವ ಕೊಡಬೇಕು. ಇರ ಪರ್ಯಂತರನು ಅವರನ್ನ ಸುಖವಾಗಿ ನೋಡ್ಕೋಬೇಕು, ಜೊತೆಲಿ ಇಟ್ಕೋಬೇಕು ಅಂತ ಎಲ್ಲರಿಗೂ ಹೇಳ್ತೀನಿ ಮೇಡಮ್.
0: ಹೌದು ಹೌದು ಸುಜಾತ ಅವರೇ, ಕಣ್ಣಿಗೆ ಕಾಣಿಸೋ ದೇವರಲ್ವಾ ತಂದೆ ತಾಯಿಯರು?
1: ಖಂಡಿತ ಮೇಡಮ್, ಎಲ್ಲೋ ಹುಡ್ಕೊಂಡು ಹೋಗ್ತಾರೆ ದೇವ್ರನ್ನ, ಮನೇಲೇ ಇಟ್ಕೊಂಡು ಎಲ್ಲೆಲ್ಲೋ ಹುಡ್ಕೊಂಡು ಹೋಗೋದಕ್ಕಿಂತ ಅವರನ್ನೇ ದೇವರು ಅಂತ ಪೂಜಿಸಿದ್ರೆ ಒಳ್ಳೇದು ಮೇಡಮ್.
0: ಹೌದು ಹೌದು, ನಿಜ ನೀವು ಹೇಳ್ತಾ ಇರೋದು. ಆಗ್ಲಿ, ತುಂಬಾ ಚೆನ್ನಾಗಿರೋ ಗೀತೆಯನ್ನ ಕೇಳಿದಿರ. ನಿಮ್ಮೊಂದಿಗೆ ನಾವು ಕೂಡ ಈ ಗೀತೆಯನ್ನ ಕೇಳ್ತೀವಿ, ತುಂಬಾ ಚೆನ್ನಾಗಿರುವಂತ ಗೀತೆ. ನೀವು ಸಂದೇಶವನ್ನ ಕಳಿಸಿದ್ದಕ್ಕೆ ಧನ್ಯವಾದಗಳು.
1: ನಮಸ್ಕಾರ.

0: ಭುವನಳ್ಳಿಯ ತುಳಸಿಯನ್ನುವರಿಗೆ ಕರೆ ಮಾಡಿದ್ವಿ. ನಮಸ್ಕಾರ ತುಳಸಿಯವರೇ.
1: ನಮಸ್ಕಾರ ಮೇಡಮ್.
0: ತುಳಸಿಯವರು ಸಂದೇಶವನ್ನ ಕಳಿಸಿದ್ರಿ
1: ಮೇಡಮ್.
0: ನಿಮ್ಗೆ ಈ ಸಲ ಮೊದಲನೇ ಬಾರಿ ಅಂತ ಅನ್ಸುತ್ತಲ್ವಾ ಕರೆ ಬಂದಿಲ್ಲ?
1: ಹೌದು ಮೇಡಮ್, ಮೊದಲನೇ ಬಾರಿ ಇದು.
0: ಸಂತೋಷ ಆಗ್ತಿದ್ಯಾ?
1: ತುಂಬಾ ಖುಷಿ ಆಗ್ತದೆ ಮೇಡಮ್, ಯಾವತ್ತೂ ಫೋನ್ ಅಲ್ಲಿ ಮಾತಾಡೇ ಇಲ್ಲ ನಾವು ಆಕಾಶವಾಣಿಗೆ.
0: ಅಂದ್ರೆ ಪ್ರಯತ್ನ ಮಾಡ್ತಿರ್ಲಿಲ್ವಾ ನೀವು?
1: ತುಂಬಾ ಸರಿ ಟ್ರೈ ಮಾಡ್ತಾರೆ ನಮ್ಮ ಮನೆಯವರು, ಆದ್ರೆ ಲೈನ್ ಸಿಗಲ್ಲ.
0: ತುಂಬಾ ಜನ ಎಲ್ಲ ಪ್ರಯತ್ನ ಮಾಡ್ತಿರ್ತಾರಲ್ಲ, ಹಾಗಾಗಿ ನಿಮ್ಗೆ ಇವತ್ತು ನೋಡಿ ನಿಮ್ಗೆ ನಾವೇ ಕರೆ ಮಾಡಿದೀವಿ. ನೀವು ಸಂದೇಶ ಇವತ್ತು ಯಾವ ಗೀತೆ ಕೇಳೋದಕ್ಕೆ ಇಷ್ಟಪಡ್ತಿದ್ದೀರಾ?
1: ಒಲವಿನ ಹುಡುಗರ ಫಿಲಂ ಇಂದ, ಒಲವಿನ ಹುಡುಗರಿಂದ
0: ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರೋ ಗೀತೆ.
1: ಹೌದು ಮೇಡಮ್. ಕಣ್ಣಿಗೆ ಕಾಣದ ನಾಟಕಕಾರ ಈ ಹಾಡು.
0: ಇದನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಗೀತೆ ಹಾಡಿದ್ದಾರೆ, ತುಂಬಾ ಚಂದವಾದ ಗೀತೆ ಇದು. ಹೀಗೆ ಸಂದೇಶವನ್ನ ಕಳಿಸ್ತಾ ಇರಿ, ಪ್ರಯತ್ನ ಮಾಡ್ತಾ ಇರಿ, ಕರೆಗಳು ಸಿಗುತ್ತೆ, ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
1: ಸರಿ ಮೇಡಮ್, ಆಯ್ತು.
0: ನಿಮ್ಮ ಗೀತೆ ಪ್ರಸಾರ ಆಗುತ್ತೆ.
1: ಥ್ಯಾಂಕ್ ಯು ಮೇಡಮ್.

0: They say love is God, but I say God doesn't know anything about love. Kannige kaanada natakakara.
1: Namaste.
2: Namaste, madam.
1: Nim parichaya madkoli.
2: ಪವಿತ್ರ ಚಿಕ್ಕಮಂಗ್ಳೂರಿಂದ ಮಾತಾಡ್ತಿರೋದು.
1: ಹಾ ಪವಿತ್ರ ಅವ್ರ, ಈ ಕಾರ್ಯಕ್ರ�಼ಮದ ಕೊನೆಯ ಕರೆ, ನಿಮ್ಗೆ ಕೊನೆ ಕರೆ ಮಾಡಿದೀವಿ. ಇವತ್ತು ಯಾವ ಗೀತೆ ಬೇಕು ನಿಮ್ಗೆ?
2: ನನಗೆ ಮನಸ್ಸೆಲ್ಲ ನೀನೆಯಿಂದ ಜಿರ್ ಜಿಂಬೆ ಸಾಂಗ್ ಬೇಕು ಮೇಡಮ್.
1: ಹಾ, ನಂದಿತಾ ಮತ್ತೆ ಅರ್ಚನಾ ಅವರು ಹಾಡಿದ್ದಾರೆ,
2: ಹಾಡಿರೋದು.
1: ಬೇಲೂರು ರಾಮಮೂರ್ತಿ ಅವರ ಸಾಹಿತ್ಯಕ್ಕೆ ರವಿರಾಜ್ ಅವರ ಸಂಗೀತ ಈ ಗೀತೆ. ಮನಸ್ಸೆಲ್ಲ ನೀನೆ ಚಿತ್ರದ ಗೀತೆ.
2: ಹೌದು ಮೇಡಮ್.
1: ಆಗ್ಲಿ ಪವಿತ್ರ ಅವರೇ, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ. ಸಮಯ ಕಡಿಮೆ ಇದೆ, ಹೆಚ್ಚು ಮಾತಾಡ್ಸಕ್ ಆಗ್ತಾ ಇಲ್ಲ. ನಿಮ್ಮ ಗೀತೆ ಪ್ರಸಾರ ಆಗ್ತಾ ಇದೆ ಕೇಳಿ. ನಮಸ್ಕಾರ.
2: ಥ್ಯಾಂಕ್ ಯು.

ಈ ಕಾರ್ಯಕ್ರಮಕ್ಕೆ ಅನೇಕ ಶ್ರೋತೃಗಳು ಸಂದೇಶಗಳನ್ನು ಕಳಿಸಿದ್ರು, ಆದರೆ ಎಲ್ರಿಗೂ ಕರೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾರಿಗೆ ಕರೆ ಬಂದಿಲ್ಲ ಅವರು ಬೇಸರ ಮಾಡಿಕೊಳ್ಳೋದು ಬೇಡ, ಮುಂದಿನ ಕಾರ್ಯಕ್ರಮದಲ್ಲಿ ಕರೆ ಮಾಡ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲಾ ಕೇಳುಗರಿಗೂ ಧನ್ಯವಾದಗಳು. ತಾಂತ್ರಿಕ ಸಹಕಾರ ರಾಜು ಪಿಎಂ ಹಾಗೂ ಸುನಿಲ್ ಕುಮಾರ್ ಪಿ.

ಸಮಯ ಸರಿಯಾಗಿ 11:50. ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಫುಲ್ವಾರಿ ಗೀತೋಂ ಕಾ ಅಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಲತಾ ಮಂಗೇಶ್ಕರ್ ಅವರ ಸ್ವರದಲ್ಲಿರುವ ಬೇಕಸೂರು ಚಿತ್ರದ ಗೀತೆ.

ಏಕ್ ತುಜೆಕ್ಕೆ ಲಿಯೆ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಈ ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್. ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ ನಿರ್ದೇಶನಕ್ಕೆ ಆನಂದ್ ಭಕ್ಷಿ ಅವರ ಗೀತ ರಚನೆ ಇದೆ.

ಫುಲ್ವಾರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಆನಂದ್ ಭಕ್ಷಿ ಅವರ ಸಾಹಿತ್ಯಕ್ಕೆ ರವೀಂದ್ರ ಜೈನ್ ಅವರ ಸಂಗೀತವಿರುವ ದಾಸಿ ಚಿತ್ರದ ಗೀತೆ. ಕೇಳಿಬರುವ ಸ್ವರ ಆಶಾ ಭೋಸ್ಲೆ ಅವರದು.

ದೇಶ ಮೇಘ ಸಂಗೀತ ನಿಮ್ಮ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳುಹಿಸಲು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9141688637. ಇಂದು ಸಂಜೆ 5:30 ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ಸ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ ಎರಡನೇ ಭಾಗ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ಮಹೇಶ್ ಜಿಡಿ ಅರ್ತ್ ಮೂವರ್ಸ್ ಹೆತ್ತೂರು. ಫುಲ್ವಾರಿ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ, ದುವಾ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಆಶಾ ಭೋಸ್ಲೆ. ಮಜ್ರು ಅವರು ಬರೆದಿರುವ ಈ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ಆರ್ ಡಿ ಬರ್ಮನ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಅನುರಾಧಾ ಪೌಡ್ವಾಲ್ ಅವರ ಸ್ವರದಲ್ಲಿ ಏಕ್ ಬಾರ್ ಫಿರ್ ಚಿತ್ರದ ಗೀತೆ. ವಿನೋದ್ ಪಾಂಡೆ ಅವರು ಬರೆದಿರುವ ಗೀತೆಗೆ ರಾಗ ಜೋಡಣೆ ಮಾಡಿದ್ದಾರೆ ರಘುನಾಥ್ ಸೇಠ್.

0: ನಿಮಿಷ ಎಂಟು ಸೆಕೆಂಡುಗಳು. ಇದು ಆಕಾಶವಾಣಿ ಹಾಸನ ಎಫ್ಎಂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಆತ್ಮೀಯ ಕೇಳುಗರಿಗೆಲ್ಲ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪಂಡಿತ್ ಅರವಿಂದ್ ದಿಘೆ ಅವರ ಸಿತಾರ್ವಾದನ ಆಲಿಸಲಿದ್ದೀರಿ. ರಾಗ್ ಬೃಂದಾವನಿ ಸಾರಂಗಿ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಅರವಿಂದ್ ದಿಘೆ ಅವರ ಸಿತಾರ್ವಾದನ ಕೇಳಿದಿರಿ. ಇದು ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಹಾಸನ, ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಬುಡಕಟ್ಟು ಸಮುದಾಯದ ಜನನಾಯಕ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವನವಾಸಿ ವೀರನ ಸ್ಮೃತಿಗೆ ಶ್ರದ್ದಾಸುಮನ ಅರ್ಪಿಸಿದ್ದಾರೆ. ನೈರುತ್ಯ ರೈಲ್ವೆಯ ಸಂಚಾರ ನಿಬಿಡ ರೈಲ್ವೆ ಕಾರಿಡಾರ್ಗಳಲ್ಲಿ ಒಂದಾದ ಬೆಂಗಳೂರು ತುಮಕೂರು ವಿಭಾಗದಲ್ಲಿ ಮಾರ್ಗ ವಿದ್ಯುದೀಕರಣ ಕಾಮಗಾರಿಗೆ 162.57 ಕೋಟಿ ರೂಪಾಯಿ ಅನುಮೋದಿತವಾಗಿದೆ. 120 ಟ್ರ್ಯಾಕ್ ಕಿಲೋಮೀಟರ್ಗಳನ್ನು 2x25 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುದೀಕೃತ ಸಂಚಾರ ವ್ಯವಸ್ಥೆಯಾಗಿ ಪರಿವರ್ತಿಸಲಾಗುತ್ತಿದೆ. ಬೆಂಗಳೂರು ತುಮಕೂರು ರೈಲ್ವೆ ವಿಭಾಗ ಹೈಲಿ ಯುಟಿಲೈಸ್ಡ್ ನೆಟ್ವರ್ಕ್ ಮಾರ್ಗ 10ರ ಭಾಗವಾಗಿದೆ. ಇದು ಪುಣೆ ಹುಬ್ಬಳ್ಳಿ ಚಿಕ್ಕಜಾಜೂರು ಬೀರೂರು ತುಮಕೂರು ಬೆಂಗಳೂರು ಸೇಲಂ ಕನ್ಯಾಕುಮಾರಿ ಕಾರಿಡಾರ್ನಲ್ಲಿರುವ ಪ್ರಮುಖ ಆರ್ಥಿಕ ಮತ್ತು ಕೈಗಾರಿಕಾ ಕೇಂದ್ರಗಳನ್ನು ಸಂಪರ್ಕಿಸುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಆಶೋತ್ತರ ರಾಷ್ಟವಾಗಿ ದೇಶ ಪರಿವರ್ತನೆಯಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಆತ್ಮನಿರ್ಭರ ಭಾರತ ಅಭಿಯಾನದ ಹಿನ್ನೆಲೆ ಯುವಜನರಿಗೆ ಅವಕಾಶಗಳು, ನಾವೀನ್ಯತೆ ಹಾಗೂ ಆತ್ಮವಿಶ್ವಾಸ ವೃದ್ಧಿಸಿದೆ ಎಂದು ಸುದ್ದಿಸಂಸ್ಥೆಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಭಾರತದ ಆರೋಗ್ಯ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಆರೋಗ್ಯ ವಿಮೆ, 186,000 ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿದೆ. 18,000 ಹೆಚ್ಚು ಜನೌಷಧಿ ಕೇಂದ್ರಗಳ ಮೂಲಕ ಜನರಿಕ್ ಔಷಧಿಗಳು ಈಗ ಮಾರುಕಟ್ಟೆ ದರಕ್ಕಿಂತ ಶೇಕಡ 50-90% ಕಡಿಮೆ ದರದಲ್ಲಿ ಲಭ್ಯವಿವೆ. 47 ಕೋಟಿಗೂ ಹೆಚ್ಚು ಟೆಲಿಮೆಡಿಸಿನ್ ಸಮಾಲೋಚನೆ ನಡೆಸಲಾಗಿದೆ. ಜೂನ್ 5 ವಿಶ್ವ ಪರಿಸರ ದಿನದ ಹಿನ್ನೆಲೆ ರಾಜ್ಯದ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಗ್ರಾಮಸಭೆ ಹಾಗೂ ತಾಯಿಯ ಹೆಸರಲ್ಲಿ ಒಂದು ಗಿಡ ನೆಡುವ ಅಭಿಯಾನವನ್ನು ಆಯೋಜಿಸಿ ವಿವಿಧ ಪ್ರಜಾತಿಯ ಸಸಿಗಳನ್ನು ನೆಡಲಾಯಿತು. ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಅವರ ನಿವಾಸದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಡೆದು ಶ್ರದ್ದಾಂಜಲಿ ಸಲ್ಲಿಸಿದರು. ಸೂರಜ್ ಅವರು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರ ಮೊಮ್ಮಗ. ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಮನೆಗೊಂದು ಗ್ರಂಥಾಲಯ ಅಭಿಯಾನದ ಉಡುಪಿ ಜಿಲ್ಲೆ ಸಹ ಸಂಚಾಲಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಅಧ್ಯಕ್ಷ ಎಚ್ಪಿ ರವಿರಾಜ್ ಅವರನ್ನು ನೇಮಕಗೊಳಿಸಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಆದೇಶಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಎಚ್ಪಿ ರವಿರಾಜ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕ ಕಳೆದ 2.5 ವರ್ಷಗಳಿಂದ ಮನೆಯೇ ಗ್ರಂಥಾಲಯ ಎನ್ನುವ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಮನೆ ಮನೆಗಳಿಗೆ ಹೋಗಿ ಗ್ರಂಥಾಲಯ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ. ಈ ಗ್ರಂಥಾಲಯದಲ್ಲಿ ಕನ್ನಡ ಪುಸ್ತಕಗಳು ಇರಬೇಕು, ಮನೆಗೆ ಬಂದಂತಹ ಅತಿಥಿಗಳು ಮತ್ತು ಮಕ್ಕಳು ಈ ಪುಸ್ತಕಗಳನ್ನು ಓದಬೇಕು, ಆ ಮೂಲಕ ಪುಸ್ತಕ ಖರೀದಿ ಮಾಡಿ ಗ್ರಂಥಾಲಯವನ್ನು ದೊಡ್ಡ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಇದೀಗ ಕನ್ನಡ ಪುಸ್ತಕ ಪ್ರಾಧಿಕಾರ ಇದೇ ರೀತಿಯಾದಂತಹ ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ರು. ಸುಮಾರು 1 ಲಕ್ಷ ಮನೆಗಳಲ್ಲಿ ಗ್ರಂಥಾಲಯ ಆಗಬೇಕು ಅಭಿಯಾನವನ್ನು ಪ್ರಾರಂಭಿಸಿದ್ರು. ಉಡುಪಿಯಲ್ಲಿಯೂ ಕೂಡ ಈ ಅಭಿಯಾನವನ್ನ ಆರಂಭಿಸಬೇಕು, ಈ ಮೂಲಕ ಕನ್ನಡ ಮನಸ್ಸುಗಳನ್ನು ತಲುಪಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಯಿತು.
0: ಮಂಡ್ಯ ಜಿಲ್ಲೆಯ ಎಲ್ಲ ಒತ್ತುವರಿ ಕೆರೆಗಳನ್ನು ಪಟ್ಟಿ ಮಾಡಿ ತಿಂಗಳಿಗೆ 5 ಕೆರೆಗಳ ಒತ್ತುವರಿ ತೆರವುಗೊಳಿಸುವುದಾಗಿ ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತ 21ನೇ ತಾರೀಕು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿಸಿದೆ ಎಂದು ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ತಿಳಿಸಿದ್ದಾರೆ. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಜಿಮ್ಸ್ 6ನೇ ಘಟಿಕೋತ್ಸವ 13ನೇ ತಾರೀಕು ಶನಿವಾರ ಸಂಜೆ 4:30ಕ್ಕೆ ಆಯೋಜಿತವಾಗಿದೆ. ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಇಂದು ಮತ್ತು ನಾಳೆ ರೆಡ್ ಅಲರ್ಟ್ ಪ್ರಕಟಿಸಿದೆ. ಭಾರೀ ಮಳೆ ಹಿನ್ನೆಲೆ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ.
3: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ

0: ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರು.
1: ಹಾಯ್, ಹೇಗಿದ್ದೀರಾ ಎಲ್ಲರೂ? ತುಂಬಾ ದಿನ ಆಯ್ತಲ್ವಾ ನಾವೆಲ್ಲ ಆಚೆ ಕಡೆ ಹೋಗಿ, ಎಲ್ಲಾದ್ರೂ ಟ್ರಿಪ್ ಹೋಗೋಣವಾ?
2: ಹೌದಲ್ವಾ, ಸರಿ. ಹಾಗಾದ್ರೆ ಎಲ್ಗ್ ಹೋಗೋಣ?
3: ಯಾವ್ದಾದ್ರೂ ನದಿವನ ಇರೋ ಜಾಗಕ್ಕೆ ಹೋಗೋಣವಾ?
2: ನಾನೊಂದ್ ಜಾಗ ಕರ್ಕೊಂಡು ಹೋಗ್ತೀನಿ, ಎಲ್ಲಿ ಅಂತ ನಿಮಗೆಲ್ಲ ಒಂದ್ ಸರ್ಪ್ರೈಸ್ ಹೋದ್ಮೇಲೆನೆ ಗೊತ್ತಾಗೋದು.
4: ಸರಿ, ನಾಡಿದ್ದು ಭಾನುವಾರ ಆಗಿದೆ, ಎಲ್ಲರೂ ರೆಡಿ ಆಗಿರಿ, ಬೆಳಗ್ಗೆ 5ಕ್ಕೆ ಹೊರಡ್ಬಿಡ್ಬೇಕು ಆಯ್ತಾ?
5: ವಾವ್, ಎಷ್ಟು ಚೆನ್ನಾಗಿದೆ ಈ ಜಾಗ.
1: ಈ ಪರಿಸರದಲ್ಲಿ ಹೂವಿನ ಗಿಡಗಳು ಎಷ್ಟು ಸೊಂಪಾಗಿ ಬೆಳೆದಿದೆ ನೋಡಿ.
2: ಹಾ ಹೌದು, ಸಂಪಿಗೆ, ಪಾದರಿ, ಮೊಲ್ಲೆ, ಜಾಜಿ
3: ಎಲ್ಲ ಈ ಕಡೆ ನೋಡಿ. ಮರುಗ, ಪಚ್ಚೆ, ಮಲ್ಲಿಗೆ, ಗುಲಾಬಿ, ವಾವ್ ಎಷ್ಟು ಸುಂದರವಾಗಿದೆ.
2: ಇಲ್ಲಿ ನೋಡಿ ಎಷ್ಟು ಹಣ್ಣಿನ ಮರಗಳು, ಮಾವು, ಹಲಸು, ಸೀಬೆ,
4: ಕಿತ್ತಲೆ, ದ್ರಾಕ್ಷಿ, ತೆಂಗು, ಬಾಳೆ.
5: ಬನ್ನಿ ಬನ್ನಿ, ಮುಂದೆ ಹೋಗೋಣ, ಇನ್ನು ಈ ಪ್ರಕೃತಿ ಸೌಂದರ್ಯ ಸವಿಬಹುದು.
1: ದೊಡ್ಡ ದೊಡ್ಡ ಮರಗಳ ಸಾಲೆ ಇಲ್ಲಿದೆ, ನೋಡಿದ್ರೆ ಒಂದು ಕತ್ತಲ ಅನುಭವನೆ ಆಗ್ತಾ ಇದೆ ಅಲ್ವಾ?
2: ಹೂ, ಇಲ್ಲಿ ನೋಡಿಪ್ಪ, ಆಲ, ಅರಳಿ, ಬೇವು, ತೇಗ, ಗಂಧದ ಮರ.
3: ಅಷ್ಟೇ ಅಲ್ಲ, ಹೊನ್ನೆ, ಬೀಟೆ, ಹೊಂಗೆ, ಹುಣಸೆ ಎಷ್ಟು ಚೆನ್ನಾಗಿ ಸೋಂಪಾಗಿ ಬೆಳೆದಿದೆ ನೋಡಿ.
2: ಈ ಭೂತಾಯಿ ವರ್ಣನೆ ಇರೋ ನಮ್ ಎಚ್ ಆರ್ ಲೀಲಾವತಿ ಮೇಡಮ್ ಬರೆದಿರೋ ಹಾಡಿನ ಮೂಲಕ ಪ್ರಕೃತಿ ಮಾತೆಗೆ ನಮಿಸೋಣ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ,

0: ಎಷ್ಟು ಇಂಪಾದ ಹಾಡು ಆ ಕೊನೆ ಸಾಲಿದೆಯಲ್ಲ, ಭೂತಾಯಿ ಪ್ರೇಮದಲ್ಲಿ ಹರಸ್ಯಾಳು, ಈ ಸಾಲು ತುಂಬಾ ಸೊಗಸಾಗಿದೆ.
1: ನಾವು ಈ ಪರಿಸರವನ್ನು ಕಾಪಾಡಿದ್ರೆ ಭೂಮಿ ತಾಯಿ ನಮ್ಮೆಲ್ಲರನ್ನು ಖಂಡಿತವಾಗಿ ಕಾಪಾಡ್ತಾಳೆ.
2: ಹಿಂದೆಲ್ಲ ಇಷ್ಟೊಂದು ವಾಹನಗಳ ದಟ್ಟಣೆ ಇರಲೇ ಇರ್ಲಿಲ್ಲಪ್ಪ, ಈಗಂತೂ ವಿಪರೀತ ವಾಹನಗಳು. ಇದರಿಂದ ಬರ್ತಾ ಇರೋ ಹೊಗೆ ವಾತಾವರಣನ ಹದಗೆಡಿಸಿ ಪರಿಸರ ಮಾಲಿನ್ಯನ ಮಾಡ್ತಾ ಇದೆ ಅಲ್ವಾ?
3: ಹ್ಞೂ, ಈ ವಾಹನಗಳ ಹೊಗೆ ಮತ್ತು ಕಾರ್ಖಾನೆಗಳಿಂದ ಹೊರಸೂಸುವ ಹೊಗೆ ಇವೆಲ್ಲವೂ ನಮ್ಮ ಈ ವಾತಾವರಣವನ್ನ ಕೆಡಿಸಿಬಿಡತ್ತೆ.
4: ಹೌದಲ್ವಾ, ಈ ವಾಹನಗಳಿಂದ ಬರುತ್ತಲ್ಲ ಇಂಗಾಲದ ಡೈಆಕ್ಸೈಡ್, ಅದೇ ಇದನ್ನೆಲ್ಲ ಹಾಳು ಮಾಡ್ತಿರೋದು.
3: ಓ, ಅದೆಲ್ಲ ಬಿಡಿಪ್ಪ, ಇಲ್ಲಿ ನೋಡಿ ನಮ್ಮ ಮುಂದೆ ಕಾಣ್ತಿರೋ ಈ ನದಿ ನೀರು ಎಷ್ಟು ಸ್ವಚ್ಛವಾಗಿ ತಿಳಿಯಾಗಿದೆ.
0: ಆ ಹೌದಲ್ವಾ, ನಮ್ಗೆಲ್ಲ ಈ ದೃಶ್ಯ ಎಷ್ಟು ಖುಷಿ ಕೊಡ್ತಾ ಇದೆ ನೋಡಿ.
1: ಅಲ್ವಾ, ನಾವು ನಮ್ಮ ಸಿಟಿಗಳಲ್ಲಿ ಆ ಕೊಳಚೆ ಮೋರಿ ನೀರನ್ನ ನೋಡಿ ನೋಡಿ ಸಾಕಾಗಿದೆ.
2: ಹ್ಮ್, ಸಿಟಿಗಳಲ್ಲಂತೂ ನೀರ್ ಕುಡಿಯೋಕೆ ಭಯ ಆಗತ್ತೆ.
3: ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಈ ನದಿ ತೀರದಲ್ಲಿ ಕುತ್ಕೊಂಡು ನಾವೆಲ್ಲರೂ ನೀರಿನ ಬಗ್ಗೆನೇ ಮಾತಾಡ್ತಾ ಅರಿವು ಮೂಡಿಸ್ಕೊಳ್ಳೋಣ.
4: ನೀರ್ ಮಲಿನ ಆಗೋಕೆ ನಮ್ ಸಿಟಿಲಿರೋ ಕಾರ್ಖಾನೆಯಿಂದ ಬರೋ ಈ ತ್ಯಾಜ್ಯಗಳು ನದಿಗಳಿಗೆ ಸೇರಿ ಆ ನೀರು ಕಲುಷಿತವಾಗುತ್ತೆ.
3: ನಾವೆಲ್ಲ ನೀರನ್ನು ಶುದ್ಧೀಕರಿಸಿಯೇ ಕುಡಿಬೇಕು.
0: ನೀರನ್ನ ದುರ್ಬಳಕೆ ಕೂಡ ಮಾಡಬಾರ್ದು,
1: ನೀರನ್ನ ಸಂರಕ್ಷಣೆ ಮಾಡ್ಬೇಕಪ್ಪ. ಹೇಗೆ ಗೊತ್ತಾ? ಲಭ್ಯ ಇರೋ ಶುದ್ಧವಾದ ನೀರನ್ನ ಮಿತವಾಗಿ ಬಳಸ್ಬೇಕು, ನೀರನ್ನು ವ್ಯರ್ಥವಾಗದಂತೆ ತಡೆಯೋದು, ಮುಂದಿನ ಪೀಳಿಗೆಗೆ ನೀರನ್ನ ಸಂರಕ್ಷಿಸಿಡುವುದು, ಇವೆಲ್ಲ ಮಾಡ್ಬೇಕು.
2: ಮುಂದಿನ ದಿನಗಳಲ್ಲಿ ನೀರಿನ ಅಭಾವನೇ ಶುರು ಆಗ್ಬಿಡುತ್ತೇನೋ.
3: ಹಾ, ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಹವಾಮಾನ ಬದಲಾವಣೆ ಇವೆರಡು ಸೇರಿ ಒಂದು ಗಂಭೀರ ಸಮಸ್ಯೆಯಾಗಿದ್ದು, ಅದಕ್ಕಾಗಿ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ನೀರನ್ನು ಉಳಿಸುವುದು ಅತ್ಯಗತ್ಯವಾಗಿದೆ.
4: ನೀರಿನ ಸಂರಕ್ಷಣೆಗಾಗಿ ನಾವು ಮಾಡಬಹುದಾದಂತಹ ಸರಳ ಮತ್ತು ಪ್ರಮುಖ ವಿಧಾನಗಳನ್ನ ನಾ ಹೇಳ್ತೀನಿ ಕೇಳಿ. ಮೊದಲನೇದು, ಮನೆಗಳಲ್ಲಿ ನೀರಿನ ಮಿತ ಬಳಕೆ. ಹೇಗೆ ಅಂದ್ರೆ, ಬ್ರಷ್ ಮಾಡುವಾಗ, ಶೇವಿಂಗ್ ಮಾಡುವಾಗ ನಲ್ಲಿಯಲ್ಲಿ ನೀರನ್ನ ಸದಾ ಬಿಡಬಾರ್ದು. ಮತ್ತೆ ಸ್ನಾನಕ್ಕೆ ಶವರ್ ಬಳಸುವುದರ ಬದಲು ಬಕೆಟ್ಗಳಲ್ಲಿ ನೀರನ್ನು ಬಳಸಬೇಕು. ಹಾಗೆ ಸೋರುತ್ತಿರೋ ನಲ್ಲಿಗಳನ್ನ ತಕ್ಷಣ ರಿಪೇರಿ ಮಾಡೋದು.
3: ಮಳೆ ನೀರು ಕೊಯ್ಲಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಮನೆಗಳ ಮೇಲ್ಛಾವಣಿಯಲ್ಲಿ ಬೀಳುವ ಮಳೆ ನೀರನ್ನು ಸಂಗ್ರಹಿಸಿ ಅದನ್ನು ಭೂಮಿಗೆ ಇಂಗಿಸುವ ಮೂಲಕ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು.
0: ಕೃಷಿಯಲ್ಲಿ ನೀರಿನ ನಿರ್ವಹಣೆ ಹೇಗಿರ್ಬೇಕು ಗೊತ್ತಾ? ಹನಿ ನೀರಾವರಿ ಅಂದ್ರೆ ಡ್ರಿಪ್ ಇರಿಗೇಷನ್ ಪದ್ಧತಿ, ಮತ್ತೊಂದು ತುಂತುರು ನೀರಾವರಿ ಪದ್ಧತಿನೂ ಅಳವಡಿಸ್ಕೋಬಹುದು. ಮತ್ತೆ ಮಣ್ಣಿನ ತೇವಾಂಶ ಕಾಪಾಡ್ಕೊಳ್ಳೋಕೆ ಮಲ್ಚಿಂಗ್ ಪದ್ಧತಿ ಕೂಡ ಬಳಸಬಹುದು.
2: ಮಲ್ಚಿಂಗ್ ಅಂದ್ರೆ ಮುಚ್ಚಳಿಕೆ. ಗಿಡಗಳಿರುವ ಮಣ್ಣಿನ ಭಾಗವನ್ನು ಮುಚ್ಚಿ ಮಣ್ಣಿನ ತೇವಾಂಶವನ್ನ ಕಾಪಾಡಿಕೊಳ್ಳುವುದು, ಹಾಗೆ ಕಳೆ ಬೆಳೆಯೋದನ್ನ ತಡಿಬಹುದು.
3: ಮತ್ತೆ ಮಳೆ ನೀರನ್ನು ಹಿಡಿದಿಟ್ಕೊಳ್ಳಲು ಕೃಷಿ ಹೊಂಡಗಳನ್ನು ಸಹ ನಿರ್ಮಿಸಬಹುದು.
4: ಹಾಗೆ ನೀರಿನ ಮರುಬಳಕೆ ಮಾಡಬಹುದು ಅಂದ್ರೆ ರೀಸೈಕಲ್. ಈ ತರಕಾರಿ ನೀರು, ಅಕ್ಕಿ ತೊಳೆದ ನೀರು, ಹಾಗೆ ಆರ್ವ ವಾಟರ್ ಪ್ಯೂರಿಫೈಯರ್ ಇಂದ ಬರೋ ತ್ಯಾಜ್ಯದ ನೀರು, ಇದನ್ನ ಗಿಡಗಳಿಗೆ ಅಥವಾ ಮನೆ ಸ್ವಚ್ಛತೆಗೆ ಉಪಯೋಗಿಸಬಹುದು.
3: ಹೇ, ಈ ನಮ್ಮ ಮಾತೆಲ್ಲ ಕೇಳ್ತಾ ಕೇಳ್ತಾ ನದಿಗಳಿಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಬಹುಶಃ ನದಿಗಳು ಈ ಹಾಡನ್ನು ಕೇಳ್ತಾವೇನೋ ಅನ್ಸುತ್ತೆ.

0: ಆಹಾ, ಇದು ಹೆಚ್ ಆರ್ ಲೀಲಾವತಿ ಮೇಡಮ್ ಅವ್ರ ರಚನೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಎಷ್ಟೋ ನದಿಗಳ ಹೆಸರಿದೆ ಇದ್ರಲ್ಲಿ.
1: ನಂಗೇನಿಸ್ತಿದೆ ಗೊತ್ತಾ, ಈ ಸುಂದರ ಪ್ರಕೃತಿಯ ಮಡಿಲಲ್ಲಿರೋ ಗಿಡ ಮರಗಳು ತಾವೇ ಮಾತಾಡ್ತಾ ಇದ್ದವೇನೋ ಅಂತ ನೋಡಿ. ಆ ಶಬ್ದಗಳನ್ನ ಕೇಳಿಸ್ಕೊಳ್ಳಿ.
2: ಹಾ, ನಾನು ಮಾವಿನ ಮರ, ಹಣ್ಣುಗಳ ರಾಜ. ನಾನ್ ಕೊಡೋ ಸಿಹಿ ಸಿಹಿ ಹಣ್ಣುಗಳನ್ನ ಮಾನವರು ತುಂಬಾ ಪ್ರೀತಿಯಿಂದ ಸೇವಿಸ್ತಾರೆ. ನನ್ನನ್ನ ಬೇರೆ ಬೇರೆ ರೂಪದಲ್ಲೂ, ಅಂದ್ರೆ ಉಪ್ಪಿನಕಾಯಿ, ತೊಕ್ಕು, ಚಟ್ನಿ, ಚಿತ್ರಾನ್ನ, ರಸಾಯನ, ಹೀಗೆ ಹಲವಾರು ರೂಪದಲ್ಲಿ ಸೇವಿಸ್ತಾರೆ. ನನ್ನ ಜನ್ಮ ಸಾರ್ಥಕ.
3: ನಾನು ತೇಗದ ಮರ, ಟೀ ಕುಡ್ ಅಂತ ಕರೀತಾರೆ. ನನ್ನ ಗಟ್ಟಿತನದಿಂದ ಹೆಚ್ಚು ಹೆಚ್ಚು ಬಾಳಿಕೆ ಬರ್ತೇನೆ. ನಾನು ನೈಸರ್ಗಿಕ ತೈಲಗಳನ್ನು ಹೊಂದಿರುವುದರಿಂದ ಬೇಗ ಕೊಳೆತು ಹೋಗುವುದಿಲ್ಲ. ನನಗೆ ಗೆದ್ಲು ಕೀಟಗಳ ಭಯವೂ ಇಲ್ಲ. ಮಾನವ ತನ್ನ ಮನೆಗಳನ್ನು ಕಟ್ಟಲು ನನ್ನನ್ನು ಉಪಯೋಗಿಸುತ್ತಾನೆ. ಫರ್ನಿಚರ್ಸ್ ಕೂಡ ಮಾಡ್ತಾರೆ. ನನ್ನ ಜೀವನ ಸಾರ್ಥಕತೆಯಿಂದ ಕೂಡಿದೆ.
0: ನಾನು ಬೀಟೆ ಮರ, ರೋಸ್ವುಡ್ ಅಂತ ಕರೀತಾರೆ. ನನ್ನ ಗಟ್ಟಿತನ

0: ಕಾರಣದಿಂದ ಯಾವ ಕೀಟಗಳಿಗೂ ಹೆದರೋದಿಲ್ಲ, ನಾನು ಕೊಳೆಯೋದೂ ಇಲ್ಲ ಕೂಡ. ನನ್ನಿಂದ ದುಬಾರಿ ಫರ್ನಿಚರ್ಸ್ ಮಾಡ್ತಾರಪ್ಪ. ಸಂಗೀತ ವಾದ್ಯಗಳಿಗೂ ನನ್ನನ್ನು ಉಪಯೋಗಿಸ್ತಾರೆ. ಶ್ರೀಗಂಧ ಬಿಟ್ರೆ ನನಗೆ ಬೆಲೆ ಜಾಸ್ತಿ.
1: ನಾನು ಅರಳಿಮರ, ಆಮ್ಲಜನಕದ ಆಗರ, ಪರಿಸರ ಶುದ್ಧೀಕರಣಕ್ಕೆ, ಆಯುರ್ವೇದ ಚಿಕಿತ್ಸೆಗಳಿಗೆ ಹಾಗೂ ಧಾರ್ಮಿಕ ನಂಬಿಕೆಗಳಿಗೂ ವರದಾನವಾಗಿದ್ದೀನಿ. ಹಲ್ಲಿನ ಆರೈಕೆ, ಚರ್ಮದ ಸಮಸ್ಯೆ, ಉಸಿರಾಟದ ಸಮಸ್ಯೆ, ಹೊಟ್ಟೆಯ ಸಮಸ್ಯೆಗಳಿಗೂ ಔಷಧವಾಗಿ ನನ್ನನ್ನು ಉಪಯೋಗಿಸುತ್ತಾರೆ.
2: ನಾನ್ಯಾರು ಗೊತ್ತಾ? ನಾನು ಬೇವಿನ ಮರ, ಅತ್ಯಂತ ಪ್ರಭಾವಶಾಲಿ. ಆರೋಗ್ಯ ರಕ್ಷಣೆಗೆ ನಾನು ಬೇಕೇ ಬೇಕು. ನನ್ನ ಬೇರಿನ ಕಷಾಯದಿಂದ ಅನೇಕ ರೋಗಗಳು ಗುಣವಾಗುತ್ತವೆ. ಚರ್ಮ ರೋಗಗಳಿಗೆ ನನ್ನ ಎಣ್ಣೆ ರಾಮಬಾಣ. ಹಲ್ಲಿನ ಸಮಸ್ಯೆ, ಕೂದಲಿನ ಸಮಸ್ಯೆಗಳಿಗೆ ನನ್ನಲ್ಲಿ ಔಷಧ ಇದೆ. ಧಾರ್ಮಿಕ ಸಂಪ್ರದಾಯಗಳಲ್ಲೂ ನನಗೆ ಮಹತ್ವವಿದೆ. ನನ್ನ ಜನ್ಮ ಕೂಡ ಸಾರ್ಥಕವಾಗಿದೆ.
3: ನಾನು ಶ್ರೀಗಂಧದ ಮರ. ಪ್ರಪಂಚದಾದ್ಯಂತ ನನಗೆ ಬಹಳ ಬೇಡಿಕೆ ಇದೆ. ಅತ್ಯಂತ ಸುವಾಸನೆಯುಕ್ತವಾದ ನಾನು ದಶಕಗಳ ಕಾಲ ಸುವಾಸನೆಯಿಂದ ಕೂಡಿರುತ್ತೇನೆ. ನನ್ನ ಬೆಳವಣಿಗೆ ಸ್ವಲ್ಪ ನಿಧಾನ, ಆದರೂ ಮರಗಳ ರಾಜ ನಾನೇ. ಕೃಷಿಯಲ್ಲಿ ನಾನು ಬಹಳ ಆದಾಯ ಕೊಡುವ ಮರವಾಗಿದ್ದೇನೆ.
4: ಇನ್ನು ಎಷ್ಟೋ ಮರಗಳ ಮಾತು ಕೇಳಿಸ್ತಾ ಇದೆ ಅಲ್ವಾ?

0: ಒಟ್ಟಿನಲ್ಲಿ ಪ್ರಕೃತಿ ಮಾತೆ ಮಡಿಲಲ್ಲಿರುವ ಈ ಸಸ್ಯ ಸಂಕುಲಗಳೆಲ್ಲವೂ ಒಂದಲ್ಲ ಒಂದ್ ರೀತಿ ಮಾನವನಿಗೆ ಅನುಕೂಲ ಮಾಡಿಕೊಡ್ತಾನೇ ಇದೆ.
1: ಹೌದು, ಚೈತ್ರ ಮಾಸ ವಸಂತ ಋತುಗಳಲ್ಲಿ ಚಿಗುರಿ ಬೆಳೆದು ನಳನಳಿಸುತ್ತಿರುವ ಪ್ರಕೃತಿ ಮಾತೆಯ ಈ ಸೊಬಗನ್ನು ವರ್ಣಿಸಿರುವ ಒಂದು ಹಾಡು ಕೆಎಸ್ ನರಸಿಂಹಸ್ವಾಮಿಯವರು ಬರೆದಿರೋ ಈ ಗೀತೆಯನ್ನು ಕೇಳೋಣವಾ?

0: ನಮ್ಮ ಸುತ್ತಲಿನ ಭೌತಿಕ ಪರಿಸರ, ಹವಾಮಾನ, ನೈಸರ್ಗಿಕ ಸಂಪನ್ಮೂಲಗಳು, ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವನೊಂದಿಗೆ ಈ ಎಲ್ಲದರ ಸಂಬಂಧವನ್ನು ಪ್ರಕೃತಿ ಅಂತ ಕರಿತೀವಲ್ವಾ? ಅಂತಹ ಪ್ರಕೃತಿ ನಮಗೆ ಆಹಾರ, ನೀರು, ಹಣ್ಣು, ತರಕಾರಿ, ಧಾನ್ಯ ಎಲ್ಲವನ್ನ ಕೊಡ್ತಾ ಇದೆ.
1: ಹೌದು, ಜೀವಜಲವಾದ ನದಿಗಳು, ಮಳೆ ಎಲ್ಲವೂ ಪ್ರಕೃತಿ ಮಾತೆ ನಮಗೆ ನೀಡಿರೋ ವರಗಳೇ.
2: ತುಂಬಾ ಇಂಪಾರ್ಟೆಂಟ್ ಆಗಿರೋ ಆಮ್ಲಜನಕವನ್ನು ಮರಗಳು ನಮಗೆ ಫ್ರೀಯಾಗಿ ಕೊಡ್ತಾ ಇವೆ ಗೊತ್ತಾ?
3: ಆಯುರ್ವೇದದ ಗಿಡ ಮೂಲಿಕೆಗಳಿಂದ ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ಪ್ರಕೃತಿಯೇ ಸರಿಪಡಿಸುತ್ತಿದೆ.
4: ಪರಿಸರದಲ್ಲಿರೋ ಹಸಿರು, ಹಕ್ಕಿ, ಪಕ್ಷಿಗಳ ಕಲರವ, ಹರಿಯುವ ನದಿಗಳ ಜುಳುಜುಳು ನಿನಾದ ಎಲ್ಲವೂ ನಮ್ಮ ಮನಸ್ಸಿಗೆ ಸಂತೋಷನ ಉಂಟು ಮಾಡ್ತಾ ಇದೆ ಅಲ್ವಾ?
5: ಅಲ್ವಾ ಮತ್ತೆ, ನಾವು ಈ ಪ್ರಕೃತಿ ಮಾತೆನ ಸುಂದರವಾಗಿ ಇಟ್ಕೊಳ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ? ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡಬೇಕು.
1: ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು.
0: ನದಿಗಳು ಮತ್ತು ಪರಿಸರವನ್ನು ಮಾಲಿನ್ಯದಿಂದ ಮುಕ್ತಗೊಳಿಸಿ ಸ್ವಚ್ಛವಾಗಿಡಬೇಕು.
6: ವೃಕ್ಷೋ ರಕ್ಷತಿ ರಕ್ಷಿತಃ.
2: ನಮ್ ಚೈತ್ರ ಮಹೇಶ್ ಅವ್ರು ಬರ್ದಿರೋ ಪ್ರಕೃತಿ ಮಾತೆ ಬಗ್ಗೆ ಹಾಡು ತುಂಬಾ ಸೊಗಸಾಗಿದೆ. ಎಲ್ಲರೂ ಸೇರಿ ಹಾಡೋಣವಾ?

0: ಇದುವರೆಗೂ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಆಕಾಶವಾಣಿ ಹಾಸನ.
1: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಂದೇಶಗಳನ್ನು ಕಳುಹಿಸಲು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9141-688-637. ಇಂದು ಸಂಜೆ 5:30 ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ಸ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ 2ನೇ ಭಾಗ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ಮಹೇಶ್ ಜಿಡಿ, ಅರ್ಥ್ ಮೂವರ್ಸ್, ಹೆತ್ತೂರು. 6:15 ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 6:50 ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿವಸ 2026 ಸಂದರ್ಭದಲ್ಲಿ ಆಹಾರ ಸುರಕ್ಷತೆಯ ಮಹತ್ವ, ಈ ಕುರಿತು ಹೊಳೆನರಸೀಪುರದ ಗೃಹ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಫಕೀರಮ್ಮ ಪಿ ಮುರಗೋಡು ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.

ಇಂದು ಸಂಜೆ ಇಂದು ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 8:00 ವನಿತಾ ವಿಹಾರ. ಈ ಕಾರ್ಯಕ್ರಮದಲ್ಲಿ ಬರಹಗಾರ್ತಿ ಡಾ ಕವಿತಾ ಕೆವಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. 8:30 ಗಜಲ್ಗಳನ್ನು ಆಲಿಸಬಹುದು.

ಕೇಳಿದರೆ ಇಂದು ರಾತ್ರಿ 9:30 ಭಾಗವಂತಿಕೆ ಮೇಳ ನಾಗಮಂಗಲ ತಾಲೂಕು ಚೋಳೇನಹಳ್ಳಿಯ ಮುದ್ದಪ್ಪ ಸಿಎಸ್ ಮತ್ತು ತಂಡದವರಿಂದ. ಇಂದು ರಾತ್ರಿ 10:00 ಮಧುರಗಾನ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು.

0: ನಾವು ನಾಗರಿಕರು, ಸ್ವಚ್ಛತೆ ನಮ್ಮ ಕರ್ತವ್ಯ.
1: ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
0: ನಾವೇ ಅಲ್ವೇ.
1: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.

0: ಆಕಾಶವಾಣಿ ಹಾಸನ ಸಮಯ 12:35 ಆಗುತ್ತಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.
1: ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರೇ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲಾ ಪ್ರೀತಿಯ ಸ್ವಾಗತ. ಈ ದಿನದ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ನರರೋಗ ತಜ್ಞರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ನಂತರ ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ, ಈ ಕುರಿತು ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ನರರೋಗ ತಜ್ಞರಾದ ಡಾ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.

0: ಎಲ್ಲ ನಮಸ್ಕಾರ. ಕೇಳುಗರೆ, ಮಿದುಳು ಅನ್ನೋದು ನಮ್ಮ ದೇಹದ ಬಹುಮುಖ್ಯವಾದ ಅಂಗ. ಸಾಮಾನ್ಯವಾಗಿ ನಾವು ಮಾತಾಡ್ತೀವಿ, ತಲೆಯಾಗ ಏನಾರ ಅದನ್ನೋ ಇಲ್ಲೋ ಅಂತ ಕೇಳ್ತಿರ್ತೀವಿ, ತಪ್ಪು ತಪ್ಪಾಗಿ ಮಾತಾಡಿದಾಗ, ಪೆದ್ ಪೆದ್ದಾಗಿ ಮಾತಾಡಿದಾಗ. ಅಂದ್ರೆ ಅಷ್ಟು ಹಗುರವಾಗಿ ನಾವು ಇದು ಮಾತಾಡುವಂತಹ ವಿಷಯ ಅಲ್ಲ. ನಮ್ಮ ಮಿದುಳು ಅನ್ನೋದು ನಮ್ಮ ಇಡೀ ದೇಹವನ್ನ ನಿಯಂತ್ರಿಸುವಂತಹ ಒಂದು ಪರಿಪೂರ್ಣ ಅಂಗ. ಈ ಮಿದುಳಿನ ಬಗ್ಗೆ ನಾವು ಎಷ್ಟು ಕಾಳಜಿ ವಹಿಸಿದ್ರು ಕಡಿಮೆನೆ, ಹೆಚ್ಚು ಕಾಳಜಿಯನ್ನು ವಹಿಸೋದು ಅತ್ಯಗತ್ಯ. ಅವಾಗವಾಗ ಕೇಳ್ತಿರ್ತೀವಿ, ಯಾರಿಗೋ ಬ್ರೈನ್ ಟ್ಯೂಮರ್ ಆತಂತ ಆಪರೇಷನ್ ಆತು ಅಂತ ಕೇಳ್ತೀವಿ. ಏನಿದು ಬ್ರೈನ್ ಟ್ಯೂಮರ್ ಅಂತಂದ್ರೆ, ಬ್ರೈನ್ ಟ್ಯೂಮರ್ಗೆ ಏನು ಕಾರಣ, ಚಿಕಿತ್ಸೆ ಏನಿದೆ ಅನ್ನೋ ವಿಷಯದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾರೆ ನರರೋಗ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ವಿಜಯ ಮಹಾಂತೇಶ್ ಪೂಜಾರಿ ಅವರು. ನಮಸ್ಕಾರ ಡಾಕ್ಟರ್ ವಿಜಯ ಮಹಾಂತೇಶ್ ಪೂಜಾರಿ ಅವರು.
1: ನಮಸ್ಕಾರ ಮೇಡಮ್.
0: ಈಗ ಡಾಕ್ಟರ್, ಸಾಮಾನ್ಯವಾಗಿ ನಾವು ಮಿದುಳಿನ ಗಡ್ಡೆಗಳು ಬ್ರೈನ್ ಟ್ಯೂಮರ್ ಅಂತ ಸಾಮಾನ್ಯವಾಗಿ ಮಾತಾಡುವುದನ್ನ ಕೇಳ್ತಿರ್ತೀವಿ. ಮಿದುಳಿನಲ್ಲೂ ಗಡ್ಡೆಗಳು ಆಗ್ತಾವ, ಯಾಕೆ ಆಗ್ತವೆ?
1: ಆಕ್ಚುಲಿ ತುಂಬಾ ಒಳ್ಳೆಯ ಪ್ರಶ್ನೆ ಮೇಡಮ್. ಜನಕ್ಕೆ ಏನಾಗುತ್ತೆ, ಮೆದುಳಲ್ಲಿ ಗಡ್ಡೆ ಅಂದ ತಕ್ಷಣ ಅವರು ಒಪ್ಕೊಳ್ಳೋದೇ ಬಹಳ ಕಷ್ಟ. ಅದಾಗತ್ತೆ, ಇದೊಂದು ನೀವು ಹೇಳ್ದಂಗೆ ಸಂಪೂರ್ಣ ಅಂಗ, ಅದರಲ್ಲೆಲ್ಲ ತೊಂದರೆಗಳಾಗದೆ ಇರುವಂತ ಸಾಧ್ಯತೆಗಳೇ ಅಂತ ಅಂದ್ರೆ, ನಮ್ಮ ಜನಕ್ಕೆ ಇದ್ರದ ನಂಬಿಕೆ ಅಥವಾ ಅದ್ರದ್ದು ಜ್ಞಾನ ಬಿಟ್ಟು ಮೂಢನಂಬಿಕೆಗಳು ಬಹಳ. ಸೊ ಮೆದುಳಲ್ಲಿ ಗಡ್ಡೆಗಳು ಆಗಬಹುದು, ಅದರಲ್ಲಿ ಕಡಿಮೆ ಕಡಿಮೆ ಅಂದ್ರೆ ಒಂದು 15-19 ವೆರೈಟಿ ಇದೆ. ಅದರಲ್ಲೂ ಮತ್ತೆ ಸಬ್ ಕ್ಲಾಸ್ ಅಂದ್ರೆ ಸ್ಟೇಜ್ ಅಂತ ಕೇಳ್ತಿರ್ತಾರೆ, ಯಾವ ಸ್ಟೇಜ್ ಇದೆ ಡಾಕ್ಟರ್ ನಮ್ದು ಟ್ಯೂಮರ್ ಅಂತ. ಸೊ ಕೆಲವೊಂದು 3 ಸ್ಟೇಜ್ ಇರುತ್ತೆ, ಕೆಲವೊಂದು 4 ಸ್ಟೇಜ್ ಇರುತ್ತೆ. ಚರ್ಮದಲ್ಲಿ 5 ಲೇಯರ್ ಇದೆ. ಆಮೇಲೆ ನಮ್ಮ ತಲೆ ಬುರುಡೆ ಬರುತ್ತೆ, ತಲೆ ಬುರುಡೆ ಒಳಗಡೆ ಮೆದುಳು ಅಂತ ಮೆದುಳು ಪೊರೆ ಬರುತ್ತೆ. ಮೆದುಳು ಪೊರೆಯಲ್ಲಿ 3 ಭಾಗ, ಹೊರಗಡೆ ಇದು, ಮಧ್ಯದ್ದು, ಮೆದುಳು ಪಕ್ಕನೆ ಇರೋದು ಒಳಗಡೆದು. ಅದಾದ್ಮೇಲೆ ಮೆದುಳಿಗೆ ರಕ್ತನಾಳಗಳು, ಮೆದುಳ ನರಗಳು, ಮತ್ತೆ ಮೆದುಳು ಪ್ರಾಪರ್ ಅಂದ್ರೆ ಮೆದುಳಿಗೆ ಇರುತ್ತೆ. ಓಕೆ, ಅದಕ್ಕೆ ಸಂಬಂಧಪಟ್ಟ ನರಗಳಂತೂ ಆಲ್ರೆಡಿ ಹೇಳಿದೆ, ಕಣ್ಣುಕ ನರಳಿನ ಮೆದುಳಿನ ಒಂದು ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಸಮೀಪದಲ್ಲಿರುವಂತಹ ಪಿಟ್ಯುಟರಿ ಅಂತ ಅನ್ಬಹುದು. ರಕ್ತನಾಳದ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಇದು ಯಾವುದೇ ಭಾಗದಿಂದನೂ ಗಡ್ಡೆಗಳು ಬರಬಹುದು. ಅದೆಲ್ಲಾನು ಒಂದೇ ಮಾತಿನಲ್ಲಿ ಮೆದುಳು ಗಡ್ಡೆ ಬ್ರೈನ್ ಟ್ಯೂಮರ್ ಅಂತ ಹೇಳ್ತಾರೆ.
0: ಇಷ್ಟೆಲ್ಲ ನೀವು ಪದರುಗಳನ್ನ ದಾಟಿ ದಾಟಿ ಅಂದ್ರೆ ಒಂದು ತರ ಚಕ್ರವ್ಯೂಹವನ್ನ ಒಳಗೆ ಹೋದಂಗೆ ನೀವು ಮೆದುಳನ್ನ ತಲುಪುವ ರೀತಿ ಹೇಳಿದ್ರಿ. ಅಲ್ಲಿಗೆ ನಮ್ಮ ಮೆದುಳಿನ ಸೈಜ್ ಎಷ್ಟಿರ್ತದೆ?
1: ಸೈಜ್ ಕಿಂತ ತೂಕ ಅಂತ ಹೇಳ್ತೀವಿ ಮೇಡಮ್. ಆಕ್ಚುಲಿ ಏನಾಗುತ್ತೆ, ಹುಟ್ಟಿದ ಮಗುಗೆ ಬೇರೆ ಇರುತ್ತೆ, ದೊಡ್ಡವರಿಗೆ ವಯಸ್ಸಾದವರಿಗೆ ಬೇರೆ ಇರುತ್ತೆ. ಅವರೇಜ್ ಆಗಿ ಹೇಳೋದ್ರಂದ್ರೆ ಒಂದು 1200-1400 ಗ್ರಾಮ್ ಅಂದ್ರೆ 1.5 kg ಸುತ್ತಮುತ್ತ ಸ್ವಲ್ಪ ಕಡಿಮೆ ಅಷ್ಟಿರುತ್ತೆ ತೂಕ. ಬಟ್ ತೂಕಕ್ಕಿಂತ ಅದರದ್ದು ಏನಂತಾರೆ ಕೆಲಸ ಇಂಪಾರ್ಟೆಂಟ್, ಅದಕ್ಕೆ ತುಂಬಾ ಪ್ರಾಮುಖ್ಯ. ಮೆದುಳು ಗಡ್ಡೆಯ ಗುಣಲಕ್ಷಣ ಅದರದ್ದು ಪ್ರಕಾರ ಹೋಗುತ್ತೆ. ಯಾಕಂದ್ರೆ ನಮ್ಮ ಬಲಗಡೆ ಮೆದುಳ ಕೆಲಸನೇ ತುಂಬಾ ಬೇರೆ ಇರುತ್ತೆ, ಎಡಗಡೆ ಮೆದುಳಲ್ಲಿನೂ ಇದು ಬೇರೆ ಇರುತ್ತೆ. ತುಂಬಾ ಜನಕ್ಕೆ ಗೊತ್ತಿರಲ್ಲ, ಬಲಗಡೆ ಮೆದುಳು ಎಡಗಡೆ ದೇಹ ಕಂಟ್ರೋಲ್ ಮಾಡುತ್ತೆ, ಎಡಗಡೆ ದೇಹ ಬಲಗಡೆ ಕಂಟ್ರೋಲ್ ಮಾಡುತ್ತೆ. ಇದ್ದಿದ್ರಲ್ಲಿ ಎಡಗಡೆ, ನಮ್ಮ ಪ್ರಕಾರ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಎಡಗಡೆ ಮೆದುಳಿಗೆ ನಾವು ಡಾಮಿನೆಂಟ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ. ಸೊ ಏನದ್ರ ಅರ್ಥ ಅಂದ್ರೆ, ಎಡಗಡೆ ಮೆದುಳಲ್ಲಿ ನಾವು ಮಾತಾಡೋದನ್ನು ಮತ್ತು ಮಾತಾಡೋದನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿಗಳಿರುತ್ತೆ. ಅದಕ್ಕಾಗಿ ನಾವು ಸ್ವಲ್ಪ ಡಾಮಿನೆಂಟ್ ಹೆಮಿಸ್ಫಿಯರ್ ಅಂತ ಪ್ರಮುಖವಾದಂತಹ ಅರ್ಧ ಮೆದುಳು ಅಂತ ಹೇಳ್ತೀವಿ. ಸೊ ಇನ್ನು ಮೆದುಳಿನ ಗುಣಲಕ್ಷಣ ಬಗ್ಗೆ ಬರೋಣ. ಗುಣಲಕ್ಷಣ ತುಂಬಾ ಬದಲಾವಣೆ ಆಗಿದೆ. ಸಿಂಪಲ್ ಆಗಿರುವಂತಹ ಗುಣಲಕ್ಷಣ ತಲೆನೋವು, ತಲೆನೋವು ಜೊತೆಗೆ ಯಾವ ಸಮಯದಲ್ಲಿ ತಲೆನೋವು ಇದೆ, ಎಷ್ಟು ದಿನದಿಂದ ಇದೆ. ನಮ್ಗೆ ಯಾವಾಗ್ಲೂ ತಲೆನೋವು ಇರಲಿಲ್ಲ ಸರ್, ಇವಾಗ 1-3 ತಿಂಗಳಿಂದ ತಲೆನೋವು ಬರ್ತಾ ಇದೆ. ಈ ರೀತಿ ತಲೆ ನೋವುತ್ತಾ ಇದೆ, ಒಂದು ಭಾಗ ನೋವುತ್ತಾ ಇದೆ, ಅದ್ರ ಜೊತೆಗೆ ಕಣ್ಣು ಮಂಜ್ ಮಂಜ್ ಅನ್ಸುತ್ತೆ, ಎರಡೆರಡು ಕಾಣಿಸ್ತಾ ಇದಾವೆ, ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ತುಂಬಾ ಭಾರ ಇರುತ್ತೆ, ರಾತ್ರಿ ಮಲಗೋ ಸ್ವಲ್ಪ ಕಡಿಮೆ ಇರುತ್ತೆ. ಇವೆಲ್ಲ ನಾವೇನಂತೀವಿ ರೇಸ್ ರೆಸಿಪಿ ಅಂದ್ರೆ, ತಲೆ ಬುರುಡಿಯಲ್ಲಿ ಒಳಗಡೆ ಒತ್ತಡ ಪ್ರೆಷರ್ ಜಾಸ್ತಿ ಆದಾಗಿರುವಂತ ಸಿಂಪಲ್ ಆಗಿರುವಂತಹ ಗುಣಲಕ್ಷಣ. ಇನ್ನು ಕೆಲವೊಬ್ರು ಅದ್ರ ಜೊತೆಗೆ ವಾಂತಿ ಶುರು ಮಾಡಬಹುದು, ಜೊತೆಗೆ ಯಾವುದೋ ಒಂದು ದೇಹದ ಭಾಗ ಶಕ್ತಿ ಕಡಿಮೆ ಆಗಿರಬಹುದು, ಸ್ಪರ್ಶ ಜ್ಞಾನದಲ್ಲಿ ಬದಲಾವಣೆ, ಮುಖ ಸೋತು ಅಥವಾ ಕಣ್ಣು ರೆಪ್ಪೆಗಳು ಮುಚ್ಚದೆ ಇರಂಗ ಅಂತ ಗುಣಲಕ್ಷಣಗಳು ಶುರು ಆಗ. ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ, ಪಿಟ್ಸ್ ಅಂತ ಬರಬಹುದು, ಜಟಕ ಅಂತ ಕನ್ನಡದಲ್ಲಿ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ. ಮೆದುಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾದ್ರು, ಗಡ್ಡೆ ಇರಲಿ ಅಥವಾ ರಕ್ತಸ್ರಾವ ಇರಲಿ, ಏಟ್ ಬಿಡಿ, ಅದು ನಾನು ಹೇಳಿದಂಗೆ ಗುಣಲಕ್ಷಣ. ಅದು ಹಾಗಿದ್ದಾಗ ನಾವು ಏನ್ ಮಾಡ್ತೀವಿ, ಸ್ಟ್ರಾಂಗ್ ಆಗಿ ಇದ್ರ ಮೆದುಳಲ್ಲಿ ಏನೋ ತೊಂದರೆ ಇದೆ, ಪರೀಕ್ಷೆ ಮಾಡಿಬಿಟ್ಟು ಸಿಂಪಲ್ ಸ್ಕ್ಯಾನ್ ಆದ್ರೂ ಮಾಡೋಣ ಅಂತ ನಾವು ಹೇಳ್ತೀವಿ ಮೇಡಮ್.
0: ಈಗ ಡಾಕ್ಟರ್, ನಾವು ಸಾಮಾನ್ಯವಾಗಿ ಮಕ್ಕಳಿಗಾದ್ರೂ ಹೇಳ್ತಿರ್ತೀವಿ, ನಾವು ಆಡುವಾಗ ಓಡುವಾಗ ತಲೆಗೆ ಪೆಟ್ ಮಾಡ್ಕೋಬೇಡ, ತಲೆಗೆ ಪೆಟ್ ಮಾಡ್ಕೋಬೇಡ ಅಂತ. ಅಂದ್ರೆ ಈ ತಲೆಗೆ ಏನಾದ್ರೂ ಪೆಟ್ಟಾತು ಅಂದ್ರೆ ಅದು ಡೈರೆಕ್ಟ್ ಆಗಿ ಬ್ರೈನ್ಗೆ ರಿಲೇಟೆಡ್ ಇರ್ತದ, ಅಥವಾ ನೀವು ಹೇಳಿದಂಗೆ ಔಟರ್ ಪಾರ್ಟ್ ಆಫ್ ದಿ ಹೆಡ್?
1: ಅಂದ್ರೆ ಎಷ್ಟು ಬಲದಿಂದ ತಲೆಗೆ ಎಷ್ಟು ಬೀಳುತ್ತೆ ಅದ್ರ ಪ್ರಕಾರ ಹೋಗುತ್ತೆ ಮೇಡಮ್. ತುಂಬಾ ಜನ ಹೈ ವೆಲಾಸಿಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ, ದೊಡ್ಡ ದೊಡ್ಡ ಗಾಡಿಲಿ ಎಷ್ಟು ಸ್ಪೀಡ್ ಆಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ಬಂದ್ರೆ ಏನಾಗುದಿಲ್ಲ, ಹಾಗಂತ ಅದು ಒಳ್ಳೇದಲ್ಲ. ನಾನು ಉದಾಹರಣೆ ಮಾತ್ರ ಹೇಳ್ತಾ ಇರೋದು, ಇನ್ ಕೆಲವ್ರ ಮಕ್ಕಳು ಚೂಪಾಗಿರೋ ಏನೋ ಚುಚ್ಕೊಂಡ್ಬಿಟ್ಟು ಮಳೆ ಅನ್ಕೊಳ್ಳಿ ಅಥವಾ ಯಾವ್ದೋ ಗೋಡೆ ಗಿಡ ಹಚ್ಕೊಂಡು ಕಟ್ ಆಗಿ ಎಲುಬು ಕಟ್ ಆಗಿರ್ಬೋದು. ನಾನು ಆಲ್ರೆಡಿ ಹೇಳಿದಂಗೆ ಯಾವ ಭಾಗದಲ್ಲಿ ಏಟ್ ಆಗಿದೆ, ಎಷ್ಟು ಏಟ್ ಆಗಿದೆ ಅದ್ರ ಪ್ರಕಾರ ಹೋಗ. ಬರೀ ಚರ್ಮದಲ್ಲಿ ಅಥವಾ ತಲೆಬುರುಡಿಗೆ ಏಟ್ ಆದ್ರೆ ನಾವು ಜಾಸ್ತಿ ಇರಲ್ಲ, ಮೆದುಳಿಗೂ ಏಟ್ ಆಗಿತ್ತು, ಸಣ್ಣ ಪುಟ್ಟ ಏಟ್ ಆದ್ರೆ ಚೆನ್ನಾಗಿದ್ದು ಪೇಷಂಟ್ ಮಾತಾಡ್ತಾ ಇದ್ರು, ಅವ್ರಿಗೆ ಆಗಿರೋ ತೊಂದರೆಗಳು ಅವರೇ ಹೇಳ್ತಾ ಇತ್ತಂದ್ರೆ ಏನ್ ಮಾಡ್ತೀವಿ, ಔಷಧಿ ತಗೊಳ್ಳಿ, ಒಂದ್ ನಾಲ್ಕೈದು ದಿನ ಇಂಜೆಕ್ಷನ್ ಕೊಡ್ತೀವಿ, ಮೆಡಿಸಿನ್ ಕೊಡ್ತೀವಿ, ನಮ್ದು ಅಬ್ಸರ್ವೇಷನ್ ಸಲುವಾಗಿ ವಾರ್ಡಲ್ಲಿರಿ, ಆಮೇಲೆ ನೀವು ಫಾಲೋ ಅಪ್ ಅಲ್ಲಿ ಬನ್ನಿ ಅಂತ ಹೇಳ್ತೀರಿ. ನೀವು ಆಕ್ಚುಲಿ ಮೆದುಳುಗಡ್ಡೆ ಜೊತೆಗೆ ಇದೊಂದು ಒಳ್ಳೆ ವಿಚಾರ ನೀವು ಹೇಳಿದ್ರೆ ಅಂದ್ರೆ, ಈಗ 15 ಸಾಮಾನ್ಯವಾಗಿ ಹೇಳ್ತಾರೆ 45-50 ವಯಸ್ಸಿನವರಿಗೆ ತಲೆಗೇಟ್ ಆಗೋದು, ಆಕ್ಸಿಡೆಂಟ್ ಆಗಿ ಬೀಳೋದು, ಇವೆಲ್ಲ ಪ್ರಿವೆಂಟೇಬಲ್ ರೋಗಗಳು. ಅಂದ್ರೆ ಇದನ್ನ ತಡೆಗಟ್ಟಬಹುದು, ಸಿಂಪಲ್ ಆಗಿ ಹೆಲ್ಮೆಟ್ ಹಾಕೊಂಡು ಕುಡಿದೆ ಗಾಡಿ ಹತ್ತೋದು, ಟ್ರಾಫಿಕ್ ಸಿಗ್ನಲ್ ಇದು ಮಾಡೋದು, ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ. ಮತ್ತೆ ಮೆದುಳುಗಡ್ಡೆ ಬಗ್ಗೆ ನಾವು ಹೇಳಿದಂಗೆ, ನೀವು ತಲೆಗೇಟ್ ಆಗೋದ್ರಿಂದ ಡೈರೆಕ್ಟ್ ಆಗಿ ಮೆದುಳುಗಡ್ಡೆ ಏನು ಬರೋದಿಲ್ಲ, ಅದೊಂದು ಧೈರ್ಯ ಇರಲಿ. ಸೊ ಇಲ್ಲಿವರೆಗೆ ಅದ ರೀತಿ ಆದಂತಹ ಪುರಾವೆಗಳು ಇಲ್ಲ.
0: ಈಗ ಮೆದುಳುಗಡ್ಡೆಗಳು ಅಂದ್ರೆ ಅದು ಗಡ್ಡೆಯ ಆಕಾರದೊಳಗನ ಇರ್ತದೋ ಅಥವಾ ಈ ಕ್ಲಾಟ್ಗಳು ಅಂತ ಹೇಳ್ತೀವಿ ನಾವು, ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಹಂಗಿರ್ತದೋ.
1: ಕೆಲವೊಂದು ಗಡ್ಡೆಗಳು ರಕ್ತಸ್ರಾವ ಆಗುತ್ತೆ ಮೇಡಮ್, ಕೆಲವೊಂದು ಉದಾಹರಣೆಗೆ ಗ್ರೇಡ್ 4 ಬಗ್ಗೆ ಹೇಳ್ತಾನೆ, ಗ್ಲಿಯೋಬ್ಲಾಸ್ಟೋಮ ಅಂತ ಹೇಳ್ತೀವಿ, ಅದು ಕೆಲವೊಮ್ಮೆ ಅಂದ್ರೆ ಪ್ರತಿ ಸಲನಲ್ಲ ತುಂಬಾ ಜಾಸ್ತಿ ಆದಾಗ ರಕ್ತಸ್ರಾವ ಆಗ್ಬೋದು. ಮತ್ತೆ ನಾವು ಮಲ್ಟಿಪಲ್ ಮೈಲೋಮಾ ಅಂತ ಹೇಳ್ತೀವಿ, ಸೊ ಆ ಮೈಲೋಮಾಗಳು ಮೆದುಳಿಗೆ ಏನಾದ್ರೂ ಮೆಟಾಸಾಸಿಸ್ ಅಂತೀವಿ ಅಲ್ಲಿ ಹೋಗಿ ಕುತ್ಕೊಂಡ್ರೆ ಅದ ಆಗ್ಬಹುದು. ಕೆಲವೊಂದು ಮೆನಿಂಜೋಮಾ ಅಂದ್ರೆ ಇವೆಲ್ಲ ರೋಗಕ್ಕೆ ನಾನು ಹೇಳ್ತಿರೋ ವಿಧಾನಗಳಿಗೂ ಯಾವ ಗಡ್ಡೆಗಳಲ್ಲಿ ರಕ್ತಸ್ರಾವ ಆಗ್ಬಹುದು ಅಂತ ಮಾತ್ರ ಉದಾಹರಣೆಗಳನ್ನ ಕೊಡ್ತಾ ಇರೋದು. ಕೋರಿಕಾರ್ಸಿನೋಮಾ ಅಂತ ಹೇಳ್ತೀವಿ, ಅಂದ್ರೆ ಗಡ್ಡೆಗಳು ಒಳಗಡೆ ರಕ್ತಸ್ರಾವ ಆಗೋದ್ರಿಂದ ಅದು ಮೆದುಳಲ್ಲಿರೋದ್ರಿಂದ ಮೆದುಳಲ್ಲಿ ರಕ್ತಸ್ರಾವ ಅಂತ ಹೇಳಬಹುದು. ಸೊ ಮೆದುಳು ರಕ್ತಸ್ರಾವ ಅದು ಒಂದು ಸೆಪರೇಟ್ ರೋಗನೇ, ಬಟ್ ಮೆದುಳು ಗಡ್ಡೆಗಳಲ್ಲಿ ಕೆಲವೊಂದು ವಿಧಾನಗಳಲ್ಲಿ ಮಾತ್ರ ರಕ್ತಸ್ರಾವ ಆಗಬಹುದು. ಅದು ಬಿಟ್ಟು ನಾನು ಆಲ್ರೆಡಿ ಹೇಳಿದಂಗೆ ಸಿಂಪಲ್ ಆಗಿರೋ ಗುಣಲಕ್ಷಣಗಳು ಅಂದ್ರೆ
0: ತಲೆನೋವು ವಾಂತಿ ಬರೋದು ಅಂತ. ಈಗ ಡಾಕ್ಟರ್ ಇದಕ್ಕೆ ತಪಾಸಣೆ ಮಾಡಿ ಮೆದುಳಲ್ಲಿ ಏನು ತೊಂದರೆ ಆಗಿದೆ, ಗಡ್ಡೆ ಆಗಿದೆಯೋ ಕ್ಲಾಟ್ ಆಗಿದೆಯೋ ಅಂತ ಪತ್ತೆ ಹಚ್ಚಲಿಕ್ಕೆ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳಿದ್ರಿ. ಮಾಡಿದ್ಮೇಲೆ ಆ ವ್ಯಕ್ತಿಯಲ್ಲಿ ತೊಂದರೆ ಇದೆ ಅಂತ ತಮಗೆ ಗೊತ್ತಾದ್ಮೇಲೆ ಇದು ಕೂಡ ಮೆಡಿಕೇಶನ್ ಮೂಲಕ ಪರಿಹಾರ ಕಂಡುಕೊಳ್ಬಹುದು ಅಥವಾ ಶಸ್ತ್ರಚಿಕಿತ್ಸೆ ಅನಿವಾರ್ಯ?
1: ತುಂಬಾ ಒಳ್ಳೆಯ ಅಂತ ಪ್ರಶ್ನೆ ಮೇಡಮ್, ಯಾಕಂದ್ರೆ ನಾನು ಆಲ್ರೆಡಿ ಶುರುವಾತಲ್ಲಿ ಹೇಳಿದಂಗೆ 15-19 ವೆರೈಟಿ, ಅದರಲ್ಲಿ ಮತ್ತೆ ವಿಧಗಳಿದೆ. ಎಲ್ಲಾ ರೋಗಗಳಿಗೂ ಆಪರೇಷನ್ ಅವಶ್ಯಕತೆ ಇಲ್ಲ, ಅದೇ ರೀತಿ ಎಲ್ಲಾ ರೋಗಗಳನ್ನು ನಾವು ಔಷಧಿಯಿಂದನೇ ಗುಣ ಮಾಡಕ್ಕಾಗಲ್ಲ. ಕೆಲವೊಂದು ಪ್ರೊಲ್ಯಾಕ್ಟಿನೋಮಾ ಅಂತ ಕೆಲವೊಂದು ಇದೆ, ಅದರ ರಕ್ತ ಪರೀಕ್ಷೆಯಲ್ಲಿ ಮತ್ತೆ ನಾವು ಸ್ಕ್ಯಾನ್ ವಿಧಾನಗಳು ಗೊತ್ತಾಗುತ್ತೆ ಇದು ಪ್ರೊಲ್ಯಾಕ್ಟಿನೋಮಾ ಇರಬಹುದು ಅಂತ. ಅದರಲ್ಲಿ ಕಣ್ ದೃಷ್ಟಿಯಲ್ಲಿ ಪ್ರಾಬ್ಲಮ್ ಆಗಿದೆ ಅಥವಾ ಕೈಕಾಲು ಶಕ್ತಿ ಕಡಿಮೆ ಆಗದೆ ಇದ್ದಾಗ ನಾವು ಔಷಧಿ ಕೊಟ್ಟು ಪೇಷಂಟ್ ಹೇಳ್ತೀವಿ ನೀವು ಇದೇ ರೀತಿ ಮೆಡಿಸಿನ್ ತಗೊಳ್ಳಮ್ಮ ನೀವು ಕಡಿಮೆ ಆಗುತ್ತೆ. ಯೂಶಲಿ ಗಂಡ್ ಮಕ್ಕಳಲ್ಲೂ ಆಗ್ಬಹುದು. ಇನ್ ಕೆಲವೊಂದರಲ್ಲಿ ನಾವು ಜರ್ಮ್ ಸೆಲ್ ಟ್ಯೂಮರ್ ಅಂತ ಹೇಳ್ತೀವಿ, ಅದರಲ್ಲಿ ಡೈರೆಕ್ಟ್ ಆಗಿ ಪರೀಕ್ಷೆ ಬಯಾಪ್ಸಿ ಟೆಸ್ಟ್ ಆದ್ರೂ ಮಾಡೋಣ ಅಥವಾ ಬೆನ್ನೂರು CSF ಟೆಸ್ಟ್ ಮಾಡುವಾಗ ನಮ್ಗೆ ಗೊತ್ತಾದ್ರೆ ಅದು ಬರೀ ರೇಡಿಯೇಷನ್ ಅದು. ರೇಡಿಯೇಷನ್ ಅಂದ್ರೆ ನಾವು ಮೆಡಿಕಲ್ ಟರ್ಮ್ಸ್ ಅದು, ಇಟ್ ಮೆಲ್ಟ್ಸ್ ಲೈಕ್ ಐಸ್. ಸೊ ಆ ರೀತಿ ಮಾಡಬಹುದು, ರೇಡಿಯೇಷನ್ ಇಂದ ಗುಣ ಮಾಡಬಹುದು. ಬಟ್ ಅದೇ ರೀತಿ ನಮ್ಗೆ ಗೊತ್ತಿರಬೇಕು ಎಲ್ಲಾ ರೋಗಕ್ಕೂ ಔಷಧಿಗಳು ಮೆದುಳುಗಡ್ಡೆಗಿಲ್ಲ. ಸೊ ಜಾಸ್ತಿ ಮೆದುಳುಗಡ್ಡೆಗೆ ಅದು ಆಪರೇಷನ್ ಮಾಡಿ ತೆಗೆದ್ರೆ ಒಳ್ಳೇದು. ಇನ್ ಕೆಲವೊಂದು ಪರ್ಟಿಕ್ಯುಲರ್ ರೋಗಗಳಲ್ಲಿ ಮಾತ್ರ ನಾವು ಡೆಫಿನೆಟ್ಲಿ ಅದು ಔಷಧಿ ಕೊಡಬಹುದು. ಆಲ್ರೆಡಿ ನೀವೊಂದು ಆಕ್ಚುಲಿ ಸೂಕ್ಷ್ಮವಾಗಿ ಮೆನ್ಷನ್ ಮಾಡಿದ್ರಿ, ಯಾವಾಗ ನರ ರೋಗ ತಜ್ಞರಿಗೆ ಭೇಟಿ ಆಗಬೇಕು. ನಾನೊಂದು 15 ಒಂದು ಪೇಷಂಟ್ಗೆ ಇದೇ ರೀತಿ ಆಪರೇಷನ್ ಮಾಡಿ 10 ಆಪರೇಷನ್ ಆಯ್ತು. ಅದು ಆ ಪೇಷಂಟ್ಗೆ ತುಂಬಾ ದೊಡ್ಡ ಗಡ್ಡೆ, ಅದು ಆಲ್ರೆಡಿ ನರ್ಗಳೆಲ್ಲ ವೀಕ್ನೆಸ್ ಆಗಿತ್ತು, ಅದಕ್ಕೆ ತಕ್ಕಂತಹ ಎಲ್ಲ ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಆಪರೇಷನ್ ಮಾಡಿದ್ವಿ. ಎಷ್ಟಾಗತ್ತೆ ಅಷ್ಟು ಮಾಡಿದ್ವಿ. ಅದೆಷ್ಟು ಬೆಳೆದಿತ್ತು ಅಂದ್ರೆ ರಕ್ತನಾಳಗಳು ನರಗಳು ಎಲ್ಲ ಅದರಲ್ಲೇ ಹೋಗ್ಬಿಟ್ಟಿತ್ತು. ಹೊಸ ತೊಂದರೆ ಆಗಬಾರ್ದಂತ ಸುತ್ತಮುತ್ತ ರಕ್ತನಾಳಗಳ ಡ್ಯಾಮೇಜ್ ಆಗದಿರುವ ಹಾಗೆ ನಾವು ತೆಗೆದಿದ್ವಿ. ಇನ್ನೊಂದು ಉದಾಹರಣೆ ಅಂದ್ರೆ ನರಗುಂದಿನ ಒಂದು ಪೇಷಂಟ್, 12 ಮಗು, ಅದು ಪೇಪರ್ ಅಲ್ಲಿ ನಾವು ಹಾಕಿದೆ. ನಾನು ಒಂದ್ ಸೈಡ್ ಅಲ್ಲಿ ವೀಕ್ನೆಸ್ ಆಗಿ ತಲೆನೋವು ಆಗಿ ಮಗು ಆಲ್ಮೋಸ್ಟ್ ಸುಂದಾಗ್ತಾ ಇತ್ತು, ಅಂದ್ರೆ ಪ್ರಜ್ಞೆ ಕಡಿಮೆ ಆಗ್ತಾ ಇತ್ತು. ಆವಾಗ ಲೋಕಲ್ ಡಾಕ್ಟರ್ ಒಬ್ರು ಸ್ಕ್ಯಾನ್ ಮಾಡ್ಬಿಟ್ಟು ಅದ್ರಲ್ಲಿ ಗಡ್ಡೆ ಕಂಡು ಬಂದ್ರು, ಇನ್ನೊಂದು 10 ಔಷಧಿ ತಗೊಂಡ್ರಿ ಲಕ್ವ ಆದಂಗಿದೆ, 12 ಆ ರೀತಿ ಆಗೋ ಸಾಧ್ಯತೆ ಕಡಿಮೆ, ಸೊ ನೀವು ಆಮೇಲೆ ಬಿಟ್ಟು ಹೋಗಿ ಅಂತ ಹೇಳಿದ್ರು. ಪ್ರಾಬ್ಲಮ್ ಏನಾಗೋದಂದ್ರೆ ನಾವು ಸಮಯದಲ್ಲಿ ನೀವು ಬರ್ಲಿಲ್ಲ ಆ ಪೇಷಂಟ್, ತುಂಬಾ ತೊಂದರೆಗಳಾದ್ರೆ ಟ್ರೀಟ್ಮೆಂಟ್ ಮತ್ತೆ ರಿಸಲ್ಟ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಇದೊಂದು ಒಳ್ಳೆಯ ಉದಾಹರಣೆ, ತೊಂದರೆಗಳು ಗೊತ್ತಾದನು ಸರಿಯಾದ ಸಮಯದಲ್ಲಿ ಜನ ಬರೋದು ತುಂಬಾ ಇಂಪಾರ್ಟೆಂಟ್. ಸೊ ಲೇಟ್ ಆಗಿ ಬಂದ್ರೆ ತುಂಬಾ ತೊಂದರೆಗಳಾದಾಗ ನಮ್ಗೆ ಅದರ ಪೂರ್ತಿ ಗುಣ ಪಡಿಸೋದು ರಿಸಲ್ಟ್ ಕೊಡೋದು ಕಷ್ಟ ಆಗುತ್ತೆ.
0: ಅಂದ್ರೆ ಈಗ ಇದರ ಮುಖ್ಯ ಲಕ್ಷಣಗಳಾದಂತ ಅಂದ್ರೆ ನಿರಂತರವಾದ ತಲೆನೋವು ಇದ್ದಿರಬಹುದು ಅಥವಾ ಒಮಿಟಿಂಗ್ ಇದ್ದಿರಬಹುದು, ದೃಷ್ಟಿ ಮಂಜಾಗುವಿಕೆ ಇದ್ದಿರಬಹುದು, ನಮ್ಮ ದೇಹ ಇಂಬ್ಯಾಲೆನ್ಸ್ ಆಗಿ ನಡೀಲಿಕ್ಕೆ ಕಷ್ಟ ಆಗ್ತಿರ್ಬೋದು. ಈ ತರದ ಲಕ್ಷಣಗಳು ಕಂಡು ಬಂದಾಗ ನಿಧಾನ ಮಾಡದೆ ನರರೋಗ ತಜ್ಞರನ್ನು ಭೇಟಿಯಾಗುವುದು ಸೂಕ್ತ.
1: ಸೂಕ್ತ ಮೇಡಮ್. ಕೆಲವೊಂದು ನಾವು ಸೂಪರ್ ಸ್ಪೆಷಲಿಸ್ಟ್ ಇರೋದ್ರಿಂದ ತುಂಬಾ ಜನ ರೆಫರ್ಡ್ ಅಂತಾರೆ, ಅಂದ್ರೆ ಆಲ್ರೆಡಿ ಚೆಕ್ಅಪ್ ಮಾಡ್ಬಿಟ್ಟು ಗಡ್ಡೆನ ಪರಿಶೀಲನೆ ಮಾಡ್ಕೊಂಡು ಕಂಡು ಹಿಡಿದಿರ್ತಾರೆ, ಅವರು ಬಂದು ನಮಗೆ ಕನ್ಸಲ್ಟೇಷನ್ ಮಾಡ್ತಾರೆ. ನಾವು ಕೆಲವೊಂದು ಕೇಳ್ತೀವಿ. ಇನ್ನೊಂದು ಉದಾಹರಣೆ ಹೇಳ್ಬೇಕಾದ್ರೆ, ಒಂದು 1 ತಿಂಗಳ ಹಿಂದ್ಗಡೆ ಇದೇ ರೀತಿ ಕಡೆ ವೀಕ್ನೆಸ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ, ಸ್ಕ್ಯಾನ್ ಆಗಿದೆ, ಹೆಚ್ಚು ಕಡಿಮೆ 1-3 ಅಂಶದ ಮೆದುಳು

0: ನೀವು ಸರ್ಜರಿ ಮಾಡಿ ತೆಗೆದ ಮೇಲೆ ಮತ್ತೆ ಮತ್ತೆ ಮರುಕಳಿಸುವ ಸಾಧ್ಯತೆ ಇರ್ತದೆ?
1: ಗ್ರೇಡ್ ಒನ್ ಮತ್ತೆ ಗ್ರೇಡ್ ಟೂ ಮೇಡಮ್ ಬರೋದಿಲ್ಲ ಮೇಡಮ್. ಅದಕ್ಕೆ ಯೂಶಲಿ ನಾವೇನ್ ಮಾಡ್ತೀವಿ, ಸರ್ಜರಿಯ ಮೂಲಕ ಏನಂದ್ರೆ ನಮ್ ತಾತ್ಪರ್ಯ ಅಂದ್ರೆ ಒಂದು ಅದರದ ಸೈಜ್ ಕಡಿಮೆ ಮಾಡಬೇಕು. ನಾನೊಂದು ಆಲ್ರೆಡಿ ಉದಾಹರಣೆ ಕೊಟ್ಟೆ, ಕೆಲವೊಂದಂದ್ರೂ ಪೂರ್ತಿ ತೆಗೆದೆ ಅದನ್ನ ಒಂದ್ ಸ್ವಲ್ಪ ಬಿಡುವ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಸೇಫ್ ಸುರಕ್ಷಿತವಾದಂತ ಮೆದುಳು ಭಾಗಗಳಲ್ಲಿದ್ದು. ಇನ್ನು ಕೆಲವೊಂದರಲ್ಲಿ ರಕ್ತನಾಳಗಳೊಳಗಡೆ ಇರುತ್ತೆ, ಅವಾಗ ಗಡ್ಡೆ ತೆಗೆದ್ಬಿಟ್ಟು ಆ ರಕ್ತನಾಳ ಡ್ಯಾಮೇಜ್ ಆಯ್ತು, ನರ ಡ್ಯಾಮೇಜ್ ಆದ್ರೆ ಉಪಯೋಗ ಇಲ್ಲ. ಸೊ ಆ ರೀತಿ ಇದ್ದಾಗ ನಾವೇನ್ ಮಾಡುತ್ತೆ, ಹೊಸ ತೊಂದರೆ ಆಗಲನ್ನ ಬಿಟ್ಟು ಬರ್ತೀವಿ. ಸೊ ಮತ್ತೆ ಬರುವಂತ ರೋಗಗಳು ಗ್ರೇಡ್ ತ್ರೀ ಮತ್ತೆ ಗ್ರೇಡ್ ಫೋರ್ ಇದ್ದಾಗ ಅದು ಬರಬಹುದು. ಅದಕ್ಕೆ ಬೇರೆ ಸಪ್ಲಿಮೆಂಟ್ ಟ್ರೀಟ್ಮೆಂಟ್ ಇರುತ್ತೆ, ಆಪರೇಷನ್ ಜೊತೆಗೆ ಕೀಮೋಥೆರಪಿ ಕೊಡಬೇಕಾಗಬಹುದು, ರೇಡಿಯೇಷನ್ ಕೊಡಬೇಕಾಗಬಹುದು. ಪ್ರತಿಯೊಂದು ರೋಗಕ್ಕೂ ಒಂದು ಪರ್ಟಿಕ್ಯುಲರ್ 5 ಇಯರ್ ಸರ್ವೈವಲ್ ರೇಟ್ ಅಂತ ಇರುತ್ತೆ, ಈ ರೋಗಕ್ಕೆ ಇಷ್ಟು ಬದುಕುವಂತ ಸಾಧ್ಯತೆಗಳು ಕನ್ನಡದಲ್ಲಿ ಹೇಳಬೇಕು ಆಗಿರುತ್ತೆ. ಅದರ ಪ್ರಕಾರ ಮಾಡಿ ನಾವು ಟ್ರೀಟ್ಮೆಂಟ್ ಅನ್ನ ಸಜೆಸ್ಟ್ ಮಾಡ್ತೀವಿ. ಹಾ, ಈ ಗ್ರೇಡ್ ಬಂದಿದೆಯಪ್ಪ, ನಾವು ಟೆಸ್ಟ್ ಮಾಡಿಸಿದೀವಿ, ಇದನ್ನ ಮುಂದಿನ ಮಾಡಿಸ್ಕೋದು ಒಳ್ಳೇದಂತ ನಾವು ಹೇಳ್ತೀವಿ. ಸೊ ಆ ರೀತಿ ರೋಗಗಳು ಕೆಲವೊಂದು ವಾಪಸ್ ಬರಬಹುದು, ಕೆಲವೊಂದಂತೂ ಬರೋದೇ ಇಲ್ಲ.
0: ಈಗ ಡಾಕ್ಟ್ರೆ, ಇನ್ನೊಂದು ನಾವೇನ್ ಕೇಳ್ತಿರ್ತೀವಿ ಅಂತಂದ್ರೆ, ನೀವು ಮಾತಾಡ್ತಾ ಹೇಳಿದ್ರಿ ನಮ್ಮ ಎಡಗಡೆಯ ಮೆದುಳು ಬಲಗಡೆಯ ಭಾಗವನ್ನ, ಬಲಗಡೆ ಮೆದುಳು ಎಡಗಡೆ ಭಾಗವನ್ನ ನಿಯಂತ್ರಿಸ್ತದೆ ಅಂತೇಳಿ. ಈ ಆಕ್ಸಿಡೆಂಟ್ಗಳು ಆದಾಗ, ತಲೆಯ ಹಿಂಭಾಗದಲ್ಲಿ ಪೆಟ್ಟಾದಾಗ ಅವ್ರಿಗೆ ಬ್ರೈನ್ ಡೆಡ್ ಅನ್ನುವಂತ ಒಂದು ಶಬ್ದವನ್ನ ವೈದ್ಯರು ಬಳಸ್ತಿರ್ತಾರೆ. ಯಾವ ಸಮಯದಲ್ಲಿ ಬ್ರೈನ್ ಡೆಡ್ ಆಗ್ತದಂತೆ
1: ಅಂದ್ರೆ ಮೇಡಮ್, ಆಕ್ಚುಲಿ ಏನಾಗಿರುತ್ತೆ, ಅದಕ್ಕೂ ಒಂದು ಕೆಲವೊಂದು ಫಿಕ್ಸ್ ಇಂಡಿಕೇಟ್ ಅಥವಾ ಫ್ಯಾಕ್ಟರ್ಸ್ ಇದೆ. ಒಂದು ಮನುಷ್ಯ ತನ್ನಗೆ ತಾನೇ ಉಸಿರಾಡೋದಿಲ್ಲ ಅಂದ್ರೆ, ಒಂದು ನಿಮಿಷ ನಾವು ಪರೀಕ್ಷೆ ಮಾಡ್ತೀವಿ, ಕಿವಿಯಲ್ಲಿ ತಂಪು ನೀರು ಹಾಕಿ ಅದರಿಂದ ಕಣ್ಣಲ್ಲಿ ರಿಯಾಕ್ಷನ್ ಆಗ್ತದೆ, ನಾವು ಕ್ಯಾಲೋರಿ ಟೆಸ್ಟ್ ಅಂತ ಹೇಳ್ತೀವಿ. ಕಣ್ಣಲ್ಲಿ ನಮ್ಗೆ ಒಂದು ಸಣ್ಣಾಗಿರೋ ಗಾಳಿನೇ ಜೋರಾಗಿ ಬಡಿಲಿ ಅಥವಾ ಒಂದು ಉಸುಕು ಅಥವಾ ಧೂಳು ಬಿದ್ರು ನಮಗೆ ಕಣ್ಣು ಮುಚ್ಕೊತೀವಿ, ಆ ರೀತಿ ಪರೀಕ್ಷೆಗಳನ್ನ ನಾವು ಮಾಡ್ತೀವಿ. ಕಣ್ಣಿನಲ್ಲಿ ರಿಯಾಕ್ಷನ್ ಇದೆಯಾ ಇಲ್ಲ, ಲೈಟ್ಗೆ ಅದು ರಿಯಾಕ್ಷನ್ ಮಾಡುತ್ತೆ. ಮತ್ತೆ ಸ್ವಲ್ಪ ನಿಮ್ಗೆ ಗೊತ್ತಿರಬಹುದು, ನಮ್ಗೆ ಜೊಲ್ಲಾಗ್ಲಿ ಅಥವಾ ಒಂದು ಊಟದ ಒಂದು ಅಗಳು ನಮಗೆ ನೆತ್ತಿಗೆತ್ತಿತಪ್ಪ, ಜೀವ ಹೋದಂಗಾಯ್ತು ಅಂತ. ಸೊ ಇವೆಲ್ಲ ಯಾಕೆ ಹೇಳ್ತಾರೆ, ಇದು ತುಂಬಾ ಸೂಕ್ಷ್ಮವಾಗಿರುವಂತಹ ನರದ ರಿಸ್ಪಾನ್ಸ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಈ ರೀತಿ ಕೆಲವೊಂದು ಟೆಸ್ಟ್ ಗಳನ್ನ ಮಾಡಿ ಅದರಲ್ಲಿ ನಾವು ಪಾಸಿಟಿವ್ ರಿಸ್ಪಾನ್ಸ್ ಬರಲಿಲ್ಲ ಅಂದ್ರೆ ನಾವು ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಮಾಡಿ. ಇದು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಜನಕ್ಕೆ ಇದು ನಾನು ಹೇಳೋದ್ರಿಂದ, ಈ ಪದಗಳ ಕಿವಿಲಿ ಹೋದ್ರೆ ಡಾಕ್ಟರ್ ಅವ್ರು ತಿಳಿಸಿ ಹೇಳುವಾಗ ಅವರಿಗೆ ಸ್ವಲ್ಪ ಬೇಗ ಅರ್ಥ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾನು ಆಲ್ರೆಡಿ ಹೇಳಿದಂಗೆ ಮತ್ತೆ ಮತ್ತೆ ಬಹಳ ಜನಕ್ಕೆ ಹೇಳ್ತೀನಿ, ದಯವಿಟ್ಟು ತಲೆಗೆ ಏಟ್ ಆಗೋದು ಅಂತಹ ಆಗದಿರೋ ನೋಡ್ಕೊಳ್ಳೋ ಅಂತ ರೋಗ, ಹೆಲ್ಮೆಟ್ ಹಾಕದೆ ಗಾಡಿ ಹತ್ಬೇಡಿ, ಕುಡ್ಬಿಟ್ಟು ಗಾಡಿ ಹತ್ಬೇಡಿ, ರಾತ್ರಿ ಅವಶ್ಯಕತೆ ಇಲ್ಲ ಅಂದ್ರೆ ಗಾಡಿಲಿ ಹೋಗ್ಬೇಡಿ. ನೀವು ಸರಿಯಾಗಿದ್ರು ಇನ್ನೊಬ್ರು ಬಂದು ಗುದ್ಸ್ಬೋದು, ಏನೋ ಒಂದು ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಿದ್ದಾಗ ಸಣ್ಣ ಪುಟ್ಟ ಏಟಾದ್ರೂ ಟ್ರೀಟ್ಮೆಂಟ್ ಇದೆ. ಈಗಿರುವ ವಿಜ್ಞಾನದಲ್ಲಿ ಆಲ್ಮೋಸ್ಟ್ ಜೀವ ಹೋಗುವಂತಹ ಪೇಷಂಟ್ ಅನ್ನು ತುಂಬಾ ಬಗ್ಸಿ ಎದ್ದು ಅಡ್ಡಾಡುವಂತಹ ಉದಾಹರಣೆಗಳಿದೆ. ಬಟ್ ಅದು ಆಗದಿರೋ ಅಂತ ನೋಡ್ಕೊಂಡ್ರೆ ಇನ್ನೂ ಒಳ್ಳೇದು.
0: ಹೌದು, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನೋ ಹಾಗೆ. ಈಗ ಡಾಕ್ಟರ್, ಒಂದು ನಿಮ್ಗೆ ಕೊನೆಯ ಪ್ರಶ್ನೆ ನಾನು ನಿಮ್ಗೆ ಕೇಳುದು ಅಂದ್ರೆ, ಈ ಬ್ರೈನ್ಗೆ ಟ್ಯೂಮರ್ ಆಗ್ಲಿ ಅಥವಾ ಏನೋ ತೊಂದರೆ ಆದಾಗ ಸರ್ಜರಿ ಅಂತ ಮಾಡಿದ್ರೆ, ಈಗ ನಾವು ಕೀ ಹೋಲ್ ಸರ್ಜರಿ ಅಂತ ಕೇಳ್ತೀವಿ, ಇದರಲ್ಲಿ ಏನಾದ್ರೂ ಬದಲಾವಣೆಗಳು ಇದೆಯಾ ಅಥವಾ ಪೂರ್ತಿ ತಲೆಯನ್ನ ಶೇವ್ ಮಾಡಿ ನಾರ್ಮಲ್ ಸರ್ಜರಿ ಮಾಡೋ ತರಾನೇ ಮಾಡ್ತೀವಿ?
1: ಆಕ್ಚುಲಿ ತುಂಬಾ ತುಂಬಾ ಒಳ್ಳೆಯ ಪ್ರಶ್ನೆ. ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ, ತುಂಬಾ ಜನ ಕೇಳೋದಿಲ್ಲ ಈ ಪ್ರಶ್ನೆ. ನಾನಾಗಿ ಉಲ್ಟಾ ಪೇಷಂಟ್ ನಾನು ಹೇಳ್ತಿರ್ತೀನಿ, ಸರ್ ನಿಮ್ಗೆ ಈ ರೀತಿ ರೋಗದಲ್ಲಿ ಈ ರೀತಿ ಮಾಡೋಣ, ಸೊ ನಿಮ್ಗೆ ಅವಶ್ಯಕತೆ ಇಲ್ಲ, ದೊಡ್ಡದಾಗ ಪೂರ್ತಿ ಶೇವ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎಸ್ಪೆಷಲಿ ಲೇಡೀಸ್ಗೆ, ಅವರಿಗೆ ಬೇಕು ಅಂದ್ರೆ ಮಾತ್ರ ತೆಗಿತೀವಿ. ನಾನು ಕೆಲವೊಂದು ಉದಾಹರಣೆಗಳನ್ನ ರೆಗ್ಯುಲರ್ ಆಗಿ ಪೇಪರ್ ಅಲ್ಲಿ ಹಾಕಿ, ಒಂದು ಪೇಷಂಟ್ ಹೀದೇ ಆಗಿತ್ತು, ತಲೆನೋವು ಅಂತ ಬಂದ್ರು, ಮೈಗ್ರೇನ್ ಇರ್ಬೋದು, ಔಷಧಿ ನಾನೇ ಕೊಟ್ಟೆ, ಆಮೇಲೆ 15 ದಿನ ಸರ್ ಕಡಿಮೆ ಆಗಿಲ್ಲ, ಸ್ಕ್ಯಾನ್ ಮಾಡೋಣ, ಮೆದುಳುಗಡ್ಡೆ ಇತ್ತು. ಸೊ ಒಂದು ಆಪರೇಷನ್ ನಾವು ಸ್ಮಾಲ್ ಹೋಲ್ ಮಾಡ್ಬಿಟ್ಟು ಕ್ಲಿಯರ್ ಮಾಡಿದ್ವಿ. ನಾನು ಆಲ್ರೆಡಿ ಹೇಳಿದಂಗೆ ಕೆಲವೊಂದು ಇಂಡಿಕೇಟೆಡ್ ಪೇಷಂಟ್ ಗೆ ಡೆಫಿನೆಟ್ಲಿ ಕೀ ಹೋಲ್ ಸರ್ಜರಿನೇ ಮಾಡಬಹುದು. ಸೈಜ್ ತುಂಬಾ ಜಾಸ್ತಿ ಇತ್ತು, ಸುತ್ತಮುತ್ತ ಸೂಕ್ಷ್ಮ ಆಗಿರುವಂತ ಮೆದುಳಿನ ಭಾಗಗಳಿದ್ದಾಗ ನಾವು ಕೀ ಹೋಲ್ ಮಾಡ್ಬಿಟ್ಟು ಸಣ್ಣ ಜಾಗದಲ್ಲಿ ಒದ್ದಾಡೋದಕ್ಕೆ ಅವಶ್ಯಕತೆ ಇರೋದಿಲ್ಲ. ಅವಾಗ ಹೇಳ್ತೀವಿ ಗಡ್ಡೆ ಸೈಜ್ ಜಾಸ್ತಿ ಆಗಿದೆ ಅಮ್ಮ, ನೀವು ರೆಗ್ಯುಲರ್ ಮಾಡೋದು ಒಳ್ಳೇದು, ನಿಮಗೆ ಅದರ ಅನಾನುಕೂಲತೆ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಇರೋದಿಲ್ಲ. ಪಿಟ್ಯುಟರಿ ಬಗ್ಗೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ, ಮೊದಲದಂಗೆ ಓಪನ್ ಮಾಡೋ ಸಾಧ್ಯತೆ ಬಹಳ ಕಡಿಮೆ. ಕೆಲವೊಂದು ಆಪರೇಷನ್ ಮಾಡ್ತೀವಿ, ಕೆಲವೊಂದು ಪಿಟ್ಯುಟರಿ, ಬಟ್ ತುಂಬಾ ಆಪರೇಷನ್ ಮೂಗಿಂದ ಮಾಡ್ತೀವಿ, ಅವ್ರಿಗೆ ಆಪರೇಷನ್ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಇನ್ ಕೆಲವೊಂದು ಕಿವಿ ಹಿಂದೆ ಭಾಗದಲ್ಲಿ ಸಣ್ಣದಾಗಿ ಕೀ ಹೋಲ್ ಆಪರೇಷನ್ ಮಾಡಿ, ಟ್ರೈಜಮ್ ನ್ಯೂರಾಲಜಿ ಅಂತೀವಿ, ರಕ್ತ ನಾಳ ಒಂದು 5ನೇ ನರದ ಮೇಲೆ ಕೂತಿರುತ್ತೆ, ಮುಖ ಉರಿ ನೋವು ಶಾಕ್ ಹೊಡೆದಂಗೆ ನೋವು ಬದಿರುತ್ತೆ, ಅದು ಸಣ್ಣದಾಗಿ ಗಡ್ಡೆಗಳಾಗಿರುತ್ತೆ. ಕೀ ಹೋಲ್ ಸರ್ಜರಿಗಳಲ್ಲಿ ತುಂಬಾ ಬದಲಾವಣೆಗಳಾಗಿದೆ. ಮೊದಲದಂಗೆ ಪೂರ್ತಿ ಹೆಡ್ ಶೇವ್ ಮಾಡೋ ಅವಶ್ಯಕತೆ ಇಲ್ಲ, ಪೂರ್ತಿ ಕೊಯ್ದು ಅಥವಾ ಓಪನ್ ಮಾಡಿ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಸರ್ಜರಿ ನಾವು
0: ಬದಲಾವಣೆ ತುಂಬಾ ಆಗಿದೆ.
1: ಹೌದು,
0: ಅಂದ್ರೆ ಮೊದಲು ಒಂದು ಕಾಲಕ್ಕೆ ಜನ ಹೆದರ್ತಿದ್ರು ಮೆದುಳಿನ ಶಸ್ತ್ರಚಿಕಿತ್ಸೆ ಅಂದ ತಕ್ಷಣ ನಾನು ಹೊಳ್ಳಿ ಬದುಕು ಬರ್ತೀನೋ ಇಲ್ಲೋ ಅನ್ನೋ ಒಂದು ಭಯ ಇತ್ತು.
1: ಈಗೂ ತುಂಬಾ ಮೂಢನಂಬಿಕೆ ಇದೆ ಮೇಡಮ್. ಇಷ್ಟೆಲ್ಲ ನಾವು ಹೇಳಿದಾಗ ಉದಾಹರಣೆಗಳು ತೋರಿಸಿದ್ರು, ನಾವು ಅವರು ನೋಡ್ತಿರ್ತಾರೆ ಟಿವಿಲಿ, ನ್ಯೂಸ್ ಪೇಪರ್ ಓದ್ತಿರ್ತಾರೆ. ಆದ್ರೂ ಅನ್ಫಾರ್ಚುನೇಟ್ಲಿ ಈ ರೀತಿ ಮೋಸ್ಟ್ಲಿ ಕಾರ್ಯಕ್ರಮದಿಂದ ಅವರಿಗೆ ಏನಾಗುತ್ತೆ, ಜ್ಞಾನ ಬಂದ್ರೆ ಒಳ್ಳೇದು. ಮೂಢನಂಬಿಕೆಗಳು ಬೇಡ, ದಯವಿಟ್ಟು ಬೇಡ, ಅದರ ಜ್ಞಾನ ಪಡ್ಕೊಳ್ಳೋಣ. ಏನಾದ್ರೆ ಸಮಾಲೋಚನೆ ಮಾಡೋಣ, ಒಬ್ರು ಇಲ್ಲಾದ್ರೆ ಇನ್ನೊಬ್ರು ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ಬಟ್ ಕರೆಕ್ಟ್ ಆಗಿರುವಂತಹ ಚಿಕಿತ್ಸೆ

0: ಅಲ್ಲ ಅಟ್ ಲೀಸ್ಟ್ ವೈದ್ಯರ ಹತ್ರ ಹೋಗಿ ಸಮಾಲೋಚನೆ ಆದ್ರೂ ಮಾಡಿದ್ರೆ ಅರ್ಧ ಆರಾಮಾಗ್ತದೆ.
1: ನಿಜ.
0: ಆಯ್ತು ಡಾಕ್ಟರ್ ವಿಜಯ ಮಹಾಂತೇಶ್ ಪೂಜಾರಿ ಅವರ, ಈ ಮೆದುಳು ಗಡ್ಡೆ ಹೆಂಗಿರ್ತದ, ಮೆದುಳಿನ ಕಾರ್ಯವೈಖರಿಯ ಜೊತೆ ಜೊತೆಗೆ ಗಡ್ಡೆಗಳು ಆಗುವುದಕ್ಕೆ ಏನ್ ಕಾರಣ, ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ನಮ್ಮ ಕೇಳುಗರಲ್ಲಿ ಕಳಕಳಿಯಾಗಿ ಕೇಳ್ಕೊಂಡಿದ್ದು ಅಂದ್ರೆ ಯಾವುದೇ ತರಹದ ತಲೆನೋವು, ವಾಂತಿ, ನಡಿಗೆಯಲ್ಲಿ ಇಂಬ್ಯಾಲೆನ್ಸ್ ಆಗಿರೋದು, ಇಂತಹ ಲಕ್ಷಣಗಳು ಕಂಡು ಬಂದಾಗ ಏನೋ ಆಗಿರಬಹುದು, ವೀಕ್ನೆಸ್ ಆಗಿರಬಹುದು ಅಂತ ಉದಾಸೀನ ಮಾಡದೆ ನರ ರೋಗ ತಜ್ಞರನ್ನ ಸೂಕ್ತ ಸಮಯದಲ್ಲಿ ಭೇಟಿ ಆದಾಗ ಮುಂದೆ ಆಗುವಂತ ಅನಾಹುತವನ್ನ ತಪ್ಪಿಸ್ಕೊಳ್ಬಹುದು ಮತ್ತೆ ಸುಲಭವಾಗಿ ಚಿಕಿತ್ಸೆಯನ್ನ ಪಡಿಬಹುದು ಅನ್ನೋ ಮಾತನ್ನ ತಾವು ಹೇಳಿದ್ರಿ. ಮತ್ತೆ ಡಾಕ್ಟರ್ ವಿಜಯ ಮಹಾಂತೇಶ್ ಪೂಜಾರಿ ಅವರ ಕ್ಲಿನಿಕ್ ಹುಬ್ಬಳ್ಳಿ ಜೊತೆಗೆ ಜನರಿಗೆ ಅನುಕೂಲ ಆಗಲಿ ಅಂತ ಬೆಳಗಾವಿಯಲ್ಲಿ ಕೂಡ ಇದೆ. ಹೆಚ್ಚಿನ ತೊಂದರೆ ಇದ್ರೆ, ನರರೋಗಕ್ಕೆ ಸಂಬಂಧಪಟ್ಟಂತ ತೊಂದರೆ ಇದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸುಲಭವಾಗಿ ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಆಶಿಸ್ತಾ ಈ ಸಂದರ್ಶನವನ್ನ ಇಲ್ಲಿಗೆ ಮುಗಿಸೋಣ.
1: ಧನ್ಯವಾದಗಳು. ನಮಸ್ಕಾರ.
2: ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಇದುವರೆಗೂ ನರರೋಗ ತಜ್ಞರಾದ ಡಾ ವಿಜಯ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಈಗ ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ, ಈ ಕುರಿತು ಮಾಹಿತಿ ಕೇಳುತ್ತೀರಿ. ಮಾಹಿತಿ ನೀಡುತ್ತಾರೆ ಡಾ ಶಾಂತಲಾ ಹರ್ಲೇಕರ್ ಅವರು.
3: ಒಂದು ನವಜಾತ ಶಿಶು ಹಾಗೂ ಅದರ ತಾಯಿ ಮನೆಗೆ ಬಂದಾಗ ಆ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಉಂಟಾಗುವುದು. ಆದರೆ ಅವರಿಬ್ಬರ ಆರೈಕೆಯಲ್ಲಿ ಹಲವಾರು ಪದ್ಧತಿಗಳು ಹಾಗೂ ಚಿತ್ರ ವಿಚಿತ್ರವಾದ ನಂಬಿಕೆಗಳು ಕಂಡುಬರುವು. ಅವು ಯಾವುವು ಹಾಗೂ ಅವುಗಳಿಂದ ಆಗುವ ಪರಿಣಾಮಗಳು ಏನು ಎಂಬುದರ ಬಗ್ಗೆ ವಿಚಾರ ಮಾಡೋಣ. ಮೊದಲಿಗಾಗಿ ನಾವು ಪದ್ಧತಿ ಅಂದರೆ ಏನು ಹಾಗೂ ಅದು ಹೇಗೆ ಚಾಲನೆಯಲ್ಲಿ ಬಂತು ಎಂಬುದರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಹಲವಾರು ವರ್ಷಗಳಿಂದ ಕಾಯ್ದುಕೊಂಡು ಬಂದಿರುವಂತಹ ರೀತಿಗಳೇ ಪದ್ಧತಿ. ಹಿಂದಿನ ಕಾಲದ ಜನರು ತಮಗೆ ಅನುಕೂಲವಾದಂತೆ ಆಗಿನ ಕಾಲದಲ್ಲಿ ಲಭ್ಯವಾಗಿರುವ ವಸ್ತುಗಳನ್ನು ಉಪಯೋಗಿಸಿ ಉತ್ತಮವಾದ ಆರೈಕೆ ಕೊಡುವ ಪ್ರಯತ್ನ ಮಾಡುತ್ತಿದ್ದರು. ಉದಾಹರಣೆಗಾಗಿ ಆ ಕಾಲದಲ್ಲಿ ಚಳಿ ಜಾಸ್ತಿ, ಮಳೆ ಜಾಸ್ತಿ, ಸ್ವೆಟರ್, ಹೊದಿಕೆ, ಗಾದಿ ಉಪಯೋಗ ಕಮ್ಮಿ. ಹೀಗಾಗಿ ಬಾಣಂತಿ ಹಾಗೂ ನವಶಿಶುವಿಗೆ ಇದ್ದಲಿಯಿಂದ ಕಾಯಿಸುವುದು, ತಲೆ ಕಟ್ಟಿ ಹಲವಾರು ಪದರಿನ ಬಟ್ಟೆ ಹಾಕುತ್ತಿದ್ದರು. ಈಗ ಯಾವುದೇ ಕಾಲವಿರಲಿ ಶಖೆ ಇರುವುದೇ, ಹಾಗಾಗಿ ಮೊದಲಿನಂತೆ ಹಲವಾರು ಪದರಿನ ಬಟ್ಟೆ ಹಾಕಿದರೆ ತಾಯಿ ಹಾಗೂ ಮಗುವಿಗೆ ಹಿಂಸೆ ಆಗುವುದು. ಈಗಿನ ಕಾಲದಲ್ಲಿ ನಮಗೆ ಅಂದರೆ ಸಾರ್ವಜನಿಕರಿಗೆ ಆ ದಿನದ ತಾಪಮಾನಕ್ಕೆ ಎಷ್ಟು ಅರವೆ ಬೇಕು ಅನಿಸುತ್ತದೋ ಅದಕ್ಕಿಂತ ಒಂದು ಅಥವಾ ಎರಡು ಪದರಿಗಳ ಹೆಚ್ಚು ಅರವೆ ಹಾಕಿದರೆ ಕೂಸಿಗೆ ಸಾಕು. ಅದೇ ತರಹ ತಾಯಿಗೂ ಸಹ ಕುಂಚಿಗೆ ಚಳಿಗಾಲದಲ್ಲಿ ಅಷ್ಟೇ ತಾಯಿಗೆ ಕಟ್ಟಿರಿ. ಈಗ ಪದ್ಧತಿ ಉಂಟಾಗೋದಕ್ಕೆ ಮತ್ತೊಂದು ರೀತಿಯೂ ಇದೆ, ಅದು ಏನೆಂದರೆ ಸ್ಪರ್ಧೆ. ನೀವು ಬಾಣಂತಿಗೆ ಎರಡು ಚಮಚ ತುಪ್ಪ ಹಾಕಿ ತಿನ್ನಿಸುತ್ತೀರಾ, ಹಾಗಾದರೆ ನಾವು ನಾಲ್ಕು ಚಮಚ ತಿನ್ನಿಸ್ತಾರೆ, ಅರ್ಧ ವಾಟಿ ತಿನ್ನಿಸುತ್ತಾರೆ. ಆ ಸ್ಪರ್ಧೆಯಿಂದ ಈಗ ಆ ಬಾಣಂತಿಗೆ ಒಂದು ವಾರದಲ್ಲಿ ಸಾಧಾರಣ ಒಂದು ಡಬ್ಬಿ ತುಪ್ಪ ತಿನ್ನಿಸುವ ಪ್ರಯತ್ನ ಮಾಡುತ್ತಾರೆ. ತಾಯಿಯ ನರಗಳಿಗಾಗಲಿ ಹಾಗೂ ಮೂಳೆಗಳ ಪೋಷಣೆಗಳಾಗಲಿ ನಾಲ್ಕು ಸಣ್ಣ ಚಮಚ ತುಪ್ಪ ಒಂದು ದಿವಸಕ್ಕೆ ಸಾಕು. ಸಸ್ಯಹಾರಿ ತಾಯಿಗೆ ಸರಿಯಾದ ಪೌಷ್ಟಿಕ ಆಹಾರವನ್ನು ಕೊಡಬೇಕು. ಹಣ್ಣು, ಹಾಲು, ಬೇಳೆ, ತರಕಾರಿ ಎಲ್ಲವನ್ನೂ ಕೊಡಿರಿ. ಅದರಲ್ಲಿ ಯಾವುದೇ ತರಹದ ನಿರ್ಬಂಧಗಳು ಇಲ್ಲ. ಮಾಂಸಾಹಾರಿಗಳಲ್ಲಿ ಮೀನು ಸೇವಿಸುವುದು ಅತ್ಯುತ್ತಮ. ಸಾಕಷ್ಟು ಕಾಯಿಸಿ ಆರಿಸಿದ ನೀರನ್ನು ತಾಯಿಗೆ ಕೊಡಬೇಕು. ಅದರಿಂದ ಗಂಡು ಮಗುವಿಗೆ ಹೊಟ್ಟೆ ನೋವು ಬರುವುದು ಎಂಬ ಕಲ್ಪನೆ ತಪ್ಪು. ಸಣ್ಣ ಮಕ್ಕಳು ರಸ್ತೆಯಲ್ಲಿ ಗುಂಡಿ ಕಂಡಾಗ ಅದರಲ್ಲಿ ಕಲ್ಲು, ನೀರು ಕಟ್ಟಿಗೆ ಹಾಕುವರು. ಹಾಗೆಯೇ ಯಾರಿಗೋ ನವಶಿಶುವನ್ನು ಕಿವಿ ಹಾಗೂ ಮೂಗು ನೋಡಿದಾಗ ಅನಿಸಿತಂತೆ, ಅದರಲ್ಲಿ ಎಣ್ಣೆ ಸುರಿದು ಜೋರಾಗಿ ಉಗಿದರು. ನಮ್ಮ ದೇಹದಲ್ಲಿ ಪ್ರಬಲ ಪ್ರತಿರೋಧಕ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ. ಕಣ್ಣು, ಮೂಗು, ಕಿವಿ ಯಾವುದರಲ್ಲಿಯೂ ಎಣ್ಣೆ ಇತ್ಯಾದಿ ಹಾಕುವ ಅವಶ್ಯಕತೆ ಇಲ್ಲ. ಅನುಭವಿ ತಜ್ಞ ವೈದ್ಯರು ಕೊಟ್ಟ ಔಷಧಿಗಳನ್ನು ಮಾತ್ರ ಬಳಸಬೇಕು. ಹೊಕ್ಕಳಿಗೆ ಯಾವುದೇ ಪೇಸ್ಟ್ ಕ್ರೀಮ್ ಹಚ್ಚಬಾರದು. ನವಶಿಶುವಿನ ನೆತ್ತಿ ಅಂದರೆ ಬುರಡೆ ಬೆಳವಣಿಗೆ ಆಗದೇ ಇರುವಂತಹ ಒಂದು ಜಾಗ ಇರುತ್ತದೆ. ಸಾಧಾರಣ ಒಂದು ವರ್ಷ ಕಾಲ ಬೇಕು ತಲೆಬುರುಡೆ ಪೂರ್ಣವಾಗಿ ಕೂಡಿಕೊಳ್ಳುವುದಕ್ಕೆ. ಹಲವಾರು ಜನರು ಆ ಜಾಗದಲ್ಲಿ ಎಣ್ಣೆ ತುಂಬಿ ಪೌಡರ್ ಹಾಕಿ ಪೇಪರ್ ಇಡುವರು. ಇವುಗಳಿಂದ ಎಲ್ಲವೂ ಬೆಳೆಯುವುದಿಲ್ಲ. ವ್ಯತಿರಿಕ್ತವಾಗಿ ಶಿಶುವಿನ ಮೆದುಳಿಗೆ ಅಪಾಯ ಆಗಿ ಮಾನಸಿಕ ತೊಂದರೆ ಅಥವಾ ದೌರ್ಬಲ್ಯ ಬರುವ ಸಂಭಾವನೆ ಜಾಸ್ತಿ. ನಿಮಗೆ ಆ ಬುರಡೆ ಕೂಡಿಕೊಳ್ಳಬೇಕು ಅನಿಸುತ್ತಿದ್ದರೆ ತಾಯಿಯ ಹಾಲು ಕುಡಿಸಿ. ಅದರಲ್ಲಿ ಇರುವ ಕ್ಯಾಲ್ಸಿಯಂ ಅಂಶ ಆ ಕೆಲಸ ಮಾಡುತ್ತದೆ. ತಾಯಿ ಎದೆ ಹಾಲಿನಲ್ಲಿ ಆ ಶಿಶುವಿಗೆ ಬೇಕಾದ ಎಲ್ಲಾ ಪೋಷಕಾಂಶಗಳು, ಸಾಕಷ್ಟು ನೀರು, ವಿಟಮಿನ್ಸ್, ರೋಗ ನಿರೋಧಕ ಶಕ್ತಿ ಸರಿಯಾದ ಪ್ರಮಾಣದಲ್ಲಿ ಹಾಗೂ ಶಿಶುವಿಗೆ ಪಚನವಾಗುವಂತಹ ರೂಪದಲ್ಲಿ ಇರುವುದು. ಹೀಗಾಗಿ ಮೊದಲಿಗೆ ಬರುವಂತಹ ತಾಯಿಯ ಗಟ್ಟಿ ಹಳದಿ ಹಾಲಾಗಲಿ ಅಥವಾ ಮುಂದೆ ಬರುವ ಬಿಳಿ ಹಾಲಾಗಲಿ ಕನಿಷ್ಠ 6 ತಿಂಗಳವರೆಗೆ ಕುಡಿಸಲೇಬೇಕು. ದೇವರ ಸೃಷ್ಟಿ ಇದು, ತಿರಸ್ಕರಿಸಬಾರದು. ಸಕ್ಕರೆ, ಜೇನುತುಪ್ಪ, ನೀರು ಹುಟ್ಟಿದ ಮಗುವಿಗೇ ಅಲ್ಲ, ಮುಂದೆ 6 ತಿಂಗಳವರೆಗೂ ಆ ಶಿಶುವಿಗೆ ಕೊಡೋದು ಸರಿಯಲ್ಲ. ಇನ್ನು ಬಾಣಂತಿ ಕೋಣೆ ಬಗ್ಗೆ ಸ್ವಲ್ಪ ಮಾತನಾಡೋಣ. ಸಾಕಷ್ಟು ಶುದ್ಧ ಗಾಳಿ ಬೆಳಕು ಒಂದು ಕೋಣೆಗೆ ಬರದೇ ಹೋದರೆ ಆ ಕೋಣೆಯಲ್ಲಿ ಕ್ರಿಮಿಕೀಟಗಳು ಹೆಚ್ಚಾಗಿ ತಾಯಿ ಹಾಗೂ ಮಗುವಿಗೆ ರೋಗ ಬರುವಂತಾಗುವುದು. ಹೀಗಾಗಿ ಬಾಣಂತಿ ಕೋಣೆ ಎಂಬ ಕಲ್ಪನೆಯೇ ಅಪಾಯಕಾರಿ. ತಾಯಿ ಹಾಗೂ ಶಿಶು ಇರುವ ಜಾಗದಲ್ಲಿ ನೆಲ, ಹಾಸಿಗೆ, ಹೊದಿಕೆ, ವಾತಾವರಣ ಸ್ವಚ್ಛ ಇಡುವುದು ಬಹುಮುಖ್ಯ. ಸೊಳ್ಳೆ ಹಾಗೂ ಇತರ ಹುಳಗಳು ಹೋಗಬೇಕು ಅಂತೂ ಹೇಳಿ ಸುಮಾರು ಜನರು ಲೋಬಾನ ಉಪಯೋಗಿಸುತ್ತಾರೆ. ಆದ್ದರಿಂದ ಬರುವ ಹೊಗೆಯು ಶಿಶುವಿನ ಶ್ವಾಸಕೋಶಕ್ಕೆ ತೊಂದರೆ ಕೊಡುವುದು. ಸೊಳ್ಳೆಗಳಿಗಾಗಿ ಸೊಳ್ಳೆ ಪರದೆ ಉಪಯೋಗಿಸಿರಿ ಅಥವಾ ಗಾಳಿ ಆಡುವ ಕೋಣೆಗೆ ಲೋಬಾನ ಹಾಕಿ ಆ ಹೊಗೆಯು ಪೂರ್ಣವಾಗಿ ಹೋದ ಮೇಲೆಯೇ ಆ ಶಿಶುವಿಗೆ ಆ ಕೋಣೆಯಲ್ಲಿ ಮಲಗಿಸಿರಿ. ಭೆಟ್ಟಿಯಾಗಲು ಬಂದವರಿಗೆ ಕೈ ಕಾಲು ಸ್ವಚ್ಛವಾಗಿ ನೀರು ಹಾಗೂ ಸೋಪಿನಿಂದ ತೊಳೆದ ಮೇಲೆಯೇ ಮಗುವನ್ನು ಮುಟ್ಟಲಿಕ್ಕೆ ಬಿಡಿ. ಈಗ ಶಿಶುವಿಗೆ ಎಣ್ಣೆ ಹಚ್ಚುವ ವಿಧಾನ. ಆ ಮೃದುವಾದ ಮಗುವಿನ ಚರ್ಮಕ್ಕೆ 4-5 ಹನಿ ನಮ್ಮ ಅಂಗೈಯಿಂದ ಸೂಕ್ಷ್ಮವಾಗಿ ಸಾವಕಾಶವಾಗಿ ಅದರ ಮೈಯನ್ನು ತಿಕ್ಕಬೇಕು. ಎಣ್ಣೆ ಹಚ್ಚಲು ಬರುವ ಹೆಂಗಸರು ತಮ್ಮ ಪೂರ್ಣ ಶಕ್ತಿಯನ್ನು ಉಪಯೋಗಿಸಿದಲ್ಲಿ ಮಗುವಿನ ಎಲುಬು ಸರಿಯಬಹುದು, ಮುರಿಯಬಹುದು. ಅದರ ಬಗ್ಗೆ ಎಚ್ಚರವಿರಲಿ. ಈಗ ಅದರ ಸ್ನಾನಕ್ಕೆ ತಯಾರಿಸಿದ ಬಿಸಿ ನೀರಿನ ತಾಪಮಾನವನ್ನು ನಿಮ್ಮ ಮೊಣಕೈಯಿಂದ ತಪಾಸಣೆ ಮಾಡಬೇಕು. ಅತಿಯಾಗಿ ಬಿಸಿ ನೀರು ಹಾಕಿದಲ್ಲಿ ಮಗು ಅಳುವುದು, ಚರ್ಮ ಕೆಂಪಾಗಿ ಸುಡುವ ಸಂಭವತೆಯೂ ಇದೆ. ಗಂಡು ಮಕ್ಕಳ ಶಿಶ್ನದ ಚರ್ಮ ಹಿಂದೆ ಸರಿಸುವ ಪ್ರಯತ್ನ ಮಾಡಬಾರದು. ಕೆಲವು ನವಜಾತ ಶಿಶುಗಳಲ್ಲಿ ಎದೆ ತೊಟ್ಟುಗಳು ಸೋರಬಹುದು, ಅದನ್ನು ಹಿಂಡಿ ತೆಗೆಯುವ ಪ್ರಯತ್ನ ಮಾಡಬಾರದು. ತಾಯಿಗೆ ಆದಷ್ಟು ಬೇಗ ಓಡಾಟಕ್ಕೆ ಪ್ರೋತ್ಸಾಹ ಕೊಡಬೇಕು. ಭಾರ ಎತ್ತುವ ಕೆಲಸಗಳನ್ನು ಮಾಡಬಾರದು, ಆದರೆ ಸತತವಾಗಿ ಮಲಗಿಯೇ ಇರುವುದು ಸರಿಯಲ್ಲ. ತಾಯಿಯಲ್ಲಿ ಸಾಧಾರಣವಾಗಿ 3 ವಾರದವರೆಗೆ ರಕ್ತಸ್ರಾವ ಆಗುತ್ತದೆ. ಈ ದಿವಸಗಳಲ್ಲಿ ಸ್ವಚ್ಛತೆ ಕಾಪಾಡುವುದು ಮುಖ್ಯ. ದಿನವೂ ಸ್ನಾನ ಮಾಡಬೇಕು. ರಕ್ತಸ್ರಾವಕ್ಕೆ ಸ್ವಚ್ಛ ಬಟ್ಟೆಯನ್ನು ಉಪಯೋಗಿಸಬೇಕು. ಹೆರಿಗೆ ಜಾಗದ ಗಾಯದ ಬಗ್ಗೆ ಕಾಳಜಿ ವಹಿಸಿರಿ. ಲೈಂಗಿಕ ಸಂಬಂಧವನ್ನು ಕನಿಷ್ಠ 6 ವಾರದವರೆಗೆ ಮಾಡಬಾರದು. ಮುಂದಿನ ವಿಷಯ ತಾಯಿಯಲ್ಲಿ ಬರುವ ಖಿನ್ನತೆ. ಈಗ ನಿದ್ರಾಹೀನತೆ, ನೋವು, ಆತಂಕ, ಅಪಚನ ಮುಂತಾದವುಗಳಿಂದ ಪ್ರಸೂತಿ ಆದ ತಾಯಿಗೆ 2 ವಾರದವರೆಗೆ ಖಿನ್ನತೆ ಆಗುವುದು ಸರ್ವಸಾಧಾರಣ. ಇದನ್ನು ನಾವು ಪ್ರೆಗ್ನೆನ್ಸಿ ಬ್ಲೂಸ್ ಎನ್ನುತ್ತೇವೆ. ಇದರ ನಿರ್ವಹಣದಲ್ಲಿ ಗಂಡ ಅವನು ಹಾಗೂ ಇತರ ಸಂಬಂಧಿಕರು ಪ್ರೀತಿ, ಗೌರವ ಹಾಗೂ ಸ್ನೇಹದಿಂದ ಬಾಣಂತಿಯನ್ನು ನೋಡಿಕೊಳ್ಳಬೇಕು. 2 ವಾರದ ಮೇಲೂ ಖಿನ್ನತೆ ಕಮ್ಮಿ ಆಗದೆ ಹೋದರೆ ವೈದ್ಯರ ಸಲಹೆ ಪಡೆದುಕೊಳ್ಳಬೇಕು. ಯಾವುದೇ ಔಷಧಿ ಕೊಡುವ ಮೊದಲು ತಾಯಿ ಹಾಲಿನ ಮೇಲೆ, ಶಿಶುವಿನ ಮೇಲೆ ಆಗುವ ಅದರ ಪರಿಣಾಮವನ್ನು ವೈದ್ಯರ ಬಳಿ ತಿಳಿದುಕೊಳ್ಳಬೇಕು. ಮುಂದಿನ ಹೆರಿಗೆಗೆ ಕನಿಷ್ಠ 2 ವರ್ಷದ ಅಂತರ ಇರಲೇಬೇಕು. ಕೊನೆಯದಾಗಿ, ಹೆಣ್ಣು ಆಗಲಿ ಗಂಡು ಆಗಲಿ ಮಗುವಿಗೆ ಹಾಗೂ ತಾಯಿಗೆ ಮನೆಯಲ್ಲಿ ಪ್ರೀತಿಯ ವಾತಾವರಣ ಕೊಡಲೇಬೇಕು.
2: ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ, ಈ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಡಾಕ್ಟರ್ ಶಾಂತಲಾ ಹರ್ಲೇಕರ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಕಲೋತ್ಸವ ಕುರಿತು ಮೈಸೂರಿನ ಪತ್ರಕರ್ತ ಗುರುಪ್ರಸಾದ್ ತುಂಬುಸೋಗಿ ಅವರಿಂದ ಮಾಹಿತಿ.
5: ಪ್ರತಿ ಮಕ್ಕಳಲ್ಲೂ ಒಂದಲ್ಲ ಒಂದು ಪ್ರತಿಭೆ ಅಡಗಿರುತ್ತದೆ. ಅದಕ್ಕೆ ವೇದಿಕೆ ಕಲ್ಪಿಸುವ ಸಲುವಾಗಿ ರಾಜ್ಯ ಸರ್ಕಾರದಿಂದ ಶಾಲಾ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಇದರ ಮುಂದಿನ ಹೆಜ್ಜೆಯಾಗಿ ಕೇಂದ್ರ ಸರ್ಕಾರದಿಂದ ಪ್ರೌಢಶಾಲೆ ಮತ್ತು ಪಿಯು ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ಕಲೋತ್ಸವ ಎಂಬ ವಿಶೇಷ ಕಾರ್ಯಕ್ರಮ ಪ್ರಾರಂಭಿಸಲಾಗಿದೆ. ಈ ಮೂಲಕ ಮಕ್ಕಳಿಗೆ ವೇದಿಕೆ ಒದಗಿಸಿಕೊಡುವ ಕೆಲಸ ಮಾಡಲಾಗುತ್ತಿದೆ. ಕಲೋತ್ಸವವು ಕೇಂದ್ರ ಸರ್ಕಾರದ ಕಾರ್ಯಕ್ರಮವಾಗಿದ್ದು 2015 ಇದನ್ನು ಪ್ರಾರಂಭಿಸಲಾಯಿತು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಸಚಿವಾಲಯ ಇಲಾಖೆ ವತಿಯಿಂದ ಪ್ರತಿ ವರ್ಷ ಆಚರಿಸಲಾಗುತ್ತಿದೆ. ಪ್ರತಿಭಾ ಕಾರಂಜಿಯು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿದ್ದು ಇದನ್ನು 1-8 ತರಗತಿ ಒಳಗೆ ಆಚರಿಸಲಾಗುತ್ತದೆ. ಆದರೆ ಕಲೋತ್ಸವ ರಾಷ್ಟ್ರಮಟ್ಟದ ಕಾರ್ಯಕ್ರಮವಾಗಿದ್ದು 9-12 ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ನಡೆಸಲಾಗುತ್ತದೆ. ಪ್ರತಿಭಾ ಕಾರಂಜಿಯಲ್ಲಿ ಶಿಕ್ಷಣ ಇಲಾಖೆ ನೀಡಿರುವ ಮಾರ್ಗದರ್ಶಿಗಳ ಮೂಲಕ ರೂಪಿಸಲಾಗುವುದು. ಆದರೆ ಕಲೋತ್ಸವದಲ್ಲಿ ಹಾಗಲ್ಲ. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಅನ್ವೇಷಣೆ ಮಾಡಿ

ಪ್ರೋತ್ಸಾಹಿಸಿ ಅದಕ್ಕೆ ವೇದಿಕೆ ಕಲ್ಪಿಸುವ ಕೆಲಸ ಮಾಡಲಾಗುತ್ತದೆ. ಕಲೋತ್ಸವವನ್ನು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ 3 ಹಂತಗಳಲ್ಲಿ ನಡೆಸಲಾಗುವುದು. ಇದರೊಂದಿಗೆ ಕಲಾ ಉತ್ಸವವು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಕಲಾತ್ಮಕ ಪ್ರತಿಭೆಯನ್ನು, ಸೃಜನಾತ್ಮಕ ಕೌಶಲ್ಯಗಳನ್ನು ಹೊರತರಲು ಉತ್ತಮ ವೇದಿಕೆಯಾಗಿದೆ. ಅಲ್ಲದೆ ಶಾಲಾ ಮಟ್ಟದಲ್ಲೇ ವಿದ್ಯಾರ್ಥಿಗಳಿಗೆ ದೇಶದ ಸಾಂಸ್ಕೃತಿಕ ಪರಂಪರೆ ಮತ್ತು ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾದ ಕಲೋತ್ಸವವು ಹಲವು ಉದ್ದೇಶಗಳನ್ನು ಹೊಂದಿದೆ. ಅದೇನೆಂದರೆ ವಿದ್ಯಾರ್ಥಿಗಳಲ್ಲಿ ದೇಶದ ವಿವಿಧ ಸಂಪ್ರದಾಯಗಳನ್ನು ಗೌರವಿಸುವ ಗುಣಗಳನ್ನು ಬೆಳೆಸುವುದು ಹಾಗೂ ಅವರನ್ನು ಸಂಸ್ಕೃತಿಯ ರಾಯಭಾರಿಯನ್ನಾಗಿ ರೂಪಿಸುವುದು. ವಿದ್ಯಾರ್ಥಿಗಳು ದೇಶದ ಮೂರ್ತ ಮತ್ತು ಅಮೂರ್ತವಾದ ಸಾಂಸ್ಕೃತಿಕ ಅಭಿವ್ಯಕ್ತಿಗಳನ್ನು ಗುರುತಿಸುವ ಮತ್ತು ಅರ್ಥೈಸಿಕೊಳ್ಳುವಂತೆ ಮಾಡುವುದು. ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅದರಲ್ಲಿ ಆ ಭಾವನೆಯನ್ನು ಜಾಗೃತಗೊಳಿಸುವುದು ಕಲೋತ್ಸವದ ಮುಖ್ಯ ಉದ್ದೇಶವಾಗಿದೆ. ಕಲೋತ್ಸವದಲ್ಲಿ ಯಾವ ಯಾವ ಸ್ಪರ್ಧೆಗಳಿಗೆ ಅವಕಾಶವಿದೆ ಎಂದು ನೋಡುವುದಾದರೆ, ಸಾಂಪ್ರದಾಯಿಕ ಶಾಸ್ತ್ರೀಯ ಮತ್ತು ಜನಪದ ಶೈಲಿಗೆ ಇಲ್ಲಿ ಆದ್ಯತೆ ನೀಡಲಾಗಿದೆ. ಗಾಯನ ಸಂಗೀತ ಸ್ಪರ್ಧೆಯಲ್ಲಿ ಶಾಸ್ತ್ರೀಯ ಮತ್ತು ಸಾಂಪ್ರದಾಯಿಕ ಜನಪದ ಶೈಲಿಯನ್ನು ಇಲ್ಲಿ ಪ್ರಸ್ತುತಪಡಿಸಬಹುದು. ವಾದ್ಯ ಸಂಗೀತ ವಿಭಾಗದಲ್ಲಿ ಪ್ರಸಿದ್ಧ ಮತ್ತು ಸುಮಧುರ ವಿಭಾಗವಿದೆ. ನೃತ್ಯದಲ್ಲಿ ಶಾಸ್ತ್ರೀಯ ಮತ್ತು ಜನಪದ ದೃಶ್ಯ ಕಲೆಗಳಲ್ಲಿ 2 ಆಯಾಮಗಳಲ್ಲಿ ಸ್ಪರ್ಧಿಸಬಹುದಾಗಿದೆ. ಅಲ್ಲದೆ ಸ್ಥಳೀಯ ಆಟಿಕೆಗಳು ಮತ್ತು ಆಟಗಳು ಎಂಬ ಸ್ಪರ್ಧೆಯೂ ಇದೆ. ನಾಟಕ, ಏಕವ್ಯಕ್ತಿ ನಟನೆಯೂ ಇದರಲ್ಲಿದೆ. ಹೀಗೆ 10 ವಿಭಾಗಗಳಲ್ಲಿ ಸ್ಪರ್ಧೆ ಮಾಡಬಹುದಾಗಿದೆ. ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರುವ ಕಲೋತ್ಸವದಲ್ಲಿ ಭಾಗವಹಿಸಲು ಕೆಲವು ಅರ್ಹತೆಗಳು ಇರಬೇಕಾಗುತ್ತದೆ. ಯಾವುದೇ ಸರ್ಕಾರಿ ಅನುದಾನಿತ ಹಾಗೂ ಅನುದಾನರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ 9-12 ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದು. ದಿವ್ಯಾಂಗ ಮತ್ತು ವಿಶೇಷ ಆದ್ಯತೆಯುಳ್ಳ ಮಕ್ಕಳು ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಲು ಅವಕಾಶ ಹೊಂದಿರುತ್ತಾರೆ. ಒಬ್ಬ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿ ಒಂದು ಕಲೆಯ ಸ್ಪರ್ಧೆಯಲ್ಲಿ ಮಾತ್ರ ಭಾಗವಹಿಸಬಹುದಾಗಿದೆ. ಹಿಂದಿನ ವರ್ಷಗಳಲ್ಲಿ ರಾಷ್ಟ್ರಮಟ್ಟದ ಕಲೋತ್ಸವ ಕಾರ್ಯಕ್ರಮಗಳಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿಜೇತ ವಿದ್ಯಾರ್ಥಿಗಳು ಪ್ರಸ್ತುತ ಸಾಲಿನ ಕಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿಲ್ಲ. ವಿದ್ಯಾರ್ಥಿಗಳು ಕಲೋತ್ಸವದಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಲು ಕೆಲವು ನಿಯಮಗಳಿದೆ. ಸ್ಪರ್ಧೆಯ ನಿಯಮದಂತೆ ಮೊದಲನೆಯದಾಗಿ ತಮ್ಮ ಕಲಾ ಪ್ರಕಾರವನ್ನು 5 ನಿಮಿಷಗಳಿಗೆ ಮೀರದಂತೆ ವಿಡಿಯೋವೊಂದನ್ನು ಚಿತ್ರೀಕರಿಸಿ www.schooleducation.schoolnic.kar.nic.in/vidavahini ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕು. ಕಲೋತ್ಸವದ ಕಾರ್ಯಕ್ರಮದ ಲಿಂಕ್ನಲ್ಲಿ ಮೊಬೈಲ್ ಸಂಖ್ಯೆ ಮತ್ತು ಗುರುತಿನ ಸಂಖ್ಯೆಯನ್ನು ನಮೂದಿಸಬೇಕು. ಜೊತೆಗೆ ತಾವು ಪ್ರಸ್ತುತಪಡಿಸುವ ಕಾರ್ಯಕ್ರಮದ ಕುರಿತು 100 ಪದಗಳಿಗೂ ಮೀರದಂತೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಬರೆದು ಸಲ್ಲಿಸಬೇಕು. ಅದಲ್ಲದೆ ತಮ್ಮ ಕಲಾ ಪ್ರಕಾರದ ಕುರಿತು ಛಾಯಾಚಿತ್ರಗಳನ್ನು ಅಪ್ಲೋಡ್ ಕೂಡ ಮಾಡಬಹುದು. ಈ ರೀತಿಯಾಗಿ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಈಗಾಗಲೇ ತಿಳಿದುಕೊಂಡಂತೆ ಕಲೋತ್ಸವವು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ನಡೆಯಲಿದ್ದು, ಮೊದಲಿಗೆ ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧಿಸಬೇಕಾಗಿದೆ. ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಗಳನ್ನು ಆನ್ಲೈನ್ ಮಟ್ಟದಲ್ಲಿ ಹಾಗೂ ರಾಷ್ಟ್ರಮಟ್ಟದ ಸ್ಪರ್ಧೆಯನ್ನು ಆಫ್ಲೈನ್ ಮಟ್ಟದಲ್ಲಿ ನಡೆಸಲಾಗುವುದು. ವಿದ್ಯಾರ್ಥಿಗಳನ್ನು ಕಲೋತ್ಸವಕ್ಕೆ ಯಾರು ಆಯ್ಕೆ ಮಾಡುತ್ತಾರೆ ಎಂಬುದನ್ನು ನೋಡುವುದಾದರೆ, ಮಕ್ಕಳನ್ನು ಆಯ್ಕೆ ಮಾಡಲು ರಾಜ್ಯ ಮಟ್ಟದಲ್ಲಿ ಯೋಜನಾ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಒಂದು ಮೌಲ್ಯಮಾಪನ ಸಮಿತಿ ಇರುತ್ತದೆ. ಅದಕ್ಕೆ ಆಡಳಿತ ಮತ್ತು ಅಭಿವೃದ್ಧಿ ಎಂಬ 2 ವಿಭಾಗದಲ್ಲಿ ಉಪನಿರ್ದೇಶಕರಿರುತ್ತಾರೆ. ಅಲ್ಲದೆ ಕಲೋತ್ಸವ ನೋಡಲ್ ಅಧಿಕಾರಿ ಇರುತ್ತಾರೆ. ಸಂಗೀತ, ನೃತ್ಯ ಹಾಗೂ ಚಿತ್ರಕಲೆ ಶಿಕ್ಷಕರನ್ನೊಳಗೊಂಡ ಮೌಲ್ಯಮಾಪನ ಸಮಿತಿ ಕಾರ್ಯನಿರ್ವಹಿಸುತ್ತದೆ. ಮೌಲ್ಯಮಾಪನ ಮಾಡಲು ಲಾಗಿನ್ ಐಡಿಯನ್ನು ರಾಜ್ಯ ಕಚೇರಿಯಿಂದಲೇ ನೀಡಲಾಗುವುದು. ಶಾಲಾ ಹಂತದಲ್ಲಿ ಜಿಲ್ಲಾ ಮಟ್ಟಕ್ಕೆ ಸ್ವೀಕರಿಸಿದ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹವಾದ ಸ್ಪರ್ಧೆಗಳನ್ನು ಆನ್ಲೈನ್ ಮೂಲಕ ಆಯ್ಕೆ ಮಾಡಬೇಕಿದೆ. ಪ್ರತಿ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರನ್ನು ರಾಜ್ಯ ಕಚೇರಿಗೆ ಕಳುಹಿಸಬೇಕಾಗುತ್ತದೆ. ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ 3 ಹಂತಗಳಲ್ಲಿ ತಲಾ 10 ಬಾಲಕ ಮತ್ತು ಬಾಲಕಿಯರನ್ನು ಆಯ್ಕೆ ಮಾಡಬಹುದಾಗಿರುತ್ತದೆ. ಅಂದರೆ ಒಟ್ಟಾರೆ 30 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬಹುದು. ಮೌಲ್ಯಮಾಪಕರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ತಮ್ಮ ಪ್ರಸ್ತುತಿಯನ್ನು ಉತ್ತಮಪಡಿಸಲು ಬೇಕಾದ ಅಂಶಗಳನ್ನು ಗುರುತಿಸಬೇಕಾಗುತ್ತದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಆಗಾಗ ಸಲಹೆಗಳನ್ನು ಕೊಡಬೇಕಾಗಿರುತ್ತದೆ. ಅಲ್ಲದೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ನಿಗದಿತ ದಿನಾಂಕದೊಳಗೆ ಮತ್ತೆ ತಮ್ಮ ಪ್ರಸ್ತುತಿಯ ವಿವರವನ್ನು ಅಪ್ಲೋಡ್ ಮಾಡುವಂತೆ ನೋಡಿಕೊಳ್ಳಬೇಕಾಗಿದೆ.

0: ರಾಜ್ಯ ಮಟ್ಟದಲ್ಲಿ ಪ್ರತಿ ಕಲಾ ಪ್ರಕಾರದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯನ್ನು ಆಯ್ಕೆ ಮಾಡಿ ರಾಷ್ಟ್ರಮಟ್ಟಕ್ಕೆ ಕಳುಹಿಸಬೇಕಾಗಿದೆ. ರಾಷ್ಟ್ರಮಟ್ಟವು ಕಲೋತ್ಸವದ ಅಂತಿಮ ಹಂತವಾಗಿದೆ. ರಾಷ್ಟ್ರಮಟ್ಟದಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ ಮತ್ತು ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಗುವುದು. ಕಲೋತ್ಸವ ಪ್ರತ್ಯೇಕ ಸ್ಪರ್ಧೆಯಲ್ಲಿ ಭಾಗವಹಿಸಲು ಕೆಲವು ನಿಯಮಗಳಿಗೆ ಮತ್ತು ಕೆಲವು ಮಾನದಂಡಗಳನ್ನು ಅನುಸರಿಸಬೇಕಾಗಿದೆ. ಅವು ಸ್ಪರ್ಧೆಯಿಂದ ಸ್ಪರ್ಧೆಗೆ ಬೇರೆಯಾಗಿರುತ್ತವೆ. ವೈಯಕ್ತಿಕ ಸಂಗೀತ ವಿಭಾಗದಲ್ಲಿ ಶಾಸ್ತ್ರೀಯ ಮತ್ತು ಜಾನಪದ ಎರಡು ವರ್ಗಗಳಲ್ಲಿ ನಡೆಸಲಾಗುವುದು. ಪ್ರದರ್ಶನ ಅವಧಿ 4-6 ನಿಮಿಷಗಳಿರಬೇಕು. ಉಡುಪುಗಳು, ವೇದಿಕೆಗಳು, ರಂಗ ಪರಿಕರಗಳು ಮತ್ತು ಗುಣಲಕ್ಷಣಗಳು ಪ್ರಸ್ತುತಿಗೆ ಸಂಬಂಧಿಸಿದಂತಿರಬೇಕು. ಸ್ಪರ್ಧೆಯು ಸಂಘಟಕರು ಬೇಕಾದ ಪರಿಕರಗಳನ್ನು ಒದಗಿಸುತ್ತಾರೆ. ಎಲೆಕ್ಟ್ರಾನಿಕ್ ಅಥವಾ ಪ್ರೋಗ್ರಾಂ ಮಾಡಲಾದ ಸಂಗೀತ ಉಪಕರಣಗಳನ್ನು ಬಳಸುವಂತಿಲ್ಲ. ಜಾನಪದ ವಿಭಾಗಕ್ಕೆ ಬಂದಾಗ ಭರತನಾಟ್ಯ, ಕಥಕ್, ಕೂಚಿಪುಡಿ, ಮೋಹಿನಿಯಾಟ್ಟಂ, ಕಥಕ್ಕಳಿ ಮುಂತಾದ ರಾಜ್ಯ ಮತ್ತು ಪ್ರದೇಶದ ಸಾಂಪ್ರದಾಯಿಕ ಜನಪದವಾಗಿರಬೇಕು. ಅಂಥ ಕಲಾ ಪ್ರದರ್ಶನಕ್ಕೆ ಅವಕಾಶವಿರುತ್ತದೆ. ಇನ್ನು ದೃಶ್ಯ ಕಲೆಗಳ ವಿಚಾರಕ್ಕೆ ಬಂದರೆ ಪ್ರಸ್ತುತಪಡಿಸಿರುವ ಕಾರ್ಯಕ್ರಮಕ್ಕೂ ನೈತಿಕ ಮೌಲ್ಯಗಳನ್ನು ಹೆಚ್ಚಿಸಲು ಸಹಾಯ ಮಾಡುವಂತಿರಬೇಕು. ಸ್ಥಳೀಯವಾಗಿ ಲಭ್ಯವಿರುವ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಬಹುದು. ನಾಟಕದ ವಿಷಯ ಹೇಳುವುದಾದರೆ ಖ್ಯಾತ ಸಮಾಜ ಸುಧಾರಕರು, ಬರಹಗಾರರು, ಕವಿಗಳು, ವಿಜ್ಞಾನಿಗಳು, ಸ್ವತಂತ್ರ ಹೋರಾಟಗಾರರ ವ್ಯಕ್ತಿಗಳ ಜೀವನ ಚರಿತ್ರೆಯಿಂದ ಸಮಾಜಕ್ಕೆ ಉತ್ತಮ ಸಂದೇಶ ಬರುವಂತಿರಬೇಕು. ಪ್ರದರ್ಶನವು ತಮ್ಮ ಪ್ರಾದೇಶಿಕ ಭಾಷೆ ಮತ್ತು ಆಡುಭಾಷೆಯಲ್ಲಿರಬೇಕು. ಒಟ್ಟಿನಲ್ಲಿ ಹೇಳುವುದಾದರೆ ಕಲಾ ಉತ್ಸವವು ಸಮಗ್ರ ಶಿಕ್ಷಣದ ಯೋಜನೆಗೆ ಪೂರಕವಾಗಿದ್ದು ವಿದ್ಯಾರ್ಥಿಗಳ ತಾರ್ಕಿಕತೆ, ಗ್ರಹಿಕೆ, ಸಮಸ್ಯೆ ಪರಿಹರಿಸುವ ಗುಣ, ಅರಿವಿನ ಮತ್ತು ನಿರ್ಣಾಯಕ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಇದು ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಅಲ್ಲದೆ ದೇಶದ ಸಂಸ್ಕೃತಿಯ ಬಗೆಗೂ ಗೌರವ ಬೆಳೆಸಿದಂತಾಗುತ್ತದೆ.
1: ಕಲೋತ್ಸವ ಕುರಿತು ಮೈಸೂರಿನ ಪತ್ರಕರ್ತ ಗುರುಪ್ರಸಾದ್ ತುಂಬುಸೋಗೆ ಅವರಿಂದ ಮಾಹಿತಿ ಕೇಳಿದಿರಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಐ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟದ ಬದ್ಧತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಹಾಗೂ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ವಾರ್ತೆಗಳ ವಿವರ: ಭಾರತೀಯ ಬುಡಕಟ್ಟು ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಭಗವಾನ್ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ಈ ಹಿನ್ನೆಲೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು, ಧರ್ತಿ ಆಬಾ ಅವರ ಜೀವನವು ಧೈರ್ಯ, ಸ್ವಾಭಿಮಾನ ಮತ್ತು ನ್ಯಾಯಕ್ಕಾಗಿ ಅಚಲ ಬದ್ದತೆಯನ್ನು ಸಂಕೇತಿಸುತ್ತದೆ. ಐತಿಹಾಸಿಕ ಉಲ್ಗುಲನ್ ಚಳವಳಿಯ ಮೂಲಕ ಬಿರ್ಸಾ ಮುಂಡಾ ದಬ್ಬಾಳಿಕೆಯ ವಿರುದ್ದ ಪ್ರತಿರೋಧದ ಮನೋಭಾವವನ್ನು ಜಾಗೃತಗೊಳಿಸಿದರು. ಬುಡಕಟ್ಟು ಸಮುದಾಯಗಳು ತಮ್ಮ ಹಕ್ಕುಗಳು ಮತ್ತು ಘನತೆಯನ್ನು ರಕ್ಷಿಸಲು ಪ್ರೇರೇಪಿಸಿದರು ಎಂದು ಹೇಳಿದರು. ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾಜ ಸುಧಾರಕ ಬಿರ್ಸಾ ಮುಂಡಾ ಅವರಿಗೆ ಮಂಗಳವಾರ ಪ್ರಧಾನಿ ನರೇಂದ್ರ ಮೋದಿ ಗೌರವ ಸಲ್ಲಿಸಿದರು. ತಾಯ್ನಾಡಿಗಾಗಿ ಅವರ ಸರ್ವೋಚ್ಚ ತ್ಯಾಗದ ಕಥೆಯು ದೇಶದ

0: ಪ್ರತಿಯೊಂದು ಪೀಳಿಗೆಯಲ್ಲೂ ದೇಶಭಕ್ತಿಯ ಮನೋಭಾವವನ್ನು ಪ್ರೇರೇಪಿಸುತ್ತದೆ ಎಂದು ಅವರು ಹೇಳಿದರು. ಪ್ರಧಾನಿ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ಹುತಾತ್ಮ ದಿನದಂದು ಧರ್ತಿ ಆಬಾ ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಲಕ್ಷಾಂತರ ನಮನಗಳು, ಅವರು ಜಲ ಅರಣ್ಯಗಳು ಮತ್ತು ಭೂಮಿಯನ್ನು ರಕ್ಷಿಸಲು ಅದಮ್ಯ ಧೈರ್ಯದಿಂದ ವಿದೇಶಿ ಆಡಳಿತದ ವಿರುದ್ದ ಹೋರಾಡಿದರು ಎಂದು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ ಉಲ್ಗುಲನ್ ಚಳವಳಿಯ ಮೂಲಕ ಬ್ರಿಟಿಷ್ ಆಳ್ವಿಕೆಯ ವಿರುದ್ದ ಬಿರ್ಸಾ ಮುಂಡಾ ಸ್ವಾತಂತ್ರ್ಯದ ಕಹಳೆ ಊದಿದರು ಎಂದು ಹೇಳಿದರು. ಬಿರ್ಸಾ ಮುಂಡಾ ಅವರು ಬುಡಕಟ್ಟಿನ ಹೆಮ್ಮೆ, ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ಅಮರ ಸಂಕೇತ. ಬುಡಕಟ್ಟು ಸಮಾಜವನ್ನು ಸಂಘಟಿಸಿದ ಅವರು ನೀರು, ಅರಣ್ಯ ಮತ್ತು ಭೂಮಿಯ ಸಂರಕ್ಷಣೆಗೆ ಜನರ ಚಳವಳಿಯ ರೂಪವನ್ನು ನೀಡಿದರು. ಇಂದಿಗೂ ಸಹ ಧಾರ್ಮಿಕ ಮತಾಂತರದ ವಿರುದ್ದ ಬಿರ್ಸಾ ಮುಂಡಾ ಅವರ ಹೋರಾಟಗಳು ಮತ್ತು ಬುಡಕಟ್ಟು ಸಮುದಾಯದ ಸಂರಕ್ಷಣೆಗಾಗಿ ಅವರ ಸಮರ್ಪಣೆ ಲಕ್ಷಾಂತರ ದೇಶವಾಸಿಗಳಿಗೆ ಸ್ಫೂರ್ತಿಯಾಗಿ ಉಳಿದಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ನೀತಿಯಿಂದ ಪ್ರೇರಿತವಾಗಿ ನಿರಂತರ ಪ್ರಯತ್ನಗಳ ಮೂಲಕ ದೇಶವು ಬಲವಾದ ಮತ್ತು ಸ್ವಾವಲಂಬಿ ಭಾರತವಾಗುವತ್ತ ಸಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಂಸ್ಕೃತ ಉಲ್ಲೇಖವನ್ನು ಹಂಚಿಕೊಂಡಿರುವ ಪ್ರಧಾನಿ, ಸಮರ್ಪಣೆ ಮತ್ತು ಸೇವಾ ಮನೋಭಾವವು ರಾಷ್ಟ ನಿರ್ಮಾಣಕ್ಕಾಗಿ ಸರ್ಕಾರದ ಅಮೂಲ್ಯ ಬಂಡವಾಳವಾಗಿದೆ. ಇತರರ ಕಲ್ಯಾಣವನ್ನು ಅಸೂಯೆ ಪಡೆದೆ ಉದಾತ್ತ ಕಾರ್ಯಗಳನ್ನು ಮಾಡಿದಾಗ ಒಬ್ಬ ವ್ಯಕ್ತಿಯನ್ನು ನಿಜವಾಗಿಯೂ ಬುದ್ದಿವಂತ ಎಂದು ಕರೆಯಲಾಗುತ್ತದೆ ಎಂದು ಪ್ರಧಾನಿ ಹೇಳಿದರು. ಕಳೆದ 12 ವರ್ಷಗಳಲ್ಲಿ ದೇಶದ ಯುವಕರು, ಮಹಿಳೆಯರು ಮತ್ತು ರೈತರನ್ನು ಸಬಲೀಕರಣಗೊಳಿಸುವಲ್ಲಿ ಸರ್ಕಾರ ಯಾವುದೇ ಪ್ರಯತ್ನವನ್ನು ಕೂಡ ಬಿಟ್ಟಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. 1.4 ಶತಕೋಟಿ ನಾಗರಿಕರ ಆಶೀರ್ವಾದ ಮತ್ತು ರಾಷ್ಟ ಮೊದಲು ಎಂಬ ಮನೋಭಾವದೊಂದಿಗೆ ಸರ್ಕಾರವು ನಂಬಿಕೆ, ಅಭಿವೃದ್ದಿ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಸಮರ್ಪಿತವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಹೇಳಿದ್ದಾರೆ. ಅವಿಶ್ರಾಂತ ಪ್ರಯತ್ನಗಳ ಪರಿಣಾಮದಿಂದಾಗಿ ಇಂದು ದೇಶವು ಮೂಲಸೌಕರ್ಯದಿಂದ ಡಿಜಿಟಲ್ ಕ್ರಾಂತಿಯವರೆಗೆ ಜಾಗತಿಕ ವೇದಿಕೆಯಲ್ಲಿ ಹೊಸ ಗುರುತನ್ನು ಗಳಿಸಿದೆ. ಅಭಿವೃದ್ದಿ ಹೊಂದಿದ ಭಾರತದ ಸಂಕಲ್ಪವನ್ನು ಸಾಕಾರಗೊಳಿಸಲು ಸರ್ಕಾರವು ಸೇವೆ, ಉತ್ತಮ ಆಡಳಿತ ಮತ್ತು ಸಮೃದ್ದಿಯ ಈ ಹಾದಿಯಲ್ಲಿ ನಿರಂತರವಾಗಿ ಮುಂದುವರೆಯುತ್ತದೆ ಎಂದು ಪ್ರಧಾನಮಂತ್ರಿ ಒತ್ತಿ ಹೇಳಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು ಪ್ರತಿಯೊಂದು ಸುರಕ್ಷಿತ ಗರ್ಭಧಾರಣೆಯು ರಾಷ್ಟವು ತನ್ನ ಮಹಿಳೆಯರ ಬಗೆಗಿನ ಬದ್ದತೆಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ 10 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಅವರು ಇಂದು ನವದೆಹಲಿಯಲ್ಲಿ ರಾಷ್ಟವ್ಯಾಪಿ ಆಚರಣೆಗಳಿಗೆ ಚಾಲನೆ ನೀಡಿದರು. ರಾಷ್ಟೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ಪತ್ರಿಕೆಯ ಲೇಖನವೊಂದನ್ನು ಉಲ್ಲೇಖಿಸಿದ ಅವರು, ಕಳೆದ ದಶಕದಲ್ಲಿ ದೇಶದ ತಾಯಂದಿರ ಮರಣ ಅನುಪಾತದಲ್ಲಿನ ಗಮನಾರ್ಹ ಕುಸಿತವು ತಾಯಿಯ ಆರೋಗ್ಯ ರಕ್ಷಣೆಯಲ್ಲಿ ನಿರಂತರ ಪ್ರಯತ್ನಗಳು, ಬಲವಾದ ಸೇವಾ ವಿತರಣಾ ವ್ಯವಸ್ಥೆಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ನಡೆಸಲ್ಪಟ್ಟಿರುವುದನ್ನು ಜೆಪಿ ನಡ್ಡಾ ಎತ್ತಿ ತೋರಿಸಿದ್ದಾರೆ. ಇಂದು 10 ವರ್ಷಗಳನ್ನು ಪೂರೈಸುತ್ತಿರುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಈ ರೂಪಾಂತರದ ಹೃದಯ ಭಾಗವಾಗಿದೆ. ಪ್ರತಿ ತಿಂಗಳ 9ನೇ ದಿನವನ್ನು ತಾಯಿಯ ಆರೋಗ್ಯಕ್ಕೆ ಮೀಸಲಿಡುವ ಮೂಲಕ ಈ ಕಾರ್ಯಕ್ರಮ ಪ್ರತಿ ಗರ್ಭಧಾರಣೆಯು ಗರ್ಭಧಾರಣೆಯ ಅವಧಿಯಲ್ಲಿ ನಿರಂತರ ಆರೈಕೆ, ಮೇಲ್ವಿಚಾರಣೆ ಮತ್ತು ಬೆಂಬಲಕ್ಕೆ ಅರ್ಹವಾಗಿದೆ ಎಂಬುದನ್ನು ನೆನಪಿಸಿದೆ ಎಂದು ಹೇಳಿದರು. ಅಪಾಯದ ಗರ್ಭಧಾರಣೆಯನ್ನು ಮೊದಲೇ ಪತ್ತೆ ಹಚ್ಚುವುದು ಮತ್ತು ತ್ವರಿತ ನಿರ್ವಹಣೆಗೆ ಅನುಕೂಲವಾಗುವಂತೆ ತಾಯಂದಿರು ಹಾಗೂ ನವಜಾತ ಶಿಶುಗಳ ಮರಣವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ಈ ಕಾರ್ಯಕ್ರಮ ದೇಶಾದ್ಯಂತ ತಾಯಿಯ ಆರೋಗ್ಯ ಸೇವೆಗಳನ್ನು ಬಲಪಡಿಸಲು ಸಹಾಯ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿಯವರು 2016 ಜೂನ್ 9 ಎಲ್ಲಾ ಗರ್ಭಿಣಿ ಮಹಿಳೆಯರಿಗೆ ಖಚಿತವಾದ ಸಮಗ್ರ ಮತ್ತು ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸಲು ಈ ಯೋಜನೆಯನ್ನು ಪ್ರಾರಂಭಿಸಿದ್ದರು. ದೇಶದ ಪ್ರತಿಯೊಬ್ಬ ಮಹಿಳೆಗೆ ಆರಂಭಿಕ ಅಪಾಯ ಪತ್ತೆ, ಸಕಾಲಕ ವೈದ್ಯಕೀಯ ನೆರವು ಮತ್ತು ಸುರಕ್ಷಿತ ಗರ್ಭಧಾರಣೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಈ ಯೋಜನೆಯಡಿಯಲ್ಲಿ 7.50 ಕೋಟಿ ಹೆಚ್ಚು ಗರ್ಭಿಣಿಯರು ಪ್ರಸವ ಪೂರ್ವ ಸೇವೆಗಳನ್ನು ಪಡೆದಿದ್ದಾರೆ. ಸರ್ಕಾರದ ನಿರಂತರ ಪ್ರಯತ್ನಗಳಿಂದಾಗಿ ಭಾರತದ ತಾಯಂದಿರ ಮರಣ ಅನುಪಾತ 43 ಅಂಕಗಳಷ್ಟು ಕಡಿಮೆಯಾಗಿದೆ. 2014-16 ಪ್ರತಿ ಲಕ್ಷ ಜೀವಂತ ಜನನಗಳಿಗೆ 130 ತಾಯಂದಿರ ಮರಣಗಳಿಂದ 2022-24 ಅವಧಿಯಲ್ಲಿ 87 ಇಳಿದಿದೆ. ಆಚರಣೆಯ ಭಾಗವಾಗಿ ಗರ್ಭಿಣಿಯರು ಮತ್ತು ಅವರ ಕುಟುಂಬಗಳು ಉಚಿತ ಸೇವೆಗಳನ್ನು ಪಡೆಯುವಂತೆ ಪ್ರೋತ್ಸಾಹಿಸಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾಗೃತಿ ಮತ್ತು ಪ್ರಚಾರ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು. ಈ ಸಂದರ್ಭದಲ್ಲಿ ವಿಶೇಷ 75 ರೂಪಾಯಿ ಸ್ಮರಣಾರ್ಥ ನಾಣ್ಯ ಮತ್ತು 5 ರೂಪಾಯಿ ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಲಾಗುವುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭವಾಗಿದೆ. ಬ್ರೆಜಿಲ್, ಇಂಡೋನೇಷ್ಯಾ, ಚೀನಾ, ಇರಾನ್, ದಕ್ಷಿಣ ಆಫ್ರಿಕಾ, ಯುಎಇ ಮತ್ತು ಇತರೆ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಈ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. 21 ದೇಶಗಳ ಕೃಷಿ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇಂದು ಬಹು ಅಧಿವೇಶನಗಳು ನಡೆಯಲಿವೆ. ಪ್ರಮುಖ ವಿಷಯಗಳಲ್ಲಿ ಆಹಾರ ಭದ್ರತೆ, ಕೃಷಿ ನಾವೀನ್ಯತೆ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಸಣ್ಣ ರೈತರ ಸಬಲೀಕರಣ ಸೇರಿವೆ. ಈ ತಿಂಗಳ 12ರಂದು ಕೃಷಿ ಸಚಿವರ ನಡುವೆ ವಿಶೇಷ ಸಂವಾದ ನಡೆಯಲಿದೆ. ಇದು ಸಣ್ಣ ರೈತರು, ಮಹಿಳೆಯರು ಮತ್ತು ಯುವಕರ ಮೂಲಕ ಆಹಾರ ಭದ್ರತೆಯ ಮೇಲೆ ಕೇಂದ್ರೀಕರಿಸುತ್ತದೆ. 13ರಂದು ಬ್ರಿಕ್ಸ್ ರಾಷ್ಟಗಳ ಸಚಿವರ ಸಭೆ ನಡೆಯಲಿದ್ದು, ವಿದೇಶಿ ಪ್ರತಿನಿಧಿಗಳು ಇಂದೋರ್ನ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯ ಅನುಭವವನ್ನು ಸಹ ಪಡೆಯುತ್ತಾರೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವು ದ್ವೇಷದ ಸಂಘಟಿತ ಕಾರ್ಯವನ್ನು ನಡೆಸುತ್ತಿದೆ ಎಂದು ಭಾರತ ತೀವ್ರವಾಗಿ ಖಂಡಿಸಿದೆ. ಪಾಕಿಸ್ತಾನ ತನ್ನ ನಾಗರಿಕರಲ್ಲಿ ಭಾರತದ ಬಗ್ಗೆ ಶಾಶ್ವತ ದ್ವೇಷವನ್ನು ಬೆಳೆಸಲು ಧಾರ್ಮಿಕ ಪರಿಭಾಷೆಯನ್ನು ಬಳಸಿಕೊಳ್ಳುತ್ತಿದೆ. ಇಸ್ಲಾಮಾಬಾದ್ ತನ್ನ ಸ್ವಂತ ಪ್ರದೇಶದೊಳಗೆ ಕಾರ್ಯನಿರ್ವಹಿಸುತ್ತಿರುವ ಉಗ್ರಗಾಮಿ ಸಂಘಟನೆಗಳನ್ನು ಫಿತ್ನಾ ಅಲ್ ಹಿಂದೂಸ್ತಾನ್ ಎಂದು ಹಣಪಟ್ಟಿ ಕಟ್ಟುವ ಮೂಲಕ ರಾಷ್ಟ ಪ್ರಾಯೋಜಿತ ತಪ್ಪು ಮಾಹಿತಿಯನ್ನು ಪ್ರಚಾರ ಮಾಡುತ್ತಿದೆ ಎಂದು ಭಾರತ ಇಸ್ಲಾಮಾಬಾದ್ ಅನ್ನು ಖಂಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಧಿವೇಶನದಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್, ಇಸ್ಲಾಮಾಬಾದ್ ಕೇವಲ ನವದೆಹಲಿಯ ಮೇಲೆ ಆರೋಪ ಹೊರಿಸಲು ಪ್ರಯತ್ನಿಸುತ್ತಿದೆ, ಪಾಕಿಸ್ತಾನದ ರಾಜಕೀಯ ಚೌಕಟ್ಟು ಮತ್ತು ಆಡಳಿತದಲ್ಲಿ ಅದರ ಮಿಲಿಟರಿ ವಹಿಸಿದ ಪ್ರಬಲ ಪಾತ್ರವನ್ನು ಅವರು ವಿವರಿಸಿದರು.
4: Blaming neighbors for its own failures is an old Pakistani habit. Coming up with official notifications directing Pakistan's government agencies to start referring to groups inside its own borders as Fitna al-Hindustan is nothing but officially sponsored misinformation and disinformation dressed in religious terminology. This is an outcome of an organized factory of hate coming from the deep state of Pakistan, which aims to keep their citizens in a state of permanent hostility with India in order to perpetuate their stay in power and control of national resources and detract them from core political and economic problems. India stands steadfast in rejecting terrorism in all its forms and manifestations.
0: ಇಸ್ಲಾಮಾಬಾದ್ ನಡೆಸುತ್ತಿರುವ ಗಡಿಯಾಚೆಗಿನ ಮಿಲಿಟರಿ ಕಾರ್ಯಾಚರಣೆಗಳನ್ನು ನವದೆಹಲಿ ಖಂಡಿಸಿತು. ಅಫ್ಘಾನಿಸ್ತಾನದಲ್ಲಿ ಅದರ ವೈಮಾನಿಕ ದಾಳಿಯಿಂದ ಉಂಟಾದ ಗಮನಾರ್ಹ ನಾಗರಿಕ ಸಾವು ನೋವುಗಳಿಗೆ ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಿತು. ಹತ್ಯಾಕಾಂಡವನ್ನು ಮಿಲಿಟರಿ ಕಾರ್ಯಾಚರಣೆ ಎಂದು ಬಿಂಬಿಸಿದ ಮಾತ್ರಕ್ಕೆ ಅದರ ಅಪರಾಧಗಳನ್ನು ನಿರಾಕರಿಸಲಾಗುವುದಿಲ್ಲ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ. ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟದ ಬದ್ಧತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ. 21 ದೇಶಗಳ ಕೃಷಿ ಸಚಿವರು ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
5: ಸಮಯ ಸರಿಯಾಗಿ 1:20. ಇದು ಆಕಾಶವಾಣಿ ಹಾಸನ ಎಫ್ಎಂ.
6: ಆತ್ಮೀಯ ಆಕಾಶವಾಣಿ ಕೇಳುಗರೆ,
7: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
6: ಜೂನ್ ತಿಂಗಳ 8-12 ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
7: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
6: ಈ ಕಾರ್ಯಕ್ರಮದ ಪ್ರಾಯೋಜಕರು
7: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
8: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
9: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
8: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
9: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
10: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಜಿಆರ್ಟಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
2: ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕುವೆಂಪು ಅವರ ಮತ್ತೊಂದು ಕವಿತೆ, ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ.

ಸಮಯ ಸರಿಯಾಗಿ 1:30:15. ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಟಿಪ್ಪು ಮತ್ತು ಕುನಾಲ್ ಗಾಂಜಾವಾಲಾ ಅವರ ಯುಗಳ ಸ್ವರದಲ್ಲಿ ಗಾಳಿಪಟ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರು ಬರೆದಿರುವ ಈ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಿದೆ.

ಆತ್ಮೀಯ ಕೇಳುಗರೆ ಗಮನಿಸಿ, ಅಪರಿಚಿತ ಮೃತ ವ್ಯಕ್ತಿಯ ವಾರಸುದಾರರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ದಿನಾಂಕ 5/6/2026 ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನೆಟ್ಟೂರು ಗ್ರಾಮದಲ್ಲಿ ಸುಮಾರು 40-45 ವರ್ಷ ವಯಸ್ಸಿನ ಅಪರಿಚಿತ ಮೃತ ವ್ಯಕ್ತಿಯ ದೇಹವು ಪತ್ತೆಯಾಗಿದ್ದು, ಈ ವ್ಯಕ್ತಿಯ ಚಹರೆ ಹೀಗಿದೆ. ವಯಸ್ಸು ಸುಮಾರು 40-45 ವರ್ಷ, ಎತ್ತರ 5.2 ಅಡಿ, ಸದೃಢ ಮೈಕಟ್ಟು, ಗೋಧಿ ಮೈಬಣ್ಣ. ಮೃತ ವ್ಯಕ್ತಿಯ ಮೈ ಮೇಲೆ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಮತ್ತು ಕೆಂಪು ಬಣ್ಣದ ಬಿಳಿಗೆರೆಯುಳ್ಳ ತುಂಬು ತೋಳಿನ ಶರ್ಟ್ ಧರಿಸಿರುತ್ತಾರೆ. ಈ ಅಪರಿಚಿತ ಮೃತ ವ್ಯಕ್ತಿಯ ವಾರಸುದಾರರು ಯಾರಾದರೂ ಇದ್ದಲ್ಲಿ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಿದೆ. ಅಪರಿಚಿತ ಮೃತ ವ್ಯಕ್ತಿಯ ವಾರಸುದಾರರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ ಕೇಳಿದಿರಿ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಉಪೇಂದ್ರ ಅವರು ರಚಿಸಿರುವ ಗೀತೆಗೆ ಸಾಧು ಕೋಕಿಲ ಅವರು ಸ್ವರಕಲ್ಪನೆ ಮಾಡಿರುವ H2O ಚಿತ್ರದ ಗೀತೆ. ಗೀತೆಯ ಗಾಯಕರು ಹರಿಹರನ್ ಹಾಗೂ ಉಪೇಂದ್ರ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಹರಿಹರನ್ ಹಾಗೂ ಚಿತ್ರ ಅವರು ಹಾಡಿರುವ ಕಿಚ್ಚ ಚಿತ್ರದ ಗೀತೆ. ಈ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಕೇಳುಗರೆ, ಕಾಣೆಯಾದವರ ಪತ್ತೆಗಾಗಿ ಇದೊಂದು ಪೊಲೀಸ್ ಪ್ರಕಟಣೆ. ದಿನಾಂಕ 8/6/2026 ಸುಮಾರು 27 ವರ್ಷದ ಜುಲ್ಫಿ ಬಾನು ಎಂಬ ಮಹಿಳೆಯು ಹಾಸನದ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಕಾಣೆಯಾದ ಮಹಿಳೆಯ ಚಹರೆ ಹೀಗಿದೆ. ವಯಸ್ಸು 27 ವರ್ಷ, 175 ಸೆಂಟಿಮೀಟರ್ ಎತ್ತರ, ಬಿಳಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ ಮತ್ತು ಉರ್ದು ಭಾಷೆ ಮಾತನಾಡುತ್ತಾರೆ. ಕಾಣೆಯಾದಾಗ ಕಪ್ಪು ಬಣ್ಣದ ನೈಟಿ ಹಾಗೂ ಕಪ್ಪು ಬಣ್ಣದ ಬುರ್ಕಾ ಧರಿಸಿರುತ್ತಾರೆ. ಕಾಣೆಯಾದ ಜುಲ್ಫಿ ಬಾನು ಎಂಬ ಈ ಮಹಿಳೆಯ ಸುಳಿವು ಏನಾದರೂ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಿದೆ. ಇದುವರೆಗೆ ಕಾಣೆಯಾದವರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಸಂಗಡಿಗರೊಂದಿಗೆ ಚಿತ್ರ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ನಾಗದೇವತೆ ಚಿತ್ರದ ಗೀತೆಯನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖಾ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
0: ಜೂನ್ ತಿಂಗಳ 8-12 ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ. ಪಾಂಡವ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಹೇಮಂತ್ ಮತ್ತು ನಂದಿತಾ. ಗೋಪಿಕೃಷ್ಣ ಅವರ ಸಂಗೀತ ಸಂಯೋಜನೆಗೆ ಹಂಸಲೇಖ ಅವರ ಗೀತರಚನೆ ಇದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖಾ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಂಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ, ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಕಳೆದ 12 ವರ್ಷಗಳಲ್ಲಿ ಭಾರತ ರಫ್ತಿನಲ್ಲಿ ಗಣನೀಯ ಸಾಧನೆ ಮಾಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಎಫ್ಟಿಎ ಕುರಿತು ನಾಸ್ಕಾಂ ಜೊತೆ ನಡೆದ ಚರ್ಚೆ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎಲೆಕ್ಟ್ರಾನಿಕ್ಸ್, ಇಂಜಿನಿಯರಿಂಗ್, ಔಷಧಿ, ಕಾಫಿ, ಸಾಂಬಾರ ಪದಾರ್ಥಗಳ ರಫ್ತು ಪ್ರಮಾಣ ಕಳೆದ 12 ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಎಂದು ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರ ಹಾಗೂ ರಫ್ತು ದೇಶದ ಅಭಿವೃದ್ಧಿಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
1: So in the last 12 years, exports have actually made a major improvement. From almost 460 billion, we have doubled our economic size of more than 50 trillion, we'll get to. Areas such as textile, engineering goods, marine products, plantation items, we'll see tariffs going down from as high as 15%, 20% to zero. So it will be a big boost for our exports. So, and apart from that, these FTAs will help us in diversifying our export. It will also help us in building trusted relationships with the countries.
0: ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಭಾರತದ ರಿಯಲ್ ಎಸ್ಟೇಟ್ ಡೆವಲಪರ್ಗಳ ರಾಷ್ಟೀಯ ಪ್ರತಿನಿಧಿ ಸಂಸ್ಥೆಯ ಪ್ರತಿನಿಧಿಗಳು ಭೇಟಿಯಾಗಿ ಇಂದು ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ರಾಜ್ಯದ ನಗರಾಭಿವೃದ್ಧಿ ಕ್ಷೇತ್ರದ ಪ್ರಸ್ತುತ ಬೆಳವಣಿಗೆಗಳು, ನಗರಗಳ ಸುಸ್ಥಿರ ಅಭಿವೃದ್ಧಿ, ವಸತಿ ಮತ್ತು ಮೂಲಸೌಕರ್ಯ ಯೋಜನೆಗಳ ಅನುಷ್ಠಾನ, ನಗರ ಪ್ರದೇಶಗಳಲ್ಲಿ ಹೂಡಿಕೆ ಮತ್ತು ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಸೇರಿದಂತೆ ವಿವಿಧ ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ನಗರಗಳ ಯೋಜಿತ ಅಭಿವೃದ್ಧಿ, ಸಾರ್ವಜನಿಕರಿಗೆ ಗುಣಮಟ್ಟದ ಸೌಲಭ್ಯಗಳ ಒದಗಿಸುವಿಕೆ ಹಾಗೂ ನಗರಾಭಿವೃದ್ಧಿ ಕ್ಷೇತ್ರದಲ್ಲಿ ಸರ್ಕಾರ ಮತ್ತು ಖಾಸಗಿ ವಲಯದ ನಡುವಿನ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಪರಸ್ಪರ ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಗಿದೆ. ಮಡಿಕೇರಿಯ ಹೋಂಸ್ಟೇಯಲ್ಲಿ ಅಮೆರಿಕದ ಪ್ರವಾಸಿ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಪೊಲೀಸರು ಇಂದು ಹೈಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಲಿದ್ದಾರೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ನೇತೃತ್ವದ ಪೀಠ ಈ ಸಂಬಂಧ ಸರ್ಕಾರಕ್ಕೆ ನಿರ್ದೇಶನಗಳನ್ನು ನೀಡಿದೆ. ನಿನ್ನೆ ವಿಚಾರಣೆ ನಡೆಸಿದ ನ್ಯಾಯಾಲಯ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರದಂತಹ ಗಂಭೀರ ಅಪರಾಧ ನಡೆದಿದ್ದು ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸುವುದನ್ನು ತಡೆಯುವ ಸಲುವಾಗಿ ಫೈರ್ ಆಡಿಟ್ ನಡೆಸಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯ ಕೆಆರ್ ಮಾರುಕಟ್ಟೆಗೆ ಇಂದು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮಾರುಕಟ್ಟೆಯಲ್ಲಿ ಅಗ್ನಿಯಿಂದ ಉಂಟಾಗಬಹುದಾದ ಅಪಾಯಗಳು, ಅಗ್ನಿಶಾಮಕ ವ್ಯವಸ್ಥೆ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಕೂಡಲೇ ಪರಿಶೋಧನೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಕೆಆರ್ ಮಾರುಕಟ್ಟೆ ಕಟ್ಟಡದಲ್ಲಿರುವ ಮಳಿಗೆಗಳ ಮುಂಭಾಗದಲ್ಲಿನ ಒತ್ತುವರಿಗಳನ್ನು ಗುರುತಿಸಿ ದುಪ್ಪಟ್ಟು ದಂಡ ವಿಧಿಸಿ ತೆರವುಗೊಳಿಸುವ ಕಾರ್ಯ ಕೈಗೊಳ್ಳಬೇಕು, ನಾಗರಿಕರಿಗೆ ಯಾವುದೇ ರೀತಿಯ ಅಡಚಣೆ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಿರುವ ವಾಹನಗಳನ್ನು ಕೂಡಲೇ ತೆರವುಗೊಳಿಸಲು ಸೂಚನೆ ನೀಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ಪರಿಗಣಿಸದಿರುವ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಮೊಸಳೆ ಕಣ್ಣೀರು ಸುರಿಸುವ ಅಗತ್ಯವಿಲ್ಲವೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ದೇವೇಗೌಡ ಅವರನ್ನು ಪ್ರಧಾನಿ ಪದವಿಯಿಂದ ಕೆಳಗಿಳಿಸಿದ ಖ್ಯಾತಿ ಕಾಂಗ್ರೆಸ್ ಮೇಲೆ ಇರುವುದನ್ನು ನಾಯಕರು ಮರೆತಂತಿದೆ ಎಂದು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯು ದೇವೇಗೌಡ ಅವರನ್ನು ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡಿದೆ ಎಂದು ಅವರು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದು ನಾಳೆಯಿಂದ ಎರಡು ದಿನಗಳ ಕಾಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಳೆ ಸುರಿಯಬಹುದು ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜನರು ತುರ್ತು ಪರಿಸ್ಥಿತಿಯಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸದಾ ಸಿದ್ದರಾಗಿರುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕಂದಾಯ, ಅರಣ್ಯ, ಅಗ್ನಿಶಾಮಕ, ಪಂಚಾಯತ್ ರಾಜ್, ಲೋಕೋಪಯೋಗಿ, ಸ್ಥಳೀಯ ಸಂಸ್ಥೆಗಳು ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ರಜೆ ಮೇಲೆ ತೆರಳದಂತೆ ಹಾಗೂ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದು ಸಕಾಲದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅವರು ಸೂಚನೆ ನೀಡಿದ್ದಾರೆ. ಜಲಾವೃತವಾದ ಸೇತುವೆಗಳು ಮತ್ತು ಮಲೆನಾಡಿನ ಕಣಿವೆ ಪ್ರದೇಶಗಳಲ್ಲಿ ವಾಹನಗಳನ್ನು ಚಲಾಯಿಸದಂತೆ ಅವರು ಸಲಹೆ ನೀಡಿದ್ದಾರೆ. ಮತ್ತೊಂದೆಡೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ನೀಡಿದೆ. ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ಸಿದ್ದತೆಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದ್ದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ತೆರೆಯಲಾಗಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಸೂಚಿಸಿದೆ. ಸಾರ್ವಜನಿಕರು, ವಿಶೇಷವಾಗಿ ಮಕ್ಕಳು, ನದಿ ಕೆರೆ ತಗ್ಗು ಪ್ರದೇಶ ಹಾಗೂ ಸಮುದ್ರ ತೀರಗಳಿಗೆ ಹೋಗದಂತೆ ಮನವಿ ಮಾಡಿದೆ. ಮಳೆ, ಗುಡುಗು ಹಾಗೂ ಸಿಡಿಲಿನ ಸಂದರ್ಭಗಳಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕು, ಅಪಾಯಕಾರಿ ಮರಗಳು, ವಿದ್ಯುತ್ ಕಂಬಗಳು ಹಾಗೂ ತುಂಡಾದ ವಿದ್ಯುತ್ ತಂತಿಗಳ ಸಮೀಪ ಹೋಗದಂತೆಯೂ ಎಚ್ಚರಿಕೆ ನೀಡಲಾಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಇಂದು ದಿವಂಗತ ಸೂರಜ್ ಹೆಗ್ಡೆಯವರ ಅಂತಿಮ ದರ್ಶನ ಪಡೆದು ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವಾರು ಪ್ರಮುಖ ನಾಯಕರು ಹಾಜರಿದ್ದರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಕೂಡ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಇದಕ್ಕೂ ಮೊದಲು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ಅವರನ್ನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರಮಾಡಿಕೊಂಡರು. ಸಾಫ್ಟ್ವೇರ್ ಅಳವಡಿಕೆ ಹಿನ್ನೆಲೆಯಲ್ಲಿ ಬೆಸ್ಕಾಂ ವ್ಯಾಪ್ತಿಯ ನಗರ ಪ್ರದೇಶದಲ್ಲಿ ಇದೇ 10ರಿಂದ 30ರವರೆಗೆ ಆನ್ಲೈನ್ ಸೇವೆ ಲಭ್ಯವಿರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ರಾಹಕರು ಗೂಗಲ್ ಪೇ, ಫೋನ್ ಪೇ ಮೂಲಕ ಬಿಲ್ ಪಾವತಿ ಮಾಡಲು ಅವಕಾಶವಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ಟಿಆರ್ಎಂ ಸಾಫ್ಟ್ವೇರ್ ಬದಲಿಗೆ ಐಪಿಡಿಎಸ್ ಐಟಿ ಅಪ್ಲಿಕೇಶನ್ ಅಳವಡಿಸಿಕೊಳ್ಳುವುದರಿಂದ ದತ್ತಾಂಶ ವರ್ಗಾವಣೆ ಮಾಡುವ ಸಲುವಾಗಿ 21 ದಿನಗಳ ಕಾಲ ಆನ್ಲೈನ್ ಸೇವೆಗಳಾದ ಹೊಸ ಸಂಪರ್ಕ, ಹೆಸರು ವರ್ಗಾವಣೆ, ಲೋಡ್ ಹೆಚ್ಚಳ, ಬಿಲ್ ಪಾವತಿ ಸೇರಿದಂತೆ ಆನ್ಲೈನ್ ಸೇವೆಗಳು ಸ್ಥಗಿತಗೊಳ್ಳಲಿದೆ. ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಇದೇ 30ರವರೆಗೆ 1 ತಿಂಗಳ ಕಾಲ ಪಿಎಂ ಸ್ವನಿಧಿ ಮಹೋತ್ಸವ ಹಾಗೂ ಲೋಕ ಕಲ್ಯಾಣ ಮೇಳಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ದಿ ಇಲಾಖೆ ತಿಳಿಸಿದೆ. ಬೀದಿ ವ್ಯಾಪಾರಿಗಳಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಒಂದೇ ವೇದಿಕೆಯಲ್ಲಿ ತಲುಪಿಸುವ ಉದ್ದೇಶದಿಂದ ಈ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಸಾರ್ವಜನಿಕರು ಹಾಗೂ ಬೀದಿ ವ್ಯಾಪಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಳದಲ್ಲಿ ಭಾಗವಹಿಸಿ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳುವಂತೆ ಇಲಾಖೆ ಕೋರಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸರ್ವರಿಗೂ ಸೂರು ಅಭಿಯಾನದಡಿ ಕೊಳಚೆ ನಿವಾಸಿಗಳನ್ನು ಒಳಗೊಂಡಂತೆ ರಾಮನಗರದಲ್ಲಿ ನಗರ ಪ್ರದೇಶದ ವಸತಿರಹಿತ ಬಡವರು ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸುವ ಉದ್ದೇಶ ಹೊಂದಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಂಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಸಮಯ 2:40:19 ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕನ್ನಡ ಚಿತ್ರಗೀತೆಗಳು.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಆಕಸ್ಮಿಕ ಚಿತ್ರದ ಗೀತೆ. ಕೇಳಿಬರುವ ಧ್ವನಿ ಡಾ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರದು.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಆತ್ಮೀಯ ಆಕಾಶವಾಣಿ ಕೇಳುಗರೆ,
4: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
3: ಜೂನ್ ತಿಂಗಳ 8-12 ತಾರೀಕಿನವರೆಗೆ ಪ್ರತಿ ದಿವಸ ಸಂಜೆ 5:30ಕ್ಕೆ ಬಿತ್ತರವಾಗುತ್ತಿದೆ.
4: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
4: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
5: ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕೆಎಸ್ ನರಸಿಂಹಸ್ವಾಮಿ ಅವರ ಕವಿತೆಯನ್ನು ಸಿ ಅಶ್ವಥ್ ಅವರು ಚಿತ್ರಸಂಗೀತಕ್ಕೆ ಅಳವಡಿಸಿರುವ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ. ಮೂಡಿಬರುವ ಸ್ವರಗಳು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರದು.

ನಮಸ್ಕಾರ ಕೇಳುಗರೇ, ನೀವು ಟ್ಯೂನ್ ಮಾಡಿದ್ರ 102.2 ಎಫ್ಎಂ, ಇದು ಆಕಾಶವಾಣಿ ಹಾಸನ ಕೇಂದ್ರ. ಸಮಯ ಆಗಿದೆ 5:06. ಈ ಸಂಜೆ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಿರೋದು ನಿಮ್ಮ ಬಾನುಲಿ ಗೆಳತಿ ಶಶಿಕಲಾ.

ಕೇಳುಗರೇ, ನೀವು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಲು ಸಂದೇಶ ಕಳಿಸಲು ಸಂಖ್ಯೆ ಹೀಗಿದೆ: 9141686367. ಈ ಸಂಖ್ಯೆಗೆ ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ಮೆಚ್ಚಿನ ಗೀತೆ, ಯಾವ ಚಿತ್ರದ್ದು ಇಷ್ಟನ್ನ ಟೈಪ್ ಮಾಡಿ ಕಳುಹಿಸಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಆಲಿಸಬಹುದು. ಮೊದಲ ಸಂದೇಶ ಬಂದಿದೆ. ನಮಸ್ಕಾರಗಳು, ನಮಗೆ ಸಂಯುಕ್ತ ಚಿತ್ರದಿಂದ ಆಕಾಶ ಬಾಗಿದೆ ಈ ಗೀತೆಯನ್ನು ಪ್ರಸಾರ ಮಾಡಿ ಎಂದು ಸಂದೇಶವನ್ನು ಕಳಿಸಿದ್ದಾರೆ ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು. ಬಿಂದು ಪ್ರಕಾಶ್ ಅವರೇ, ಕೇಳಿ, ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಂದಿನ ಸಂದೇಶ ಬಂದಿದೆ. ಹಾಸನದ ತಣ್ಣೀರು ಹಳ್ಳದಿಂದ ಬಿಎನ್ ಧ್ರುವಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ರಾಗತಾಳ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಎಂದು ಕೇಳಿ ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಬೆಂಗಳೂರು ಲತಾ ಅವರ ಸ್ವರಗಳಲ್ಲಿ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
0: ಜೂನ್ ತಿಂಗಳ 8-12 ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ನೀವು ಕೇಳ್ತಿದ್ದೀರಾ ಆಕಾಶವಾಣಿ ಹಾಸನ FM ಕೇಂದ್ರದಿಂದ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಮುಂದಿನ ಸಂದೇಶ ಬಂದಿದೆ ಚಿತ್ರದುರ್ಗದಿಂದ. ಅಮೃತ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಶ್ರೀರಸ್ತು ಶುಭಮಸ್ತು ಚಿತ್ರದಿಂದ ಗೀತೆಯನ್ನು ಪ್ರಸಾರ ಮಾಡಿ ಎಂದು ಕೇಳಿ ನಿಮ್ಮ ಮೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ. ಗೀತೆಯ ಗಾಯಕರು SB ಬಾಲಸುಬ್ರಹ್ಮಣ್ಯಂ ಮತ್ತು ನಾಗಚಂದ್ರಿಕಾ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ನಿಮ್ಮ ಸಂದೇಶ ಮೇಕ ಸಂಗೀತ ನಿಮ್ಮ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪಕ್ಕ ಕಳ್ಳ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನ ಪ್ರಸಾರ ಮಾಡಿ ಎಂದು ಸಂದೇಶವನ್ನು ಕಳಿಸಿದ್ದಾರೆ ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಅಂಬಾಸಾಗರದಿಂದ. ಕೇಳಿ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ ಎಸ್ಬಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದ ಕೊನೆಯ ಸಂದೇಶ ಬಂದಿದೆ. ಪುಷ್ಪ ಅವರು ಸಂದೇಶವನ್ನು ಕಳಿಸಿದ್ದಾರೆ ಹೊಂಗೇಹಳ್ಳಿಯಿಂದ. ಇವರು ಕೇಳಬೇಕಂತೆ ಕುಂತಿಪುತ್ರ ಚಿತ್ರದಿಂದ ಗೀತೆಯನ್ನು ಕೇಳಿ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು.

0: ಇದುವರೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.
1: ಆಕಾಶವಾಣಿ ಹಾಸನ.
2: ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ ಎರಡನೇ ಭಾಗ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಹೇಶ್ ಜಿಡಿ, ಅರ್ಥ್ ಮೂವರ್ಸ್ ಹೆತ್ತೂರು.
3: ಜಿಡಿ ಮಹೇಶ್, ಅರ್ತ್ ಮೂವರ್ಸ್ ಹೆತ್ತೂರು. ನುರಿತ ಚಾಲಕರಿಂದ ಜೆಸಿಬಿ ಹಾಗೂ ಎಲ್ಲ ತರಹದ ಇಟಾಚಿ ಬಳಸಿ ರೈತರ ಹಾಗೂ ತೋಟದ ಕೆಲಸ ಮಾಡಿಕೊಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449920352.
1: ಇಂದಿನ ಸಂಚಿಕೆಯಲ್ಲಿ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರ ಮಾತುಗಳನ್ನು ಆಲಿಸೋಣ.
4: ಎಲ್ರಿಗೂ ನಮಸ್ಕಾರ. ಒಂದು ತಿಳ್ಕೊಳ್ಳಿ, ನನ್ನೂರಿಗೆ ನಿಮ್ಮೂರಿಗೆ ಬಹಳ ಸಾಮ್ಯತೆ ಇದೆ, ಹೆತ್ತೂರಿಗೆ ನನಗೆ ಭಾವನಾತ್ಮಕ ಸಂಬಂಧ ಇದೆ. ಕಾರಣ ಇಷ್ಟೇ, 2011 ನಾವೇನು ಹಳ್ಳಿ ಹಬ್ಬ ಅಂತ ಮಾಡಿದ್ರು, ಅದರ ಸಕ್ಸಸ್ಸಿಗೆ ಕಾರಣ ನಿಮ್ಮೂರು. 2009 ನಾವು ದೇವರೊಂದಲ್ಲಿ ಹಳ್ಳಿ ಹಬ್ಬವನ್ನು ಆಯೋಜನೆ ಮಾಡಿದಾಗ ನಿಮ್ಮ ಊರಿನವರು, ಹೆತ್ತೂರಿನ ಪ್ರಮುಖರು ಬಂದು ನಮ್ಮೂರಲ್ಲಿ ನಡೆಸಬೇಕು, ಇದನ್ನು ಮುಂದಿನ 2 ಹಳ್ಳಿ ಹಬ್ಬವನ್ನು ಮಾಡಬೇಕು ಅಂತ ವಿನಂತಿ ಮೇರೆಗೆ ನಾವು ಇಲ್ಲಿಗೆ ಬಂದು, ಆದರೆ ನಿಮ್ಮೆಲ್ಲರ ಸಹಕಾರದಿಂದ ಬಹುಶಃ ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸಾವಿರಾರು ರೈತರು ಬಂದರು, ಪ್ರಯೋಜನ ಪಡ್ಕೊಂಡ್ರು. ನಂದೊಂದು ಹ್ಯಾಬಿಟ್ ಇದೆ, ಯಾರನ್ನು ಬ್ಲೇಮ್ ಮಾಡಬಾರ್ದು. ಕಾಫಿ ಮಂಡಳಿಯ ಅಧ್ಯಕ್ಷನಾಗೋದಕ್ಕೆ ಮೊದಲು ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಈ ಪ್ರಶಸ್ತಿಯನ್ನು ಯಾಕೆ ಮಾಡಿದು ಅಂದರೆ, ಅನೇಕ ಸಂದರ್ಭದಲ್ಲಿ ನಾನು ಕಾಫಿ ಫೆಸ್ಟಿವಲ್ಗೆ ಹೋಗ್ತಾ ಇದ್ದೆ ಬೆಂಗಳೂರಲ್ಲಿ. ಸುಮಾರು 7,000 ಕೊಟ್ಟು ನಾವು ಹೋಗಿರೋ ದಿವಸಗಳಿದೆ. 2009 ಜನವರಿಯಲ್ಲಿ ಇಂಡಿಯಾ ಇಂಟರ್ ಕಾಫಿ ಫೆಸ್ಟಿವಲ್ ಅವತ್ತು ನಡೀತು ಅಶೋಕ ಹೋಟ್ಲಲ್ಲಿ. 7,000 ಕೊಟ್ಟು ನಾವು ಹೋಗಿದ್ದು ಕಾರ್ಯಕ್ರಮಕ್ಕೆ. ಸುಮಾರು 400 ಇದ್ದರು. ಅವಾರ್ಡ್ ಏನಿತ್ತು ಅಂದರೆ ಕಪ್ಪಿಂಗಿಗೆ, ಕ್ವಾಲಿಟಿ ಏನಿದೆ ಅದಕ್ಕೆ ಅವಾರ್ಡ್ ಇತ್ತು. ಆದರೆ ನನಗೆ ಅಲ್ಲಿ ಅನಿಸ್ತು ರೈತರನ್ನು ಇಲ್ಲೆಲ್ಲೋ ಕಡೆಗಣಿಸಿದ್ದಾರೆ ಅಂತ. ಅದೇನು ಕಂಪ್ಲೀಟ್ ಕಾಫಿ ಮಂಡಳಿಯ ಪ್ರೋಗ್ರಾಮ್ ಅಲ್ಲ, ಅದು ಜಾಯಿಂಟ್ ಪ್ರೋಗ್ರಾಮ್. ನನಗನ್ನಿಸ್ತು ನಾವು ಯಾಕೆ ಇವನ್ನ ಯಾವುದನ್ನು ಬ್ಲೇಮ್ ಮಾಡಬಾರ್ದು, ನಾವು ಬೆಳೆಗಾರರಿಗೆ ಒಂದು ಪ್ರಶಸ್ತಿಯನ್ನು ಯಾಕೆ ನೀಡಬಾರ್ದು ಅಂತ. 27/12/2009 ಪತ್ರಿಕೆ ಸ್ಟಾರ್ಟ್ ಆಗಿ ಕೇವಲ 2 ದೇವರೊಂದಲ್ಲಿ ಉತ್ತಮ ಕಾಫಿ ಬೆಳೆಗಾರ ಪ್ರಶಸ್ತಿ ಮತ್ತು ಹಳ್ಳಿ ಹಬ್ಬವನ್ನು ಆಯೋಜಿಸಿತು. ಕಾರಣ ಇಷ್ಟೇ, ಅವರು ಮಾಡಲಿಲ್ವಾ, ಆ ಸಿಸ್ಟಮ್ನ ಬ್ಲೇಮ್ ಮಾಡೋದು ಬೇಡ, ನೀವೊಂದು ಪ್ಯಾರಲಲ್ ಸಿಸ್ಟಮ್ನ ಡೆವಲಪ್ ಮಾಡಿ. ಆ ಸಿಸ್ಟಮು ಒಳ್ಳೆಯದಿದೆ, ಅದರಲ್ಲೂ ಅನೇಕ ರೀತಿಯ ಒಳ್ಳೆತನ ಇದೆ. ಹಾಗಂತ ನಾವು ಅದನ್ನು ಇಲ್ಲಿ ಅಂಗಡಿಯಲ್ಲಿ ಮಾತಾಡ್ತಾರೆ ಅಂತ ಹೇಳಿರಲ್ಲ, ಹಾಗೆ ಮಾತಾಡಿರಾಗಲ್ಲ. ನಾವು ಇನ್ನೇನಾದ್ರು ಮಾಡಬೇಕು ಅದಕ್ಕಿಂತ ಮೀರಿ ಅಂತೇಳಿ 1 ಎಕರೆಗೆ 15 ಎಕರೆಗೆ ಪ್ರಶಸ್ತಿಯನ್ನು ನಾವು ದೇವರೊಂದಲ್ಲಿ ಪ್ರಾರಂಭ ಮಾಡಿದ್ದು ಇಲ್ಲಿ ನಡೀತು. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಯಾವಾಗಲೂ ಯೋಚನೆ ಮಾಡುವಾಗ ದೊಡ್ಡದಾಗಿ ಯೋಚನೆ ಮಾಡಬೇಕು. ಪತ್ರಿಕೆ ನಡೆಸುವಾಗ ನಮ್ಮ ತಲೆಯಲ್ಲಿ ಏನಿರುತ್ತೆ ಅಂದರೆ, ನನಗೆ 300 ಕೊಡ್ತಾರೆ, ಅವ್ರಿಗೆ ಅಟ್ಲೀಸ್ಟ್ 300 ಆದರೂ ಲಾಭ ಆಗಬೇಕು ಅದನ್ನು ಓದಿದ ಮೇಲೆ ಅಂತ. ಅಂದರೆ ನಮ್ಮದು ಪಾಸಿಟಿವ್ ಜರ್ನಲಿಸಮ್. ಭಾರತದ ಪತ್ರಕರ್ತರು ಪಾಸಿಟಿವ್ ಜರ್ನಲಿಸಮ್ ಏನಾದರೂ 2 ಈ ದೇಶದಲ್ಲಿ ಮಾಡಿದರೆ ಭಾರತದ ದಿಕ್ಕನ್ನೇ ಬದಲಾವಣೆ ಮಾಡ್ಬೋದು. ಇವತ್ತು ನೆಗೆಟಿವ್ ಜರ್ನಲಿಸಮ್ ಜಾಸ್ತಿಯಾಗಿ ಏನಾಗಿದೆ ಅಂದರೆ, ನಾವೆಲ್ಲ ಕುಗ್ಗಿ ಹೋಗಿದ್ದೀವಿ, ಅದು ಆಗುತ್ತಾ ಅಂತ ಆಗಿದೆ. ಆದರೆ ಆಗುತ್ತೆ ಅನ್ನೋದಕ್ಕೆ ನಾನೇ ಜ್ವಲಂತ ಉದಾಹರಣೆ. ನಾನು ಪಾಸಿಟಿವ್ ಜರ್ನಲಿಸಮ್ ತಂದು ಅವತ್ತು ಕಾಫಿ ಮಂಡಳಿ ಇದೆಲ್ಲ ಮಾಡ್ತು ಅಂತ ಹೇಳ್ಬೋದಾಗಿತ್ತು ತಪ್ಪನ್ನು. ಆದರೆ ಇವತ್ತು ದೇವರ ದಯದಿಂದ ನಾನೇ ಅಧ್ಯಕ್ಷ. ನಾನು ಒಂದನ್ನು ಅದಕ್ಕೆ, ನಮ್ಮ ಊರು ನಿಮ್ಮ ಊರು ಸಾಮ್ಯತೆ ಇದೆ. ನನಗೆ ಸಾಕಷ್ಟು ಪ್ರದೇಶಕ್ಕೆ ಹೋದಾಗ ಯಾರಾದರೂ ಬೆಳೆಗಾರರು ಹತ್ತಿರ ನಾನು ಹೇಳ್ತೀನಿ, ನಾನು ಹತ್ರ ಮಾತ್ರ ನೀವು ಒಳಬೇಕು ಅಂತ. ಯಾಕಂದರೆ ನಂದು 240 ಮಳೆ ಹೋದ ವರ್ಷ, ಮತ್ತು ರೆಕಾರ್ಡ್ ಕ್ರಾಪ್, ಅತಿ ಹೆಚ್ಚು ಕಾಫಿಯನ್ನು ನಾನು ಕಳೆದ ಬಾರಿ ಬೆಳೆದಿದ್ದೀನಿ. ಕಾರಣ ನನ್ನ ಪ್ಯಾಕೇಜ್ ಆಫ್ ಪ್ರಾಕ್ಟೀಸು, ಮತ್ತು ಆರ್ಗ್ಯಾನಿಕ್ ಕಾಫಿನೂ ಮಾಡ್ತೀನಿ, ಸರ್ಟಿಫೈಡ್ ಆರ್ಗ್ಯಾನಿಕ್ ಕಾಫಿ ಮಾಡ್ತೀನಿ. 1 ಚೆರಿಯನ್ನು 1,000 ಮಾರ್ತೀನಿ. ನಾನು ಮಾಡಿದ್ಮೇಲೆ ನಿಮ್ಗೆ ಯಾಕಾಗಲ್ಲ ಅನ್ನೋದು ಪ್ರಶ್ನೆ ನಂದು. ನಾನು ಇಂಪ್ರಾಕ್ಟಿಕಲ್ ಪರ್ಸನ್ ಅಲ್ಲ, ನಾನು ಮಾಡ್ತಿದ್ದೀನಿ ನೀವು ಮಾಡಬೇಕು. ಮಾಡಬೇಕು ಅನ್ನೋದು ಯಾಕೆ ಅಂದರೆ, ಏಲಕ್ಕಿಯಲ್ಲಿ ನೀವು ಪೆಟ್ಟು ತಿಂದಿದ್ದೀರಿ. ನನ್ನ ಅಜ್ಜ ಏಲಕ್ಕಿ ಬೆಳೀತಾ ಇದ್ರು, ತಂದೆ ಏಲಕ್ಕಿ ಬೆಳೀತಾ ಇದ್ರು. ಸಕಲೇಶ್ಪುರದಲ್ಲಿ ನನ್ನ ಅಜ್ಜನ ಏಲಕ್ಕಿ ಮಂಡಿ ಇತ್ತು. ಆ ಟ್ರಾನ್ಸಿಷನ್ ಪೀರಿಯಡ್ ನೋಡಿದ್ದೀನಿ ನಾನು. ಅಂದರೆ ಅಜ್ಜ ಮತ್ತು ಅಪ್ಪ ಏಲಕ್ಕಿ ಕಚ್ಚೆ ರೋಗ ಬಂದು ಪ್ರಾಬ್ಲಮ್ ಆಗಿ ಯಾವ ಕೃಷಿನೂ ಇಲ್ಲ ನಮಗೆ. ಕಾಫಿಯಲ್ಲಿ ನಾವು ಇನ್ನೂ ನುರಿತ ಆಗಿರಲಿಲ್ಲ, ಕಾಫಿ ಅಷ್ಟು ಪಾಪ್ಯುಲರ್ ಆಗಿರಲಿಲ್ಲ, ಒಂದಷ್ಟು ಕಾಫಿನೂ ಇತ್ತು. ಆದರೆ ಆ ಟ್ರಾನ್ಸಿಷನ್ ಪೀರಿಯಡ್ ನೀವು ಇಲ್ಲಿ ನೋಡಿರ್ತೀರಿ ಅಥವಾ ನಿಮ್ಮ ಹಿರಿಯರು ನೋಡಿರ್ತಾರೆ, ಎಷ್ಟು ಕಷ್ಟಪಟ್ಟಿರ್ತೀರಿ ಅನ್ನೋದನ್ನು. ನಿಮಗೆ ಯಾವುದೇ ಉತ್ಪತ್ತಿ ಇಲ್ಲ, ನೀವು ಬದುಕಿದ್ದೀರಿ, ಗದ್ದೆಯನ್ನು ಮಾಡಿ, ಮೆಣಸಿನ ತೋಟ ಮಾಡಿ, ತರಕಾರಿ ಬೆಳೆದು ನೀವು ಬದುಕಿದ್ದೀರಿ. ಹಾಗಾಗಿ ಈ ಎಲ್ಲ ಸೌಮ್ಯತೆಗಳನ್ನು ನೋಡಿದಾಗ ಹೆತ್ತೂರು ಮತ್ತೆ ಯಾಕೆ ಒಂದು ಬ್ರ್ಯಾಂಡ್ ಆಗಬಾರ್ದು ಅನ್ನೋ ಮೂಲ ಉದ್ದೇಶ. ಮತ್ತೆ ಆ ಸಮಸ್ಯೆಗೆ ಸಿಕ್ಕಾಕೊಳ್ಬಾರ್ದು. ಕಾಫಿ ಇವತ್ತು ಎಲ್ಲ ಖುಷಿಯಲ್ಲಿದ್ದೀರಿ, ಏನು ಹೇಳಿ, ಭಾರಿ ಬೆಲೆ ಇದೆ, 10,000 ಬೆಲೆ ನೋಡಿದಿರಿ, 11,000 ರೋಬಸ್ಟಕ್ಕೆ ನೋಡಿದಿರಿ, 12,000 ನೋಡಿದಿರಿ, 430 ರೂಪಾಯಿಗೂ ನೋಡಿದಿರಿ. ನಾಳೆ 430 ಬರಬಾರ್ದು ಅಂತಿಲ್ಲ, 1,000 ಬರಬಾರ್ದು ಅಂತಿಲ್ಲ. ಬ್ರೆಜಿಲ್ ದೇಶ ಮುಂದಿನ ವರ್ಷದ ಪ್ರೊಡಕ್ಷನ್ 17% ಜಾಸ್ತಿ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಬೇರೆ ದೇಶಗಳಿಗೆ ಒಂದು ಕಾಮನ್ ಸೆನ್ಸ್ ನಿಮ್ಮ ಹತ್ರ ಎಲ್ಲ ಇರಲಿ, ನೀವು ರೇಟ್ ಬಂದ ಮೇಲೆ ಹಣವನ್ನು ಎಲ್ಲಿಗೆ ಹಾಕಿದಿರಿ? ಮತ್ತೆ ಕಾಫಿ ತೋಟಕ್ಕೆ ಹಾಕಿದಿರಿ ಅಲ್ವಾ? 2 ರೌಂಡ್ ಗೊಬ್ಬರ ಹಾಕರು 3 ರೌಂಡ್ ಹಾಕಿದಿರಿ, ಸ್ವಲ್ಪ ನಿಮ್ಮಲ್ಲೂ ಉತ್ಪತ್ತಿ ಜಾಸ್ತಿ ಆಯಿತು, ಪ್ರೊಡಕ್ಷನ್ ಜಾಸ್ತಿ ಆಯಿತು. ಹೆತ್ತೂರಿಂದ ಒಂದು 10 ವರ್ಷಕ್ಕೆ ಹೋಲಿಸಿದ್ರೆ ಇವಾಗ ಜಾಸ್ತಿ ಆಗಿಲ್ವಾ ಪ್ರೊಡಕ್ಷನ್ನು? ಹಾಗೆ ಪ್ರಪಂಚದ ಎಲ್ಲ ರೈತರು ಮಾಡ್ತಿರ್ತಾರೆ, ನೀವೊಂದು ಯೋಚನೆ ಮಾಡ್ಕೊಳ್ಳಿ. ಹಾಗಾಗಿ ಪ್ರೊಡಕ್ಷನ್ ಜಾಸ್ತಿ ಆಗಲೇಬೇಕು. ನಾಳೆ ಕಡಿಮೆ ಆದರೆ ಏನು ಪ್ರಶ್ನೆ ಅನ್ನೋದು ಪ್ರಶ್ನೆ ಇದು. ಆ ಪ್ರಶ್ನೆಗೆ ಉತ್ತರನ ಇವತ್ತು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿಯನ್ನು ನೀವು ಮಾಡಬೇಕು ಅಂತ. ಹಾಗಾಗಿ ಇವತ್ತು ಒಂದು ಹಂತಕ್ಕೆ ನಾವು ಇವತ್ತು ಬಂದಿದ್ದೀವಿ. ಬಹುಶಃ ಮೊದಲನೇ ಹಂತನೇ ಭಾಳ ಚಾಲೆಂಜು, 100 ಜನ ರೈತರನ್ನ ಸೇರಿಸೋದು ಭಾಳ ಚಾಲೆಂಜ್. ಅದರಲ್ಲಿ ನಾಗಭೂಷಣ್ ಅವರು ಮತ್ತು ಅವ್ರ ತಂಡ ಯಶಸ್ವಿಯಾಗಿದ್ದೀರಿ. 150 ಶೇರ್ ಹೋಲ್ಡರ್ಸನ್ನು ಇವತ್ತು ಮಾಡಿಕೊಂಡು ಒಂದು ಕಂಪನಿಯನ್ನು ಹೆತ್ತೂರು ವೆಸ್ಟರ್ನ್ ಗಾರ್ಡ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಅಂತ ಮಾಡಿದ್ದೀರಿ. ಸೊ ಬಹಳ ಕನೆಕ್ಟ್ ಆಗುತ್ತೆ ಹೆತ್ತೂರಿಗೂ ಮತ್ತು ವೆಸ್ಟರ್ನ್ ಗಾರ್ಡ್ಸಿಗೂ. ನೆಸ್ಲೆಯವ್ರು ಜೇನು ಪೆಟ್ಟಿಗೆ ಕೊಡ್ತಾ ಇದ್ದಾರೆ, ನನಗೂ ಒಂದು 3 ಪೆಟ್ಟಿಗೆ ಕೊಟ್ಟಿದ್ರು. 5 ಪೆಟ್ಟಿಗೆ ಈ ವರ್ಷ ನಾನು ಹಾರ್ವೆಸ್ಟ್ ಒಂದು 8-10 kg ಹಾರ್ವೆಸ್ಟ್ ಮಾಡಿದ್ದೀನಿ ಜಸ್ಟು ಈಗ ಒಂದು 3-4 ಮಂತ್ಸಲ್ಲಿ. ಅದಕ್ಕೆ ಮಾರುಕಟ್ಟೆ, ದೊಡ್ಡ ಮಾರುಕಟ್ಟೆ ಇದೆ. ಅಂದರೆ ನೀವು ಬರೀ ಕಾಫಿನೇ ಮಾರುಕಟ್ಟೆ ಮಾಡಬೇಕು ಅಂತಿಲ್ಲ. ಒಂದು ಉದಾಹರಣೆ ಕೊಡ್ತೀನಿ, ಇಲ್ಲ 50 ಜನ ನೀವೇನಾದ್ರು ಇದ್ದೀರಿ ಅಂತ ಹೇಳಿದರೆ, ನೀವು ಅಡಿಕೆ ಯಾರು ತೊಗೊಳ್ತಾನಲ್ಲ ಹಸಿ ಅಡಿಕೆನ, ಟೆಂಡರ್ ಕರೀರಿ, 50 ರೂಪಾಯಿ ಇರೋದು 55 ರೂಪಾಯಿ ಸಿಕ್ಕುತ್ತೆ ಅವನು, ಯಾಕೆಂದರೆ ಒಂದೇ ಕಡೆ ಎಲ್ಲ ಸಿಕ್ಕುತ್ತೆ ಅಂತ ಬರ್ತಾನೆ. ಸೊ ಅದೆಲ್ಲ ನಮ್ಮ ಬುದ್ಧಿವಂತಿಕೆ ಮತ್ತು ನಮ್ಮ ಯೋಚನೆಗಳು. ಅಂದರೆ ಒಟ್ಟಾಗಿ ನೀವು ಸೇರಿದಾಗ ಇವೆಲ್ಲ ಆದ್ಯತೆಗಳು. ಹಾಗಾಗಿ ನಮ್ಮ ಒಂದು ಉದ್ದೇಶ ಏನು ಅಂದರೆ, ನೀವು ಮುಂದಿನ ದಿವಸಗಳಲ್ಲಿ ಈ ರೀತಿಯ ಯೋಚನೆಗಳನ್ನ ಇಟ್ಕೊಂಡು ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ಒಂದು. ಹಾಗೆ ಇತ್ತೀಚೆಗೆ ಕಳಸದಲ್ಲಿ ಕಳಸ ಟ್ರೈಬಲ್ ಪ್ರೊಡ್ಯೂಸರ್ಸ್ ಕಂಪನಿ ಅಂತ ಇದೇ ಥರ 600 ಜನದಿಂದ 1,000 ಜನ ಟ್ರೈಬಲ್ ಬೆಳೆಗಾರರಿದ್ದಾರೆ ಕಳಸದಲ್ಲಿ. ಅವ್ರದ್ದು ಒಂದು ಟ್ರೈಬಲ್ ಬೆಳೆಗಾರರು ಈ ಸಂಸ್ಥೆಯನ್ನು ಮಾಡಿದ್ದಾರೆ, ಬಹಳ ಯಶಸ್ವಿಯಾಗಿ ನಡೆಸ್ತಿದ್ದಾರೆ. ನೀವು ಹೇಗೆಂದರೆ ಮಿಷಿನರಿಗಳಿಂದ ಹಿಡಿದು ಎಲ್ಲವೂ ಸಿಗ್ತಾ ಇದೆ, ಒಂದೇ ಸೂರಿನಡಿ ಎಲ್ಲವೂ ಸಿಗ್ತಾ ಇದೆ. ಮತ್ತು ಟ್ರೈಬಲ್ಗೆ ಹೆಚ್ಚು ಬೆನಿಫಿಟ್ ಇರೋದ್ರಿಂದ ಅವರು ಅದನ್ನು ತೆಗೆದುಕೊಂಡು ತುಂಬ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಅದನ್ನು ಉದ್ಘಾಟನೆಗೆ ನಾನೇ ಹೋಗಿದ್ದೆ. ಆವಾಗ ಕಾಂಟಿನೆಂಟಲ್ ಕಾಫಿ ಅಂತ ಆಂಧ್ರ ಪ್ರದೇಶದಲ್ಲಿ ಇನ್ಸ್ಟೆಂಟ್ ಕಾಫಿಯನ್ನು ಮಾಡ್ತಾರೆ, ಸುಮಾರು 3,000 ಕೋಟಿ ಟರ್ನ್ಓವರ್ ಇವರ ಕಂಪ್ನಿ. ಅವರ ಮಾಲೀಕರಿಗೆ ಫೋನ್ ಮಾಡಿದೆ, ಸರ್ ನೀವೇನಾದರೂ ಇವ್ರನ್ನ ಹ್ಯಾಂಡ್ ಹೋಲ್ಡ್ ಮಾಡ್ಬೋದಾ ಅಂತ. ಖಂಡಿತ, ನೀವೇನು ಹೇಳ್ತೀರ ಅದನ್ನು ಮಾಡ್ತೀವಿ. ಅಂದರೆ ಇದೆಲ್ಲರೂ ಸೇರಿ ಒಬ್ರಿಗೊಬ್ರು ಒಟ್ಟಾರೆಯಾಗಿ ಹೋಗುವ ಒಂದು ಉದ್ದೇಶ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇರೋದು. ಹಾಗಾಗಿ ನೀವೆಲ್ಲರೂ ಈ ಕಾಯಕದಲ್ಲಿ ಸೇರಿಕೊಂಡು ಏನಾದರೂ ಒಳ್ಳೆ ಕೆಲಸವನ್ನು ಮಾಡಿದರೆ, ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಲ್ಲ ಇದು, ಕೋಆಪರೇಟಿವ್ ಸಿಸ್ಟಮ್ ಅಲ್ಲ ಇದು, ನಿಮ್ಮದೇ ಆದ ಒಂದು ಕಂಪನಿ. ಇಲ್ಲಿ ನೀವು ಶೇರ್ ಹೋಲ್ಡರ್ಸ್, ಸಾಕಷ್ಟು ಹಣವನ್ನು ಬೇರೆ ಬೇರೆದಕ್ಕೆ ಇಡಬೇಕಾಗತ್ತೆ. ಇಲ್ಲೇನಿಲ್ಲ, ಡೈರೆಕ್ಟಾಗಿ ನೀವು ಹಣವನ್ನು ನಿಮ್ಮ ಡಿವಿಡೆಂಡನ್ನು ನೀವೇ ತೆಗೆದುಕೊಳ್ಬೋದು, ನಿಮ್ಮದೇ ಆದ ಸಂಸ್ಥೆಯನ್ನು ನೀವು ಕಟ್ಬೋದು. ಇವತ್ತು ನಮ್ಮ ಆಂಧ್ರ ಪ್ರದೇಶದಿಂದ ಬಂದಿರೋ ಒಂದು ಸಂಸ್ಥೆ ಇರೋ, ಅವರು ಎಷ್ಟು ಕೋಟಿಗೆ ಟರ್ನ್ ಓವರ್ ಮಾಡ್ತಿದ್ದಾರೆ ಕೇಳಿ, ಒಂದು ಸಣ್ಣದಾಗಿ ಪ್ರಾರಂಭ ಮಾಡ್ದ. ನನ್ನ ಉದ್ದೇಶ ಏನಿದೆ ಅಂದರೆ, ನಾವೆಲ್ಲರೂ ಸೇರಿ ಹೆತ್ತೂರು ವೆಸ್ಟರ್ನ್ ಗಾರ್ಡ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ನ 100 ಕೋಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ. ಎಲ್ಲ ರೀತಿಯ ಸಹಾಯವನ್ನು ಮಾಡ್ತೀವಿ, ಕಾಫಿ ಬೋರ್ಡಿಂದ ಏನಾದರೂ ಟ್ರೈನಿಂಗ್ ಬೇಕಿದ್ರೆ ಕಳಿಸ್ಕೊಡ್ತೀವಿ. ಇನ್ನು ಕನೆಕ್ಟಿವಿಟಿ ಬೇಕು ಅಂದರೆ ಸಂದೇಶರವರು ಇದ್ದಾರೆ, ಶಿವಕುಮಾರ್ ಅವರು ಸಹಾಯ ಮಾಡ್ತಾರೆ. ಸಿಯವರಿಗೆ ಹೇಳ್ತಿದ್ದೆ, ನನ್ನ ಗ್ರ್ಯಾಂಡ್ ಫಾದರ್ ಓದಿದ್ದು ಎಲ್ಲಿ ಅಂದರೆ ಬೆಂಗಳೂರು ಸೆಂಟ್ರಲ್ ಕಾಲೇಜ್, ನನ್ನ ತಂದೆ ಓದಿದ್ದು ಎಲ್ಲಿ ಅಂದರೆ ಮೈಸೂರು ಮಹಾರಾಜ ಕಾಲೇಜಲ್ಲಿ. ಯಾವ ದುಡ್ಡಲ್ಲಿ ಅಂದರೆ ಸಂದೇಶ ಅವರು ಏಲಕ್ಕಿ ದುಡ್ಡಲ್ಲಿ. ಅವಾಗ ನಾವು ಅತ್ಯಂತ ಶ್ರೀಮಂತರಾಗಿದ್ದು ನೀವು ನಾವೆಲ್ಲ. ಅವಾಗ ಕಾಫಿಯವ್ರ ನುಜ್ಜಲು ಅವ್ರ ಹತ್ರ ದುಡ್ಡಿರಲಿಲ್ಲ, ನನ್ನ ತಾಯಿ ಚಿಕ್ಕಮಗಳೂರವರು ಅವ್ರ ಹತ್ರ ಅಷ್ಟಿರಲಿಲ್ಲ, ಆದರೆ ನಮ್ಮ ಹತ್ರ ಅದಿತ್ತು. ಆದರೆ ನಾನು ಹೇಳಿದ್ನಲ್ಲ, ಕಟ್ಟೆ ಕಾಯಿಲೆ ಬಂದಿರೋದ್ರಿಂದ ನನಗೆ ಆ ತುಡಿತಾ ಇದೆ, ಮತ್ತೆ ಆ ಸಮಸ್ಯೆಗೆ ಸಿಕ್ಕಬಾರದು ಅಂತ. ಹಾಗಾಗಿ ನಾವು ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಬೇಕು. ಸಣ್ಣ ಸಣ್ಣ ಮಾತುಗಳನ್ನು ದಯವಿಟ್ಟು ಆಡಬಾರ್ದು. ಯಾರು ಈ ಸಂಸ್ಥೆ ಮೇಲೆ ಸಣ್ಣದಾಗಿ ಮಾತಾಡಿದರೆ, ನಮಗೊಂದು ಹ್ಯಾಬಿಟ್ ಇದೆ ಇಂಡಿಯನ್ಸಿಗೆ, ಹೇಗೆ ಅಂದರೆ ಕಟ್ಟೆ ಮೇಲೆ ಕೂತು ಯಾರ ಮೇಲಾದ್ರೂ ನೆಗೆಟಿವ್ ಹೇಳ್ತಾ ಹೋದರೆ ಆ ನೆಗೆಟಿವೇ ಸತ್ಯವಾಗಿ ತೆಗೆದುಕೊಳ್ತೀವಿ, ಅವನ ಪ್ರಾಮಾಣಿಕತೆಯನ್ನು ನೀವು ಬಿಟ್ಟು ಹಾಕ್ಬಿಡ್ತೀವಿ. ನೀವು ಹೇಳಬೇಕು, ಇಲ್ಲ ರೀ ಅವನು ಮಾಡ್ತಾ ಇದ್ದಾನೆ, ಯಾಕೆ ಆ ಥರ ಮಾತಾಡೋದು ಅಂತ ಹೇಳುವ ಧೈರ್ಯ ಎಲ್ಲರಿಗೂ ಇರಬೇಕಾಗತ್ತೆ. ಯಾವತ್ತು ಸಮಾಜವನ್ನು ಉತ್ತಮ ಸಮಾಜವನ್ನು ಕಟ್ಟಬೇಕು ಅಂದರೆ ಯಾರು ನೀವು ಹೇಳಿರಲ್ಲ ಈ ವ್ಯವಸ್ಥೆ ಹಾಳು ಮಾಡಿದೆ ಅಂತಲ್ಲ, ನಾವು ವ್ಯವಸ್ಥೆಯನ್ನು ಹಾಳು ಮಾಡಿರೋದು. ನೀವೊಬ್ಬ ಪ್ರಾಮಾಣಿಕ ವ್ಯಕ್ತಿ ಎಲ್ಲರೂ ಕೆಲಸವನ್ನು ಮಾಡ್ತಿದ್ದೇನೆ ಅಂದರೆ ಅವನಿಗೆ ಸಾಥ್ ಕೊಡಿ. ನನಗೇನು ಭಾಳ ಖುಷಿ ಇದೆ ಅಂದರೆ ಇವತ್ತು ಕಾಫಿ ಮಂಡಳಿಯಲ್ಲಿ ಒಳ್ಳೆ ಟೀಮ್ ಇದೆ. ನಿನ್ನೆ ನಾವು ಹಾಸನದಲ್ಲಿ ಒಂದು ಒಳ್ಳೆಯ ಸೆಂಟ್ರನ್ನು ಉದ್ಘಾಟನೆ ಮಾಡಿದ್ವು. ಆ ಉದ್ಘಾಟನೆ ಮಾಡೋ ಉದ್ದೇಶ ಏನು ಅಂದರೆ, ನಾಗಾರ್ಜುನ ಅಂತ ಒಬ್ಬ ರೈತ ಬೇಲೂರಿನವನು, ಅವನು ಎಲ್ಲರ ಮುಂದೆ ಹೇಳ್ತಾ ಇದ್ದ, ಕಾಫಿ ಬೋರ್ಡಿನ ಸಲಹೆ ತಗೊಂಡು ಈ ಎಕ್ವಿಪ್ಮೆಂಟ್ ಎಲ್ಲ ತಗೊಂಡು ಬೋರೋ ಟ್ರ್ಯಾಪ್ ಎಲ್ಲ ತೆಗೆದುಕೊಂಡು ಹೋಗಿ ನಾನು ಇದನ್ನು ಮಾಡಿದೆ ನನಗೆ ಕಡಿಮೆ ಆಯಿತು ಅಂತ. ಕೃಷಿಯಲ್ಲಿ ಸೀರಿಯಸ್ನೆಸ್ ಇಲ್ಲ ನಮಗೆ, ಮಣ್ಣಿನ ಮಾದರಿಯನ್ನು ಟೆಸ್ಟ್ ಮಾಡಿಸಲ್ಲ ನಾವು, ಬದಲಾವಣೆಯಾಗಿ ನಮ್ಮ ಊರಿನ ಬದಲಾವಣೆ ಮಾಡಿ ಇವತ್ತು 150 ಜನ ಇದಿರಲ್ಲ. ನಾಳೆ ನಾನು ನಾಗಭೂಷಣನಿಗೆ ಹೇಳಿದೆ, ನಿಲ್ಲಿಸಿ ಇನ್ನು ಯಾವತ್ತೂ ಕೊಡಬೇಡಿ ಇನ್ನು ಮೆಂಬರ್ಶಿಪ್ಪನ್ನು, ಯಾಕೆಂದರೆ ಇದು ಬೆಳೆದಾಗ ಶೇರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಆ ಶೇರ್ ವ್ಯಾಲ್ಯೂ ಜಾಸ್ತಿ ಕೊಟ್ಟು ಬರಲಿ. ಯಾಕಂದರೆ ಇವತ್ತೆಲ್ಲ ಅಂಗಡೀಲಿ ಮಾತಾಡಿರ್ತಾರಲ್ಲ, ಅವ್ರಿಗೆ ನಾಳೆ ಬರಬೇಕು ಬರಬೇಕು ಅನಿಸುತ್ತೆ. ಬರಬೇಕು ಅಂದಾಗ ಅವ್ನು ಶೇರ್ ವ್ಯಾಲ್ಯೂ ಜಾಸ್ತಿ ಕೊಟ್ಟು ಬರಬೇಕು, ಬರುವ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಬೇಕು ನಾವು. ಮಹಾಪುರುಷರು ಈ ದೇಶದಲ್ಲಿ ಯಾರು ಆಗಿದ್ದಾರೆ ಅಂದರೆ, ಯಾರು ಭಾರತ ದೇಶವನ್ನು ಉದ್ದಗಲಕ್ಕೂ ನೋಡಿದ್ದಾರೆ ಅಂತ, ಗಾಂಧಿ ಉದ್ದಗಲಕ್ಕೂ ನೋಡಿದ್ದಾರೆ, ವಿವೇಕಾನಂದ ಉದ್ದಗಲಕ್ಕೂ ನೋಡಿದ್ದಾರೆ. ನಮ್ಮ ಹತ್ರ ಕೆಲವು ಮಾಡೋದಕ್ಕಾಗಲ್ಲ, ಆದರೆ ನೋಡ್ಕೊಳ್ಳೋಕ್ಕೆ ಏನು ಬೇಜಾರಿಲ್ಲ. ನಾನು ಶಿರ್ಸಿಗೆ ಹೋದಾಗ ಕದಂಬಕ್ಕೆ ಹೋಗಿದ್ದೆ. ಕದಂಬ ಅಂತ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ 20 ವರ್ಷ ಆಗಿದೆ. ನೀವು ನೋಡಿಬಿಟ್ರೆ ಕಾರ್ಪೊರೇಟ್ ಸ್ಟೈಲ್, ಇವತ್ತು ನಾವು ಹೆತ್ತೂರಲ್ಲಿ ಒಂದು ಕಾರ್ಪೊರೇಟ್ ಸ್ಟೈಲಲ್ಲೇ ಇವತ್ತು ಉದ್ಘಾಟನೆ ಮಾಡಿದ್ದೀವಿ, ಯಾವುದನ್ನು FPO. ಇದು ಕಾರ್ಪೊರೇಟ್ ಸ್ಟೈಲಾಗೆ ಹೋಗಬೇಕು, ಇದರಲ್ಲೇನು ಮುಲಾಜಿಲ್ಲ. ಯಾಕೇಳಿ, ನಾವು ಭಾರತದ ಕಾಫಿಯನ್ನು ಒಂದು ಬ್ರ್ಯಾಂಡ್ ಮಾಡಿ ಮಾರಕ್ಕೋದಾಗ ನೀವು ಹಿಂಗೆ ಪ್ಲಾಸ್ಟಿಕ್ ಪಟ್ಟಣದಲ್ಲಿ ಕೊಟ್ಟರೆ ಯಾರೂ ತೊಗೊಳಲ್ಲ. ನಿಮ್ಮ ಹತ್ರ ಯಾರ ಹತ್ರ ನೋಡೋಣ ಆರ್ಡಿನರಿ ಫೋನ್ ಇದೆ, ಅದಕ್ಕೆಲ್ಲ ನಿಮಗೆ ಬೇಕು. ಆದರೆ ನಿಮ್ಮ ಪ್ರಾಡಕ್ಟ್ ಮಾತ್ರ ಚೆನ್ನಾಗಿರಬಾರ್ದು, ನಿಮ್ಮ ಪ್ರಾಡಕ್ಟನ್ನು ಅದನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡೋದು ಭಾಳ ಇಂಪಾರ್ಟೆಂಟು. ಹಾಗಾಗಿ ನನ್ನ ಕದಂಬಕ್ಕೆ ಹೋದಾಗ 20 ಸಾಧನೆಯನ್ನು ನೋಡಿದಾಗ ಬಹಳ ಅದ್ಭುತವಾದ ಒಂದು ಐಡಿಯಾ ಏನು ಮಾಡಿದರು ಅಂದರೆ, ಅಡಿಕೆದು ನಾವು ಬಿಸ್ನೆಸ್ ಮಾಡೋದು ಬೇಡ, ಬೈ ಪ್ರಾಡಕ್ಟ್ಸ್ನ ಬಿಸ್ನೆಸ್ ಮಾಡೋಣ. ಜೇನು ಇರ್ಬೋದು, ಆಮೇಲೆ ಈ ನಮ್ಮಲ್ಲಿ ಇದು ಜ್ಯೂಸ್ ಇರುತ್ತಲ್ಲ ಯಾವುದೇಳಿ ಪುನರ್ಪುಳಿ ಜ್ಯೂಸು, ಅದನ್ನು ಬೈ ಪ್ರಾಡಕ್ಟ್ ಮಾಡಿರೋದು. ಅಲ್ಲಿ ಸುಮಾರು 100 ಪ್ರಾಡಕ್ಟ್ಸ್ ಇದೆ, ಅಡಿಕೆ ಬಿಟ್ಟು ಎಲ್ಲ ಪ್ರಾಡಕ್ಟ್ಸು ಇದೆ. ಅದ್ಭುತವಾದ ಮಾರುಕಟ್ಟೆಯನ್ನು ಮಾಡಿದ್ದಾರೆ, ಅದನ್ನು ನಾವು ನೋಡಿ ಕಲಿಬೇಕು. ನೀವು ಆ ಥರ ಹೋಗಬೇಕು ಅಂತೇಳಿದರೆ ನಾವು ಅರೇಂಜ್ ಮಾಡ್ತೀವಿ, ಮಾತಾಡ್ತೀವಿ ಅವರೊಂದಿಗೆ. ನೀವೊಂದು ಟೀಮ್ ಹೋಗಿ, ಯಾಕೆಂದರೆ ವರ್ಷದಲ್ಲಿ ಒಂದು ಸತಿ ನೀವು ಒಂದು ಪ್ರವಾಸವನ್ನು ಇಟ್ಕೊಳ್ಬೇಕು ಇದರಲ್ಲಿ, ಅದರಲ್ಲಿ FPCಯಲ್ಲಿ ಒಂದು ಪ್ರವಾಸವನ್ನು ಇಟ್ಕೊಂಡು. ಎರಡು ಥರ, ಒಂದು ಕೃಷಿ ಪ್ರವಾಸ, ಇನ್ನೊಂದು ಈ ಥರದ ಯಾವುದು ಕೋಆಪರೇಟಿವ್ ಸಕ್ಸಸ್ ಇದೆ ಅದನ್ನು ಅಧ್ಯಯನ ಪ್ರವಾಸವನ್ನು ಮಾಡಿದರೆ ಬೇರೆಯವರಿಂದ ನಾವು ಮೋಟಿವೇಶನ್ ಆದರೆ ಮಾತ್ರ ನಾವೇನಾದರೂ ಮಾಡೋದ್ರ ಸಾಧ್ಯತೆಗಳಿರೋದು. ಈ ಬಹುಶಃ ಆಂಧ್ರ ಪ್ರದೇಶದಲ್ಲಿ 150 FPOs ಅಂದರೆ 150 FPOಗಳು ಅರಕು ವ್ಯಾಲಿ ನೋಡಿ, ಆ ಥರ ಇದೆ. ಅಂದರೆ ನೀವು ಇನ್ನು ಮುಂದೆ ನೀವು ಕಾಫಿಯನ್ನು ಹೇಗಾಗೋ ಒಣಗಿಸಿರಾಗಲ್ಲ. ಅರಕು ಕಾಫಿ ನಾನು 10,000 ರೂಪಾಯಿಗೆ ಮಾರ್ತಾ ಇದ್ದಾರೆ ಕಾಫಿಯನ್ನು. ನಾಂದಿ ಫೌಂಡೇಶನ್ ಅಂತ ಮಹೀಂದ್ರದವರು, ಇನ್ಫೋಸಿಸ್ಸು ಅವರೆಲ್ಲ ದುಡ್ಡು ಕೊಟ್ಟು ಒಂದು ಸಂಸ್ಥೆಯನ್ನು ಮಾಡಿ ಅರಕುವನ್ನು ಬ್ರ್ಯಾಂಡ್ ಮಾಡಿ ನಾನು ಆ ಸಂಸ್ಥೆಗೆ ಹೋಗಿದ್ದೆ. ಹೋದಾಗ ಎಷ್ಟು ಅಂದರೆ ಕ್ವಾಲಿಟಿಗೆ ಮಹತ್ವ ನೀಡ್ತಾರೆ ಅಂದರೆ, ಅವರು ಬರೀ ಹಣ್ಣನ್ನು ಪರ್ಚೇಸ್ ಮಾಡೋದು, ಕಾಯನ್ನ ಪರ್ಚೇಸ್ ಮಾಡಲ್ಲ, ಅಥವಾ ಒಣಗಿಸಿದ್ದನ್ನು ಪರ್ಚೇಸ್ ಮಾಡಲ್ಲ. 140 ಕಿಲೋಮೀಟ್ರಿಂದ ಆ ವೆಹಿಕಲಲ್ಲಿ ತಂದು ಅವತ್ತೇ ಪಲ್ಪಿಂಗ್ ಮಾಡಿ, ಅರೇಬಿಕಾ ಪಲ್ಪಿಂಗ್ ಮಾಡಿ ಅದನ್ನು ಟ್ರೇಯಲ್ ಪ್ರೋಸೆಸ್ ಮಾಡಿ, ಸ್ಲೋ ಡ್ರೈಯಿಂಗ್ ಪ್ರೋಸೆಸ್ ಮಾಡಿ, ಇದನ್ನೆಲ್ಲ ಮಾಡಿ ಅವರು ಮಾರುಕಟ್ಟೆಯನ್ನು ಇವತ್ತು ಅರಕು ಕಾಫಿ ಇವತ್ತು ಪ್ಯಾರಿಸಲ್ಲೂ ಸಮೇತ ಇದೆ, ಬೆಂಗಳೂರಲ್ಲಿದೆ, ಬೇರೆ ಬೇರೆ ಕಡೆ ಅವ್ರದ್ದು ಬ್ರ್ಯಾಂಡ್ಗಳಾಗಿದೆ. ಇಲ್ಲಿ ಎಷ್ಟು ಕಷ್ಟ ಆಗ್ತಾ ಇದೆ ಅಂದರೆ, ನಮಗೆ ಅಥವಾ ಕಾಫಿ ಮಂಡಳಿಗೆ, ಕಾಫಿ ಬೆಳೆಯೋ ಪ್ರದೇಶದಲ್ಲೇ ನೀವು ಆಸಕ್ತರಿಲ್ಲ, ಕಾಫಿ ಬೆಳೆದಿಲ್ಲದ ಪ್ರದೇಶದಲ್ಲಿ ಆಸಕ್ತಿ ಜಾಸ್ತಿ. ಅರಕು ಮತ್ತು ಇಲ್ಲಿಗೆ ಹೆತ್ತೂರಿಗೆ ಏನು ಸೌಮ್ಯತೆ ಇದೆ ಅಂದರೆ, ಅಲ್ಲೂ ಸಣ್ಣ ಬೆಳೆಗಾರರು, 2-3 ಸಣ್ಣ ಬೆಳೆಗಾರರು, ಟ್ರೈಬ್ಸ್ ಇರೋದು, ಅವರಿಗೆ ನಾಲೆಡ್ಜು ಭಾಳ ಕಡಿಮೆ ಇತ್ತು. ಇವಾಗ ಸರ್ಕಾರಗಳು ಸೇರಿ ಒಂದಷ್ಟು ನಾಲೆಡ್ಜ್ ಮತ್ತು ಅಂಥ ಸಂಸ್ಥೆಗಳು ಸೇರಿ ಅವರ ಕಾಫಿಯನ್ನು ಗುಣಮಟ್ಟವಾಗಿ ಪರಿವರ್ತನೆ ಮಾಡಿ ಅದನ್ನು ಇನ್ನಷ್ಟು ಬೆಲೆಯನ್ನು ಸಿಗಬೇಕು ಅನ್ನೋ ಪ್ರಯತ್ನಗಳಲ್ಲಿ ಅವ್ರು ಮಾಡ್ತಿದ್ದಾರೆ. ಅರಕು ಕಾಫಿ ಮಾಡಿದ ಮೇಲೆ ನಮ್ಗೆ ಯಾಕೆ ಆಗಲ್ಲ ಅಂತ. ಲೇಬರ್ ಪ್ರಾಬ್ಲಮ್ ಇದೆ. ನಾನು ಒರಿಸ್ಸಾದಲ್ಲಿ ಮೊನ್ನೆ ಕಾಫಿ ಬೆಳೆಗಾರ ಸಂಘ ಇದೆ, ಅಲ್ಲಿ ಒರಿಸ್ಸಾದಲ್ಲಿ ಕಾಫಿ ಬೆಳೀತಾರೆ. ಅಲ್ಲಿ ಮಾತಾಡಿದಾಗ ಸುಮಾರು ಜನ ಲೇಬರ್, ಒಂದು 25,000 ಲೇಬರ್ಗಳು ಸಿಗ್ತಾರೆ. ಅವರನ್ನು ಇಲ್ಲಿ ಕಳಿಸ್ಕೊಟ್ರೆ ಅವರಿಗೂ ಅಲ್ಲಿ ಕಾಫಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ. ನಾನು ಅನೇಕ ಸಂಘ ಸಂಸ್ಥೆನಿಗೆ ಹೇಳಿದೆ, ನೀವು ಯಾರು ಹೋಗಿ ನಾವು ಕನೆಕ್ಟ್ ಮಾಡ್ತೀವಿ ಅಂತ. ನಿಮಗೆ ಕಷ್ಟ ಗೊತ್ತಾಗ್ತಿದೆ, ನಾಳೆ ಲೇಬರ್ ಇಲ್ಲ ಅನ್ನೋದು ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ. ಇದು ಭವಿಷ್ಯದ ಪ್ರಾಬ್ಲಮ್ ಅಂತ ಗೊತ್ತು. ನಾವು IIT ಪ್ರಾಜೆಕ್ಟ್ಗಳನ್ನು ಕೊಡಬೇಕು ಅಂತ, ಅವರಿಗೆ ಎಕ್ಸ್ಪ್ರೆಷನ್ ಆಫ್ ಹಣ್ಣು ಕುಯ್ಯೋ ಯಂತ್ರಗಳನ್ನು ಏನಾದ್ರು ಮಾಡಿ ಕಂಡಿಡಿಬೇಕು ಅಂತ ಒಂದಷ್ಟು ಸಾಧನೆಗಳಾಗಿದೆ. ಮತ್ತು ಕಾಫಿ ಫಿಲ್ಟರ್ ಏನಾಗಿದೆ, ಅವ್ರು ಯಾರ ಮನೆಯಲ್ಲೂ ಅಂಥ ಕಾಫಿ ಒಳ್ಳೇದಿರಲ್ಲ. ಇವತ್ತು ಚಿಕೋರಿ ಹಾಕಿದ ಕಾಫಿ ಕೊಟ್ರಿ ನಮಗೆ ಅಲ್ವಾ, ನೀವು ಪ್ಯೂರ್ ಕಾಫಿ ಕುಡಿದಲೆ ಚಿಕೋರಿನ ಯಾಕೆ ಪ್ರಮೋಟ್ ಮಾಡ್ತಿದ್ದೀರಿ? ಆಸಕ್ತಿ ಇರಬೇಕು ಯಾವಾಗಲೂ. ಏನು ಗೊತ್ತಾ, ನೀವು ನಿಮ್ಮ ಕಾಫಿ 20% to 30% ಚಿಕೋರಿನ ನೀವು ಮಾರ್ಕೆಟ್ ಮಾಡ್ತಿದ್ದೀರಿ. ನೀವು ನಿಮ್ಮ ಮನೇಲಿ ಫಸ್ಟ್ ಪ್ಯೂರ್ ಕಾಫಿ ಕುಡೀರಿ. ಮಾಡೋದಕ್ಕೆ ಸ್ವಲ್ಪ ಮೆಥಡ್ಗಳಿದೆ, ಅದು ಟ್ರೈನಿಂಗ್ ಕೊಡ್ತೀವಿ. ಬೇಕಾದ್ರೆ ಇಲ್ಲಿಗೆ ಕಾಫಿ ಮಂಡಳಿಯ ಸಿಬ್ಬಂದಿಗಳು ಬಂದು ನಿಮ್ಗೆ ಯಾವ ರೀತಿ ಒಳ್ಳೆ ರೀತಿ ಕಾಫಿ ಮಾಡೋದು ಅಂತ ಇಲ್ಲಿ ಟ್ರೈನಿಂಗ್ಗಳು ಸಹ ಬೆಳೆಗಾರ ಸಂಘದಲ್ಲಿ ಅಧ್ಯಕ್ಷರಿದ್ದಾರಲ್ಲ, ನಾವು ಕೊಡ್ಬೋದು ಆಯಿತಾ, ಅದನ್ನು ಕೊಡ್ಬೋದು. ನಮ್ಮ ಮಹಿಳೆಯರಿಗೆ ಬಹುಶಃ ಅದು ಹೆಚ್ಚು ಅನುಕೂಲ ಆಗುತ್ತೆ. ಸೊ ಈ ರೀತಿ ನೀವು ನಮ್ಮನ್ನು ಬಳಸ್ಕೊಳ್ಳಿ ಅಂತ ನಾವು ಕೇಳ್ತಿರೋದು. ಇದುವರೆಗೆ ಕಾಫಿ ಮಂಡಳಿ ಹೇಗೆ ಹೇಳ್ತಿತ್ತು ಅಂದರೆ ಕಾಫಿ ಮಂಡಳಿ ಕಾರ್ಯಕ್ರಮವನ್ನು ಮಾಡ್ತಾ ಇತ್ತು. ಈಗ ನಾವು ಮತ್ತೆ CEO ಏನು ಹೇಳ್ತಿದ್ದೀವಿ, ನೀವು ನಮ್ಮನ್ನು ಬಳಸ್ಕೊಳ್ಳಿ, ನಿಮಗೆ ಏನು ಬೇಕೋ ಅದನ್ನು ಕೇಳಿ. ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ, 100% ಎಲ್ಲವನ್ನೂ ಮಾಡ್ತೀವಿ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. ಆದರೆ ಪ್ರಾಮಾಣಿಕ ಪ್ರಯತ್ನದಲ್ಲಿ ಯಾವುದೇ ರಾಜಿ ಇಲ್ಲ. ಹಾಗಾಗಿ ನಮಗೂ ಒಳ್ಳೆ CEO ಸಿಕ್ಕಿದ್ದಾರೆ. ಅವರ ಹಿನ್ನೆಲೆ ಗೊತ್ತಾ ನಿಮಗೆ? IRS ಮಾಡಿದ್ದಾರೆ, IPS ಮಾಡಿದ್ದಾರೆ, IAS ಮಾಡಿದ್ದಾರೆ. ಒಬ್ಬ ರೈತನ ಮಗ, ಅವ್ರ ಊರಿಗೂ ಹೋಗಿ ಬಂದಿದ್ದೀನಿ. ಹಾಗಾಗಿ ನಂಗೆ ಗೊತ್ತದು. ಅವರ ತಂದೆಯವ್ರನ್ನ ಭೇಟಿ ಮಾಡಿದ್ದೀನಿ, ಅವರು ಮಾವಿನ ತೋಟಕ್ಕೆ ನೋಡಿ ಬಂದಿದ್ದೀನಿ. ಹಾಗಾಗಿ ಅಷ್ಟು ಸುಲಭ ಇಲ್ಲ ಮೂರನ್ನು ಮಾಡೋದು ಆಯಿತಾ. ಆ ಮೂರನ್ನು ಮಾಡಿದ್ದಾರೆ ಅಂದರೆ ದುಡಿತಾ ಇದೆ, ಕೆಲಸ ಮಾಡೋರಿದ್ದಾರೆ. ನೀವು ಅದನ್ನು ಸದ್ಬಳಕೆ ಮಾಡಿಕೊಳ್ಬೇಕು. ಆಮೇಲೆ ನಮ್ಮ ಇಡೀ ವ್ಯವಸ್ಥೆನೂ ಹೆಂಗಿದೆ ಅಂದರೆ 100 ಕೆಲಸ ಒಳ್ಳೇದು ಮಾಡಿದರೆ 1 ಕೆಲಸವನ್ನು ಐಡೆಂಟಿಫೈ ಮಾಡಿ ಬ್ಲೇಮ್ ಮಾಡೋದು. ಇದು ಮಾನಸಿಕವಾಗಿ ನಾವು ಬದಲಾವಣೆ ಆಗದಲೇ ಇದ್ದರೆ ಯಾವುದೇ ಕಾರಣಕ್ಕೂ ಭಾರತ ಬದಲಾವಣೆ ಆಗಲ್ಲ. ಕೊನೆಯ ಮಾತಾಡ್ತೀವಿ, ಹೇಗೆ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ವಿದೇಶಾಂಗ ಮಂತ್ರಿಗಳಿಗೆ ಒಂದು ಕಾಗದವನ್ನು ಬರೆದೆ. ಇಂಡಿಯಾ ಇಂಟರ್ ಕಾಫಿ ಫೆಸ್ಟಿವಲ್ ಮೊದಲ ಉದ್ಘಾಟನೆ ಹೋದ ವರ್ಷ ಆದಾಗ ಬರೆದಾಗ ಬೇರೆ ಬೇರೆ ದೇಶದಲ್ಲಿ ಎಂಬೆಸಿಗಳಿರುತ್ತೆ, ಅಲ್ಲಿ ಬಯರ್ ಸೆಲ್ಲರ್ಸ್ ಮೀಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡಿ ಅಂತ ಕೇಳಿದು. IFS ಆಫೀಸರ್, ಇಂಡಿಯನ್ ಫಾರಿನ್ ಸರ್ವಿಸ್ ಆಫೀಸರ್ ಬೆಂಗಳೂರಿಗೆ ಬಂದು ಎಲ್ಲ ಸ್ಟೇಕ್ ಹೋಲ್ಡರ್ ಜೊತೆ ತಗೊಂಡು 7 ದೇಶಗಳಲ್ಲಿ ಸರ್ವೆ ಮಾಡಿದರು. ಏನು ಕನ್ಸ್ಯೂಮರ್ಸ್ ಇಂಟೆಲಿಜೆನ್ಸ್ ಸರ್ವೆನ ಬೇರೆ ಬೇರೆ ದೇಶದಲ್ಲಿ ಮಾಡಿ 5ನೇ ತಾರೀಕು ಆ ಸರ್ವೆ ರಿಪೋರ್ಟ್ ಇಟ್ಕೊಂಡು ಬರ್ತೀಯಾರೆ. ನಿನ್ನೆ ಹೇಳಿದರು ನಮ್ಮ CEO ಅವರು, ಅವ್ರು ಬರ್ತಾ ಇದ್ದಾರೆ, ಸಿದ್ಧತೆಗಳನ್ನು ಮಾಡ್ಕೊಳ್ಳೋಣ. ನಾವು ಬೇರೆ ದೇಶಗಳಲ್ಲಿ ನಮ್ಮ ಬ್ರ್ಯಾಂಡನ್ನು ಹೇಗೆ ಮಾಡ್ಬೋದು, ನೀವು ಯಾವ ದೇಶಕ್ಕೆ ಹೋಗ್ಬೇಕು ಹೇಳಿ, ಆ ದೇಶಕ್ಕೆ ಕಳಿಸೋ ಪ್ರಯತ್ನಗಳು ಮಾಡ್ತೀವಿ. ನಮ್ಮಲ್ಲಿ 14 ಈವೆಂಟ್ ಆಗುತ್ತೆ ಪ್ರತಿ ವರ್ಷ ಬೇರೆ ಬೇರೆ ದೇಶಗಳ, ಅದರಲ್ಲಿ ನಿಮಗೊಂದು ಸ್ಪೇಸ್ ಕೊಟ್ಟು. ಈಗಾಗಲೇ ಚಂದ್ರದ್ರೋಣ ಅಂತ ಚಿಕ್ಕಮಗಳೂರಿನ ಒಂದು FPO ಯುವಕರು ಮಾಡಿರೋದು, ತುಂಬ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. 2 GIT ಆಗಿದೆ ಅಲ್ಲಿ, ಎಲ್ಲಿ ಚಿಕ್ಕಮಗಳೂರಿಗೆ ಬಾಬಾಬುಡನ್ ಮತ್ತು ಚಿಕ್ಕಮಗಳೂರು ಅಂತ 2 GIT ಆಗಿದೆ. ಆ GIT ಕಾಫಿನ ಮಾರುಕಟ್ಟೆಯನ್ನು ಮಾಡಬೇಕು ಅಂದು ಎಷ್ಟು ಉತ್ಸಾಹ ಇದ್ದಾರೆ ಅಂದರೆ ಅವರು ಯಾವುದೇ ಈವೆಂಟು ಯಾವುದೇ ದೇಶಕ್ಕೆ ಹೋಗೋಕ್ಕೆ ರೆಡಿ. ಕೊಡಗಲ್ಲೂ ಒಂದು ಸಂಸ್ಥೆ ಇದೆ, ಅವರು ತುಂಬ ಚೆನ್ನಾಗಿ ಮಾಡ್ತಾರೆ, ಅನೇಕ ಈವೆಂಟಿಗೆ ಬರ್ತಾ ಇದ್ದಾರೆ. ಅಂದರೆ ನಿಮಗೆ ಹೇಗೆ ಅಂದರೆ ಇನ್ನು ನಾಳೆನೇ ಇದು ದೊಡ್ಡದಾಗಬೇಕು ಅಂದರೆ ಆಗಲ್ಲ. ನೀವು 10 ವರ್ಷದ ಕಾರ್ಯಯೋಜನೆ ಮಾಡಿಕೊಂಡು ನೀವು ನಿಮ್ಮ ಈ ಸಂಸ್ಥೆಯನ್ನು ನಿಮಗಾಗಿ ಕಟ್ಟೋದಲ್ಲ, ನಿಮ್ಮ ಮುಂದಿನ ಜನಾಂಗಕ್ಕೆ, ಮುಂದಿನ ಯುವಕರಿಗೆ, ಮುಂದಿನ ಮಕ್ಕಳಿಗಾಗಿ ಇದನ್ನು ಕಟ್ತಾ ಇದ್ದೀರಿ. ನಮ್ಮ ಮಕ್ಕಳೇ ಒಳ್ಳೆಯ ನುರಿತ CEO ಆಗಂಥ ಅವಕಾಶಗಳಿರುತ್ತೆ. ಬೆಂಗಳೂರಲ್ಲಿ ಎಲ್ಲೋ ಕೆಲಸ ಮಾಡ್ತಿರ್ತಾರೆ. ನೀವು ಯಾವುದು ಚೌಕಾಸಿ ಮಾಡಬೇಡಿ. ಅವನಿಗೆ ಸಂಬಳ ಕೊಡಬೇಕಾ? 10-20 ಸಾವಿರ ಅಂತಲ್ಲ, 50,000 ಸಂಬಳ ಕೊಡಿ, ಕೆಲಸ ತಗೊಳ್ಳಿ. ಕೆಲಸ ತಗೊಳೋದು ಭಾಳ ಇಂಪಾರ್ಟೆಂಟ್. ಹಾಗಾಗಿ ಈ ರೀತಿಯಾದ ಒಂದು ಹಳ್ಳಿಲೇ ಒಂದು 50,000 to 1,00,000 ಸಂಬಳ ಕೊಡ್ತೀವಿ ಅಂದರೆ ಆನ್ ದಿ ಬೇಸಿಸ್ ಆಫ್ ಹಿಸ್ ಪರ್ಫಾರ್ಮೆನ್ಸ್, ಒಂದು ಬೇಸಿಕ್ ಸಂಬಳ, ಇನ್ನೊಂದು ಇನ್ಸೆಂಟಿವ್ ಬೇಸ್, ಅಂದರೆ ಅವನು ಇಷ್ಟು ಟರ್ನ್ ಓವರ್ ಮಾಡಿದರೆ ಇಷ್ಟು ದುಡ್ಡನ್ನು ಕೊಡಬೇಕು ಅನ್ನೋದು ಒಂದು ಬಿಸ್ನೆಸ್ ಆಗಿ ಯೋಚನೆ ಮಾಡಬೇಕು. ರೈತ ಇವತ್ತು ಒಂದು ಬಿಸ್ನೆಸ್ ಮ್ಯಾನ್ ಆದರೆ ಹೇಗೆ ಸಕ್ಸಸ್ಫುಲ್ ಆಗ್ಬೋದು, ಮತ್ತು ನಿಮ್ಮ ಮುಂದಿನ ದಿವಸಗಳಲ್ಲಿ ಬೆಲೆ ಹೆಚ್ಚು ಕಮ್ಮಿ ಆದಾಗ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಈ ಸತಿ CCRIಯಲ್ಲಿ ಒಂದು ವಿಭಿನ್ನವಾದ ಟ್ರೈನಿಂಗು, ಅದಕ್ಕೆ ಯಾರ್ಯಾರನ್ನ ಕರೆಸ್ಬೇಕು ಅವ್ರಿಗೊಂದು ಮೋಟಿವೇಶನ್ ಆಗಂಥ ಟ್ರೈನಿಂಗ್ಗಳನ್ನು. ಮತ್ತು ಇನ್ನೊಂದು ಅಂದರೆ ಈ ಸತಿ ಬಂದಿರೋರು ಯಾರು ಅಂದರೆ ಮೋಸ್ಟ್ ಆಫ್ ದೆಮ್ ಆರ್ PhDs, ಫೀಲ್ಡಿಗೆ PhDಗಳು ಬರ್ತಾ ಇದ್ದಾರೆ. ಹಾಗೆ ನಾನು ಮತ್ತು CEO ಮೊನ್ನೆ ಮಡ್ಸಾಗರಕ್ಕೆ ಹೋಗಿದ್ದು, ನಮ್ಮ DEC ನೋಡಿದಾಗ ಸ್ವಲ್ಪ ಬೇಜಾರಾಯಿತು. ಆದರೆ ನಮ್ಮ 100 ಇಯರ್ಸ್ ಒಂದು ಗುರಿ ಇಟ್ಕೊಂಡಾಗ ನಮ್ಮ ಫಂಡ್ ಕ್ರಂಚಸ್ ಇತ್ತು, ಅದನ್ನು ಏನಾದರೂ ಮಾಡಿ ಮತ್ತೆ ರಿಜಿನುವೇಟ್ ಮಾಡಬೇಕು, ಆ ತೋಟವನ್ನು ಒಂದು ಮಾದರಿಯಾಗಿ ಮಾಡಬೇಕು ಅಂತ ನಮ್ಮ ಕಾಫಿ ಮಂಡಳಿಯ ಸಿಬ್ಬಂದಿ ವರ್ಗದವರಿಗೆ ಹೇಳಿದಿರಿ. ಅವರು 2 ವರ್ಷ ಟೈಮ್ ಕೊಡಿ, ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಒಂದು ಭರವಸೆ ಸಿಕ್ಕಿದೆ. ಏನಂದರೆ ಇವತ್ತು

ಆದರೆ ನನಗೊಬ್ಬರು ಹೇಳಿದರು ಟ್ರೈಕೋಡರ್ಮಾ ಮಾಡಿದ್ದೀವಿ ಅಂತ ಹೇಳಿದರು. ನಾನು ಅದಕ್ಕೆ ಹೇಳಿದೆ ಟ್ರೈಕೋಡರ್ಮಾ ಎಲ್ಲ ಕಡೆ ಸಿಕ್ಕುತ್ತೆ, ನೀವೇನಾದ್ರು ಹೊಸದು ಯೋಚನೆ ಮಾಡ್ಬೋದಾ ನೋಡಿ ಅಂದೆ. ಕೊನೆಗೆ ನನ್ನ ತಲೆಯಲ್ಲಿ ಒಂದಿತ್ತು, ಏನಿತ್ತು ಅಂದರೆ ಬಯೋಚಾರ್ ವಿತ್ ಟ್ರೈಕೋಡರ್ಮಾವನ್ನು ಯಾಕೆ ಮಾಡಬಾರ್ದು ಅಂತ ಅವ್ರಿಗೆ ಹೇಳಿದಾಗ ಕೇವಲ 6 ತಿಂಗಳಲ್ಲಿ ಒಂದು ಪ್ರಾಡಕ್ಟಾಗಿ ಒಂದು ಗ್ರ್ಯಾನ್ಯುಲೇಟೆಡ್ ಫಾರ್ಮ್, ಅಂದರೆ ನಾವು ಯಾವುದನ್ನು ನಿರೀಕ್ಷೆ ಮಾಡಿರಲಿಲ್ಲ, ಅದನ್ನು ನಮ್ಮ CCRIನ ವಿಜ್ಞಾನಿಗಳು ಮಾಡಿದರು. ಇವತ್ತು ಅದನ್ನು ಒಂದು ಬಯೋಚಾರ್ ಯೂನಿಟನ್ನು ನಾವು ಮಾಡಿದ್ದೀವಿ. ಬಯೋಚಾರಿನ ಇಂಪಾರ್ಟೆನ್ಸನ್ನು ನಾವು ಮುಂದಿನ ದಿವಸಗಳಲ್ಲಿ ಹೇಳಬೇಕಾಗುತ್ತೆ. ಯಾಕೆಂದರೆ ಇವತ್ತು ಇತ್ತೀಚೆಗೆ ನಮ್ಮಲ್ಲಿ ಆನ್ಲೈನ್ ಮೀಟಿಂಗ್ ಗ್ಲೋಬಲ್ CEO ಮತ್ತು ನ್ಯಾಷನಲ್ CEO ಮೀಟಿಂಗ್ ಮಾಡಿದಾಗ ಅವರು ಹೇಗೆ ಬಯೋಚಾರನ್ನು ಯೂಸ್ ಮಾಡ್ತಿದ್ದಾರೆ, ಸಸ್ಟೈನಬಲ್ ಅಗ್ರಿಕಲ್ಚರಿಗೆ ಹೇಗೆ ಪ್ರಾಕ್ಟೀಸನ್ನು ಮಾಡೋದಕ್ಕೆ ಹೆಚ್ಚು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಅರ್ಥ ಆಗ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ನಾವು ಈ ಬಯೋಕಂಟ್ರೋಲ್ ಏಜೆಂಟ್ಗಳನ್ನು ನಾವು ಇಲ್ಲಿ ಉತ್ಪಾದನೆ ಮಾಡುವ ಒಂದು ಕೇಂದ್ರವಾಗಿ ಪರಿವರ್ತನೆ ಮಾಡಿದ್ದೀವಿ. ಧರ್ಮರಾಜ್ ಅವರು ಹೇಳಿರು ಸಪ್ಲೈ ಮಾಡೋಕ್ಕಾಗುತ್ತಾ ಅಂತ, ಅದನ್ನು ನಾವು ನೋಡ್ಕೊಳ್ಬೇಕು. ಆದರೆ ಮುಂದಿನ ದಿವಸಗಳಲ್ಲಿ ನಿಮ್ಮದು ಹೇಗಿರಬೇಕು ಅಂದರೆ ನೀವು ನಿಮಗೆ ಬೇಕು ಅಂದರೆ ಇಂಡೆಂಟ್ ಹಾಕಿ ಸ್ವಲ್ಪ ಹಣವನ್ನು ಹಾಕಿ. ಯಾಕೆಂದರೆ ಒಂದು ರಿವಾಲ್ವಿಂಗ್ ಫಂಡ್ ಇರುತ್ತೆ. ಅನೇಕದರಿಗೆ ಟ್ಯಾಕ್ಸ್ ಪೇಯರ್ಸಿಗೆ ಏನಿರುತ್ತೆ, ಸರ್ಕಾರ ಅಂದರೆ ಎಲ್ಲ ಉಚಿತವಾಗಿ ಮಾಡಬೇಕು ಅಥವಾ ಸಬ್ಸಿಡೈಸ್ ರೇಟಲ್ಲಿ ಕೊಡಬೇಕು ಅಂತ. ನಾವು ಅದರಿಂದ ಎಗೇನ್ಸ್ಟು, ಆ ರೀತಿ ನಾವು ಯೋಚನೆನೂ ಮಾಡಲ್ಲ. ಇದು ಪ್ರಾಫಿಟಲ್ಲಿ ನಡಿಬೇಕು, ಆದರೆ ಅನ್ಯಾಚುರಲ್ ಪ್ರಾಫಿಟಲ್ಲಿ ಬೇಡ. ನ್ಯಾಚುರಲ್ ಪ್ರಾಫಿಟ್ಟು ಲೆಸ್ ಮಾರ್ಜಿನಲ್ಲಿ ಒಂದು ಇನ್ಸ್ಟಿಟ್ಯೂಟನ್ನು ರನ್ ಮಾಡಿದಾಗ ಏನಾಗುತ್ತೆ, ಅವರಿಗೂ ಆಸಕ್ತಿ ಬರುತ್ತೆ, ನಮಗೆ ಆ ರಿವಾಲ್ವಿಂಗ್ ಫಂಡಲ್ಲಿ ಮತ್ತಷ್ಟು ಜಾಸ್ತಿ ನಮ್ಮ ವರ್ಕಿಂಗ್ ಕ್ಯಾಪಿಟಲನ್ನು ಜಾಸ್ತಿ ಮಾಡಿಕೊಂಡು ಮತ್ತು ಅದನ್ನು ಹೆಚ್ಚಾಗಿ ಮಾಡ್ಬೋದು. ಬಹುಶಃ ನಮ್ಮ 7 ಬೀನ್ಸ್ ಟೀಮ್ನವರು ಒಂದು ನಿಮ್ಮ ತರಬೇತಿಯನ್ನೇ ಒಂದು ಸತಿ ಇಲ್ಲಿ ಮಾಡ್ಬೋದು. ಮಾಡಿದರೆ ಏನಾಗುತ್ತೆ ಅಂದರೆ ಕಾಫಿ ಮಂಡಳಿ ಏನು ಮಾಡ್ತಾ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ, 95% ಗೊತ್ತಿಲ್ಲ. ಅದು ವಿಚಾರ ತಿಳಿಬೇಕು. ಅದು ತಿಳಿದ್ರೆ ಮಾತ್ರ ಅವರಿಗೂ ವಿಶ್ವಾಸ ಬರುತ್ತೆ. ಏನಂತ ಅಂದರೆ ಓ ನಮ್ಮ ಕಾಫಿ ಮಂಡಳಿ ಇದೆಲ್ಲ ಮಾಡ್ತಾ ಇದೆ, ನಾವು ಅದನ್ನು ಸದ್ಬಳಕೆ ಮಾಡಿಕೊಡ್ಬೇಕು ಅನಿಸುತ್ತೆ. ಹಾಗಾಗಿ ನಾವು ಕಾಫಿ ಮಂಡಳಿಯನ್ನು ಯಾವ ರೀತಿ ಪರಿವರ್ತನೆ ಮಾಡಬೇಕು, ಇದು ನಮ್ಮ ಮಂಡಳಿ ಅಂತ ಆದಾಗ ಏನಾಗುತ್ತೆ ಅಂದರೆ ಒಂದಷ್ಟು ನಾವು ಓನ್ ಮಾಡ್ಕೊಳ್ತೀವಿ, ಯಾವುದನ್ನೇ ಆದರೂ ಓನ್ ಮಾಡ್ಕೊಳ್ತೀವಿ. ಹಾಗಾಗಿ ನಾವು ಇವತ್ತು ಬಾಳೆಹೊನ್ನೂರಲ್ಲಾದರೂ ಅಷ್ಟೇ ಒಂದು ಅದ್ಭುತವಾದ ಆಡಿಟೋರಿಯಂ ಇದೆ. ನಾವು ಡಿಪ್ಲೊಮಾ ಇನ್ ಎಸ್ಟೇಟ್ ಮ್ಯಾನೇಜ್ಮೆಂಟನ್ನು ಮಾಡಿದ್ದೀವಿ. ಸೂಪರ್ವೈಸರ್ಸನ್ನು ಈ ಬಾರಿ ಮತ್ತೆ ಕಾಲ್ ಮಾಡ್ತಾ ಇದ್ದೀವಿ, ದಯವಿಟ್ಟು ನಿಮ್ಮ ವ್ಯಾಪ್ತಿಯಲ್ಲಿ ಯಾರು ಇದ್ದರೆ ಕಳಿಸಿ. ಯಾಕೆಂದರೆ ಆಂಧ್ರದ RV ನಗರಲ್ಲಿ ಲಾಸ್ಟ್ ಇಯರು ಸೂಪರ್ವೈಸರ್ ಕೋರ್ಸ್ ನಡೀತು. ಅಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮೊನ್ನೆ ಹೋದಾಗ ಕರೆಸಿ ಒಂದು ಇಂಟ್ರ್ಯಾಕ್ಟ್ ಮಾಡಿದಾಗ ಯಾವ ರೀತಿ ಅವರು ಬದಲಾವಣೆ ಆಗಿದೆ, 1 ವರ್ಷ ಟ್ರೈನಿಂಗ್, ಆಶ್ಚರ್ಯ ಆಗುತ್ತೆ. ಅವರು 3 ಜನ ತಮ್ಮ ತೋಟಕ್ಕೆ ಹೋಗಿ ಅಲ್ಲಿ ಆಂಧ್ರದಲ್ಲಿ ಅವರು ಉತ್ಪಾದನೆಯನ್ನು ಜಾಸ್ತಿ ಮಾಡ್ತೀವಿ ಮತ್ತು ಬೇರೆಯವರಿಗೆ ಅಡ್ವೈಸರ್ ಆಗಿ ಕೆಲಸ ಮಾಡ್ತೀವಿ ಅಂದರು. ಮತ್ತು ಈಗ 1 ಇಯರ್ ಆಗಿದೆ ನಮ್ಮ ಡಿಪ್ಲೊಮಾ ಇನ್ ಎಸ್ಟೇಟ್ ಮ್ಯಾನೇಜ್ಮೆಂಟು, ಈಗಾಗಲೇ ಹಲವಾರು ತೋಟಗಳಿಂದ ಆಫರ್ಗಳು ಬರ್ತಾ ಇದೆ. ಬಟ್ ನಮ್ಮ ಉದ್ದೇಶ ಏನಿರುತ್ತೆ ಅಂದರೆ ಹಾಗೆ ಹೋಗೋಕ್ಕೆ ಬಿಡಲ್ಲ, ನಮ್ಮಲ್ಲಿ ಕ್ಯಾಂಪಸ್ ಇಂಟ್ರೂ ಮಾಡಿ ಸೆಲೆಕ್ಟ್ ಮಾಡಿ ಆ ರೀತಿ ಒಂದು ಸಿಸ್ಟಮ್ಯಾಟಿಕಲ್ಲಿ ಹೋಗಬೇಕು. ಒಂದು ವೆಲ್ ಪೇಯ್ಡ್ ಮತ್ತು ವೆಲ್ ಏನು ಅವರಿಗೂ ಒಂದು ಗೌರವಯುತವಾದ ವಾತಾವರಣವನ್ನು ಕ್ರಿಯೇಟ್ ಮಾಡಿ. ಇವತ್ತು ಕಾಫಿ ನಿಮಗೆಲ್ಲರಿಗೂ ಗೊತ್ತಿದೆ ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಅಂತ. ನೀವು ತುಂಬ ಸತಿ ಈಗ ನೋಡ್ತಾ ಇದ್ದೀರಿ, ಪ್ರತಿ ವರ್ಷ ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲಿಗೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅದರದ್ದು ಗ್ರೋತ್ ಯಾವ ಥರ ಇದೆ ಅಂತ. ಈಗ ನಾವು ಪ್ಯಾಲೆಸ್ ಗ್ರೌಂಡಲ್ಲಿ IACF ಮಾಡಬೇಕು ಅಂದರೆ ಸುಮಾರು 2 ಕೋಟಿ ರೂಪಾಯಿ ನಾವು ಬಾಡಿಗೆ ಮತ್ತು ಬೇರೆ ಬೇರೆ ಅದಕ್ಕೆ ಹೋಗುತ್ತೆ. ಅದು ಯಾರೇ ಮಾಡಲಿ ವೇಸ್ಟ್ ಆಗುತ್ತೆ. ಅದಕ್ಕೆ ನಮ್ಮದೇ ಆದ ಪರ್ಮನೆಂಟ್ ಒಂದು ಸೆಟಪ್ ಬೆಂಗಳೂರಲ್ಲಿದ್ದರೆ ಅಲ್ಲಿ ಯಾರೇ ಟೂರಿಸ್ಟ್ ಬರಲಿ ಅಥವಾ ಯಾವುದೇ ಒಂದು ನಮ್ಮ ಬೆಂಗಳೂರಿನ ಕ್ಯಾಪಿಟಲ್ ಸಿಟಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ನಮಗೊಂದಷ್ಟು ಜಾಗ ಕೊಟ್ಟರೆ ಅಲ್ಲೇ ಒಂದು ಕ್ಯಾಂಪಸ್ಸು ಅಲ್ಲೇ ಒಂದು ಈವೆಂಟ್ ಮಾಡುವ ಎಲ್ಲ ಅವಕಾಶಗಳಿರುತ್ತೆ, ಒಂದಷ್ಟು ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗುತ್ತೆ. ಈ ದಿಕ್ಕಿನಲ್ಲಿ ಅಂದರೆ ನಾವು ಯಾವುದೇ ವೇದಿಕೆಯಲ್ಲಿ ಅಥವಾ ಯಾವುದೇ ವ್ಯಕ್ತಿ ಸಿಕ್ಕಿದರೆ ಅವಕಾಶ ಸಿಕ್ಕಿದರೆ ಅವ್ರನ್ನ ಬಿಡಲ್ಲ ಅಂತ ಅದರ ಅರ್ಥ. ಅಂದರೆ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡೇ ಮಾಡ್ಕೊಳ್ತೀವಿ ಅನ್ನೋದು. ಬಹುಶಃ ನಮ್ಮ ಗೋಲ್ಡನ್ ಜೂಬ್ಲಿ ಆಂಧ್ರ ಪ್ರದೇಶಿಗೆ ಮೊನ್ನೆ DC ಅವರೊಂದಿಗೆ ಮಾತುಕತೆ ಆದಾಗ ಯಾರು ಚೀಫ್ ಗೆಸ್ಟ್ ಆಗ್ತಾರೆ ಅಂದರೆ ಬಹುಶಃ ಅದು ಚೀಫ್ ಗೆಸ್ಟ್ ಚಂದ್ರಬಾಬು ನಾಯ್ಡು ಅವರು ಬರ್ತಾರೆ ಅಂತ. ಯಾಕೆ ಅಂದರೆ ಅರಕುನ ಗ್ಲೋಬಲ್ ಬ್ರ್ಯಾಂಡ್ ಮಾಡಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಹಾಗಿದ್ದಾಗ ಅವರು ಅಂದರೆ ಒಬ್ಬ ವ್ಯಕ್ತಿ ಹೇಗೆ ಒಂದು ರಾಜ್ಯವನ್ನು ಬ್ರ್ಯಾಂಡ್ ಮಾಡಬೇಕು ಅಂತ ಹೊರಟಿದ್ದಾರೆ ಅನ್ನೋದು ಅವರ ಮೂಲ ಉದ್ದೇಶ ಆಗಿತ್ತು. ಅಂದರೆ ಯಾವ ರೀತಿ ಕಾಫಿಯನ್ನು ಹೋಗ್ತಾ ಇದೆ ಅನ್ನೋದು ಈಗ ನಮ್ಮ ಒಟ್ಟಾರೆಯಾದ ಒಂದು ಇದು. ಹಾಗೆ ಬಯೋಕಂಟ್ರೋಲ್ ಏಜೆಂಟ್ಸ್ಗಳನ್ನು ನಾವು ಇನ್ನು ಮುಂದಿನ ದಿವಸಗಳಲ್ಲಿ, ಇವತ್ತು ಫರ್ಟಿಲೈಸರ್ಸ್ ಕಡಿಮೆ ಆಗ್ತಾ ಇದೆ, ಈವನ್ ಫರ್ಟಿಲೈಸರು ಯೂರಿಯಾಕ್ಕೂ ನಮಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ನಾನು ಇತ್ತೀಚೆಗೆ ರಾಜ್ಯ ಕೃಷಿ ಮಂತ್ರಿಗಳ PS ಅವರು ಆಲ್ದೂರವರು
ನಾವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ನಮ್ಮ ಕಾಫಿ ಬೆಳೆಗಾರರಿಗೆ ಈಗಾಗಲೇ ಸೆಂಥಿಲ್ ಕುಮಾರ್ ಅವರು ವೈಜ್ಞಾನಿಕವಾಗಿ ಒಂದು ಡ್ರಾಫ್ಟನ್ನು ಹಾಕ್ಕೊಟ್ಟಿದ್ದಾರೆ, ಅದನ್ನು ಈಗ ಕಳಿಸುವ ಪ್ರಯತ್ನಗಳನ್ನು ಮಾಡ್ತೀವಿ.

0: ಯಾಕೆಂದರೆ ಕಾಫಿಗೆ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಬೇಕು, ಇಲ್ದಿದ್ರೆ ನಾವು ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ. ಇದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಮಾಡಿಟಿ, ಹಾಗಾಗಿ ನಮ್ಮ ರಾಜ್ಯಕ್ಕೆ ಸುಮಾರು 12,000 ಕೋಟಿ ಹಣ ವಾರ್ಷಿಕವಾಗಿ ಬರುತ್ತೆ. ಅದರಿಂದ ಗೊಬ್ಬರ ಕಡಿಮೆ ಆದರೆ ಇಳುವರಿ ಮೇಲೆ ಅಪಾಯ ಅನ್ನೋದನ್ನು ಈಗಾಗಲೇ ಮನದಟ್ಟು ಮಾಡುವ ಪ್ರಯತ್ನಗಳನ್ನು ಮಾಡಿದ್ದೀವಿ. ಈ ದಿಕ್ಕಿನಲ್ಲಿ ಬಹುಶಃ ನೀವೆಲ್ಲರೂ ಯೋಚನೆ ಮಾಡ್ತೀರ, ನನಗೆ ಅಚಲವಾದ ವಿಶ್ವಾಸ ಇದೆ. ನಿಮ್ಮೊಂದಿಗೆ ಒಂದು ಒಳ್ಳೆಯ ತಂಡ ಇದೆ. ನಿಮ್ಮ ಊರಿನವರಾದ ಅನೇಕರು ಸಾಧನೆಯನ್ನು ಮಾಡಿದ್ದಾರೆ, ಹೊರಗಡೆ ಇದ್ದಾರೆ. ಅವರೆಲ್ಲರ ಆಶೀರ್ವಾದ ಮತ್ತು ಸಲಹೆಗಳನ್ನು ತೆಗೆದುಕೊಂಡು ಮುಂದಿನ ದಿವಸಗಳಲ್ಲಿ ನಮ್ಮದು ಹೆತ್ತೂರು ವೆಸ್ಟರ್ನ್ ಗಾಡ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಬೃಹತ್ ದೊಡ್ಡ ಕಂಪನಿಯಾಗಿ ಬೆಳೀಲಿ ಅಂತ ನಾನು ವಿಶ್ವಾಸ ಬಿಟ್ಟು ನನ್ನ ಮಾತಿಗೆ ಬರಮಾಡ್ತೇನೆ. ನಮಸ್ಕಾರ.
1: ಇದುವರೆಗೆ ಹೆತ್ತೂರು ವೆಸ್ಟರ್ನ್ ಗಾಡ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರ ಮಾತುಗಳನ್ನು ಆಲಿಸಿದಿರಿ. ನಾಳಿನ ಸಂಚಿಕೆಯಲ್ಲಿ ಆಂಧ್ರಪ್ರದೇಶದ ಅರಕು ಕಾಫಿ ಎಫ್ಪಿಒನ ಸಲಹೆಗಾರರಾದ ಸತ್ಯನಾರಾಯಣ ಹಾಗೂ ಸ್ಥಳೀಯ ಉದ್ಯಮಿ ಹಾಗೂ ಕಾಫಿ ಬೆಳೆಗಾರರಾದ ಜಾಗಟೆ ಶಿವಕುಮಾರ್ ಅವರ ಮಾತುಗಳನ್ನು ಆಲಿಸಬಹುದು.
2: ಜಿಡಿ ಮಹೇಶ್, ಅರ್ಥ್ ಮೂವರ್ಸ್ ಹೆತ್ತೂರು. ನುರಿತ ಚಾಲಕರಿಂದ ಜೆಸಿಬಿ ಹಾಗೂ ಎಲ್ಲ ತರಹದ ಇಟಾಚಿ ಬಳಸಿ ರೈತರ ಹಾಗೂ ತೋಟದ ಕೆಲಸ ಮಾಡಿಕೊಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449920352.
3: ಇದುವರೆಗೆ ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ ಎರಡನೇ ಭಾಗ ಕೇಳಿದಿರಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು ನಾಜಿಮಾ ಬಾನು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಹೇಶ್ ಜಿಡಿ, ಅರ್ಥ್ ಮೂವರ್ಸ್ ಹೆತ್ತೂರು.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಆತ್ಮೀಯ ಆಕಾಶವಾಣಿ ಕೇಳುಗರೆ,
4: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
3: ಜೂನ್ ತಿಂಗಳ 8-12 ತಾರೀಕಿನವರೆಗೆ ಪ್ರತಿ ದಿವಸ ಸಂಜೆ 5:30ಕ್ಕೆ ಬಿತ್ತರವಾಗುತ್ತಿದೆ.
4: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
4: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
5: ಆಕಾಶವಾಣಿ ಹಾಸನ.
6: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
5: ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಕಿಸಾನ್ ವಾಣಿ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ, ಇದರಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿವಸ 2026 ಸಂದರ್ಭದಲ್ಲಿ ಆಹಾರ ಸುರಕ್ಷತೆಯ ಮಹತ್ವ, ಈ ಕುರಿತು ಹೊಳೆನರಸೀಪುರದ ಗೃಹ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಫಕೀರಮ್ಮ ಪಿ ಮುರುಗೋಡು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಗಲಗೋಡು ವಿ ಮಧುಸೂದನ್. 7:45 ಚಿತ್ರಗೀತೆಗಳು, 8:00 ವನಿತಾ ವಿಹಾರ. ಬರಹಗಾರ್ತಿ ಡಾ ಕವಿತಾ ಕೆಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. 8:30 ಗಜಲ್ಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್. 9:30 ಭಾಗವಂತಿಕೆ ಮೇಳ, ನಾಗಮಂಗಲ ತಾಲೂಕು ಚೋಳೆನಹಳ್ಳಿಯ ಮುದ್ದಪ್ಪ ಸಿಎಸ್ ಮತ್ತು ತಂಡದವರಿಂದ. 10:00 ಮಧುರಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ. ವಿಷಯ ಆರ್ಥಿಕ ಅಭಿವೃದ್ಧಿ. ಪ್ರಸ್ತುತಿ ಸುದ್ದಿ ಸೇವಾ ವಿಭಾಗ. ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10 ಸ್ತುತಿ ಮಲ್ಲಿಕ, 6:30 ಚಿಂತನ ಬಿಎಂ ಭಾರತಿ ಅವರಿಂದ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6:35 ಹಾಗೂ 6:50 ಭಾವಗೀತೆಗಳು, 6:45 ರೈತರಿಗೆ ಸಲಹೆ. 7:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ತಂತ್ರಜ್ಞಾನ ತರಂಗ. ಸಿಡಿಎಸಿ ಜೊತೆ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:45 ಸವಿಗಾನ, 8:30 ರೇಡಿಯೋ ಡಾಕ್ಟರ್. ಮೂಗಿಗೆ ಸಂಬಂಧಿಸಿದ ಸಮಸ್ಯೆಗಳು, ಈ ಕುರಿತು ಡಾಕ್ಟರ್ ರೋಹಿಣಿ ಡಿ ಅವರೊಂದಿಗೆ ಸಂದರ್ಶನ. 9:00 ಬಣ್ಣದ ಬುಗುರಿ, ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಹೇಮಕೂಟ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಸಮೃದ್ಧಿ ಸಂಕಷ್ಟ. 10:30 ಒಂದೇ ಬಳ್ಳಿಯ ಹೂಗಳು, ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳನ್ನು ಕೇಳಲಿದ್ದೀರಿ. 11:00 ಫುಲ್ವಾರಿ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುರೇಶ್ ಬಿಎನ್ ಅವರಿಂದ ಕೊಳಲು ವಾದನ ಆಲಿಸಲಿದ್ದೀರಿ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಕಾವ್ಯ ಕಲೆ ಕಲಾವಿದರಾದ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮ, ಇದರಲ್ಲಿ ಕಣ್ಣಿಗೆ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾ ರೋಹಿತ್ ಅವರೊಂದಿಗೆ ಸಂದರ್ಶನ. ನಂತರ ಮೆದುಳು ಜ್ವರ ಚಿಕಿತ್ಸೆ ಕುರಿತು ಸಿಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ ಮೂಡಿಬರಲಿದೆ. 1:00 ಪ್ರಗತಿ ಪಥ, 1:20 ಭಾವಗೀತೆಗಳು, 1:30 ಹಾಗೂ 2:40 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 3:00 ಹಾಗೂ 4:00 ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು. 5:30 ಸಕಲೇಶ್ಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ 3ನೇ ಭಾಗ ಮೂಡಿಬರಲಿದೆ. 6:15 ಭಾವಗೀತೆಗಳು, 6:30 ರಸವಾರ್ತೆ, 6:50 ಕೃಷಿರಂಗ. ಕೇಂದ್ರ ಸರ್ಕಾರ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 7:45 ಚಿತ್ರಗೀತೆಗಳು, 8:00 ಸುರಗಿ, 8:30 ಗಜಲ್ಗಳು, 9:15 ಸ್ಪಾಟ್ಲೈಟ್.

0: ಆಕಾಶವಾಣಿ ಹಾಸನ ಸೇವಾ ಮಾಹಿತಿ.
1: ಕಾಣೆಯಾದವರ ಬಗ್ಗೆ ಪೊಲೀಸ್ ಪ್ರಕಟಣೆಗಳು. ದಿನಾಂಕ 8/6/2026 ಪೆನ್ಷನ್ ಮೊಹಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ರುಮಾನಾ ಸೇಟ್ ಎಂಬ 28 ವರ್ಷದ ವ್ಯಕ್ತಿ ಕಾಣೆಯಾಗಿರುತ್ತಾರೆ. ವಿವರ ಹೀಗಿದೆ: ಹೆಸರು ರುಮಾನಾ ಸೇಟ್, 28 ವರ್ಷ, 168 ಸೆಂಟಿಮೀಟರ್ ಎತ್ತರ, ಕಂದು ಬಣ್ಣದ ಕೂದಲು, ಬಿಳಿ ಮೈಬಣ್ಣ, ಕೋಲು ಮುಖ ಹೊಂದಿರುವ ಇವರು ಸಾಧಾರಣ ಮೈಕೊಟ್ಟು ಹೊಂದಿದ್ದಾರೆ. ಕಾಣೆಯಾದಾಗ ಕಪ್ಪು ಬಣ್ಣದ ಶರ್ಟ್, ಬ್ಲೂ ಬಣ್ಣದ ಜೀನ್ಸ್ ಪ್ಯಾಂಟ್, ಕಪ್ಪು ಬಣ್ಣದ ಶೂ ಧರಿಸಿರುತ್ತಾರೆ. ಕನ್ನಡ ಮತ್ತು ಉರ್ದು ಭಾಷೆ ಬಲ್ಲವರಾಗಿರುತ್ತಾರೆ. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಪೆನ್ಷನ್ ಮಹಲಾ ಪೊಲೀಸ್ ಠಾಣೆಗೆ ತಿಳಿಸಬೇಕಾಗಿ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಮಂಜುನಾಥ್ ಎಂಬ 58 ವರ್ಷದ ವ್ಯಕ್ತಿ ಪೆನ್ಷನ್ ಮಹಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ವಿವರ ಹೇಗಿದೆ: ಹೆಸರು ಮಂಜುನಾಥ್, ವಯಸ್ಸು 58 ವರ್ಷ, 152 ಸೆಂಟಿಮೀಟರ್ ಎತ್ತರ, ಬಿಳಿ ಮೈಬಣ್ಣ, ದುಂಡು ಮುಖ, ಸಾಧಾರಣ ಮೈಕಟ್ಟು, ಕಾಣೆಯಾದಾಗ ಬಿಳಿ ಬಣ್ಣದ ಶರ್ಟ್, ಕಂದು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಕನ್ನಡ ಭಾಷೆ ಮಾತನಾಡುತ್ತಾರೆ. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಪೆನ್ಷನ್ ಮೊಹಲಾ ಪೊಲೀಸ್ ಠಾಣೆಗೆ ತಿಳಿಸಬೇಕಾಗಿ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪೊಲೀಸ್ ಪ್ರಕಟಣೆ ಕೇಳಿದಿರಿ. ಕೇಳುಗರೇ, ಗಮನಿಸಿ, 2025-26 ಸಾಲಿನ ಶೈಕ್ಷಣಿಕ ಸಾಲಿನ ಹಾಸನ ಜಿಲ್ಲೆಯ ಬಲಿಜ ಜನಾಂಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ ಶೇಕಡ 85 ಮತ್ತು ಅಧಿಕ ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳನ್ನು ದಿನಾಂಕ 26/6/2026 ನಡೆಯುವ ಹಾಸನ ಜಿಲ್ಲಾ ಬಲಿಜ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಅಭಿನಂದಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಆದ್ದರಿಂದ ಅರ್ಹ ಬಲಿಜ ವಿದ್ಯಾರ್ಥಿಗಳು ಅಂಕಪಟ್ಟಿ ಮತ್ತು ಜನಾಂಗದ ಬಗ್ಗೆ ದಾಖಲೆಗಳನ್ನು ಜಿಲ್ಲೆಯ ಆಯಾ ತಾಲೂಕುಗಳ ಬಲಿಜ ಸಂಘದ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳ ಮೂಲಕ ಜಿಲ್ಲಾ ಬಲಿಜ ಸಂಘ ಶ್ರೀ ಯೋಗಿ ನಾರಾಯಣ ಸಮುದಾಯ ಭವನ, ರವೀಂದ್ರನಗರ, ಹಾಸನ ಇಲ್ಲಿಗೆ ದಿನಾಂಕ 10/6/2026 ಸಲ್ಲಿಸಬಹುದಾಗಿರುತ್ತದೆ.

ಹಾಸನದ ಕೆಆರ್ಪುರಂನ 4ನೇ ಅಡ್ಡರಸ್ತೆಯಲ್ಲಿರುವ ಜೀವ ಐವಿಎಫ್ ಬಂಜೆತನ ನಿವಾರಣಾ ಕೇಂದ್ರ ಇದೇ ಜೂನ್ 10ನೇ ತಾರೀಕಿನವರೆಗೆ ಉಚಿತ ಬಂಜೆತನ ನಿವಾರಣಾ ಶಿಬಿರವನ್ನು ಆಯೋಜನೆ ಮಾಡಿದೆ. ಆಸಕ್ತರು ಈ ಉಚಿತ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂದು ಜೀವ ಐವಿಎಫ್ನ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ 9513637300

0: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸವಾಲುಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.
6: ನೂರ 2.2 ಎಫ್ಎಂ ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರದ ಕಾರ್ಯಕ್ರಮಗಳನ್ನು. ಈಗ ಕೇಳಿ ಭಾವಗೀತೆಗಳನ್ನ.
4: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸವಾಲುಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
6: ಭಾವಗೀತೆ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಇಳಿದು ಬಾ ತಾಯಿ, ದ.ರಾ. ಬೇಂದ್ರೆ ಅವರ ಭಾವರಚನೆ, ರಾಜು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ.

0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ದೇವ ನಿನ್ನ ಮಾಯಗಂಜಿ. ಕೆಎಸ್ ನರಸಿಂಹಸ್ವಾಮಿ ಅವರ ಕವಿತೆಗೆ ಸ್ವರವಾಗಿದ್ದಾರೆ ಸುನೀತಾ ಅನಂತಸ್ವಾಮಿ.

ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.

ಕೇಳ್ಗುರೆ, ಇದೊಂದು ಪ್ರಕಟಣೆ. ಹಾಸನದ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಮೀರೈಸ್ ಫೌಂಡೇಶನ್ ನಿರ್ವಹಿಸುತ್ತಿರುವ ಟೆಕ್ನಾಲಜಿ ಬಿಸಿನೆಸ್ ಇಕ್ವಿಪ್ಮೆಂಟ್ ತನ್ನ ಇನ್ಕ್ಯುಬೇಷನ್ ಕಾರ್ಯಕ್ರಮಕ್ಕೆ ಅರ್ಜಿಗಳನ್ನು ಆಹ್ವಾನಿಸುತ್ತಿದೆ. ಉದ್ಯಮಶೀಲತೆಯ ಕನಸು ಹೊಂದಿರುವ ವಿದ್ಯಾರ್ಥಿಗಳು, ಸಂಶೋಧಕರು, ಅಧ್ಯಾಪಕರು, ಪ್ರವರ್ತಕರು ಮತ್ತು ಆರಂಭಿಕ ಹಂತದ ಸ್ಟಾರ್ಟ್ಅಪ್ಗಳು ಈ ಅವಕಾಶಗಳನ್ನು ಬಳಸಿಕೊಳ್ಳಬಹುದು. ಕೃಷಿ ತಂತ್ರಜ್ಞಾನ, ಆರೋಗ್ಯ ಸೇವೆ, ನವೀಕರಿಸಬಹುದಾದ ಇಂಧನ ಮತ್ತು ಸ್ಮಾರ್ಟ್ ವ್ಯವಸ್ಥೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರವರ್ತಕರಿಗೆ ಈ ಕಾರ್ಯಕ್ರಮ ಅನ್ವಯಿಸುತ್ತದೆ. ಆಯ್ಕೆಯಾದ ಸ್ಟಾರ್ಟ್ಅಪ್ಗಳಿಗೆ ಇನ್ಕ್ಯುಬೇಷನ್ ಮತ್ತು ಸ್ಥಳಾವಕಾಶ, ತಜ್ಞರ ಮಾರ್ಗದರ್ಶನ, ಪ್ರೋಟೋಟೈಪಿಂಗ್ ಸಹಾಯ, ಉದ್ಯಮ ಸಂಪರ್ಕ, ಹೂಡಿಕೆದಾರರ ಪ್ರವೇಶ ಮತ್ತು ಭೌತಿಕ ಆಸ್ತಿ ಮಾರ್ಗದರ್ಶನ ಸೇರಿದಂತೆ ಅನೇಕ ಸೌಲಭ್ಯಗಳು ಲಭ್ಯವಿರುತ್ತದೆ. ಆಸಕ್ತರು www.meriisd.org ಭೇಟಿ ನೀಡಿ ಗೂಗಲ್ ಫಾರ್ಮ್ ಮೂಲಕ ತಮ್ಮ ಪಿಚ್ ಡೆಕ್ ಸಹಿತ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9448179074 ನ ಸಂಪರ್ಕಿಸಬಹುದು. ಇಮೇಲ್ ceomeriisc@mcehasan.ac.in ಮೂಲಕ ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

ಆಕಾಶವಾಣಿ ಅವಲೋಕನ ವಿಷಯ ಜನೌಷಧಿ ಕೇಂದ್ರ ಮುಟ್ಟಿನ ನೈರ್ಮಲ್ಯಕ್ಕೆ ಹೊಸ ಭಾಷ್ಯ ಬರೆದವರು ಸಂತೋಷ್ ಓದುತ್ತಿರುವವರು ಲಿಂಗಾನಂದ ಸುರಕ್ಷಿತ ಮತ್ತು ಕೈಗೆಟುಕುವ ದರದಲ್ಲಿ ಮುಟ್ಟಿನ ನೈರ್ಮಲ್ಯ ಉತ್ಪನ್ನಗಳ ಲಭ್ಯತೆಯು ಕೇವಲ ಆರೋಗ್ಯದ ವಿಷಯವಲ್ಲ ಅದು ಆತ್ಮಗೌರವದ ವಿಷಯವೂ ಹೌದು ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಅಡಿಯಲ್ಲಿ ದೇಶಾದ್ಯಂತ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಕೇವಲ 1 ರೂಪಾಯಿ ದರದಲ್ಲಿ 1 ಸ್ಯಾನಿಟರಿ ಪ್ಯಾಡ್ ಲಭ್ಯವಿದೆ ಅನೇಕ ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರಿಗೆ ಹಿಂಜರಿಕೆ ಆರ್ಥಿಕ ಹೊರೆ ಮತ್ತು ಅಸುರಕ್ಷಿತ ಹಾಗೂ ಕಿರಿಕಿರಿ ಉಂಟು ಮಾಡುವ ಪರ್ಯಾಯ ಮಾರ್ಗಗಳಿಂದ ಈ ಚಿಕ್ಕ ಗುಲಾಬಿ ಪ್ಯಾಕೆಟ್ ಮುಕ್ತಿ ನೀಡಿದೆ ಒಂದು ಕಾಲದಲ್ಲಿ ಪ್ರತಿ ತಿಂಗಳ ಅನಿವಾರ್ಯತೆಯಾಗಿರುವ ಈ ವಿಷಯವು ಇಂದು ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಿರುವ ಆಯ್ಕೆಯಾಗಿ ಬದಲಾಗಿದೆ ಮೇಲ್ನೋಟಕ್ಕೆ ಇವು ಜನೌಷಧಿ ಕೇಂದ್ರಗಳ ಕಪಾಟಿನಲ್ಲಿರುವ ಕೇವಲ ಸಾದಾ ಗುಲಾಬಿ ಬಣ್ಣದ ಪ್ಯಾಕೆಟ್ಗಳಂತೆ ಕಾಣಬಹುದು ಆದರೆ ಅನೇಕ ಮಹಿಳೆಯರಿಗೆ ಇದು ಕೈಗೆಟುಕುವ ದರ ಆತ್ಮಗೌರವ ಮತ್ತು ನೆಮ್ಮದಿಯ ಸಂಕೇತವಾಗಿದೆ ಒಂದು ಕಾಲದಲ್ಲಿ 60 ರೂಪಾಯಿಗಳಿಂದ 70 ರೂಪಾಯಿ ಬೆಲೆಯ ಪ್ಯಾಕೆಟ್ ಖರೀದಿಸುವ ಮುನ್ನ 2 ಬಾರಿ ಯೋಚಿಸಬೇಕಿದ್ದ ಮಹಿಳೆಯರಿಗೆ ಇಂದು ಅದೇ 10 ಪ್ಯಾಡ್ಗಳ ಪ್ಯಾಕೆಟ್ ಕೇವಲ 10 ರೂಪಾಯಿಗಳಿಂದ 12 ರೂಪಾಯಿಗಳಿಗೆ ಸಿಗುತ್ತಿರುವುದು ಅಕ್ಷರಶಃ ನಂಬಲ ಸಾಧ್ಯವಾದ ಬದಲಾವಣೆಯಂತೆ ಭಾಸವಾಗುತ್ತಿದೆ ಶಾಲೆಗೆ ಹೋಗುವ ಹೆಣ್ಣು ಮಕ್ಕಳಿಗೆ ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳ ಲಭ್ಯತೆಯು ಮುಟ್ಟಿನ ದಿನಗಳ ಆತಂಕವನ್ನು ದೂರ ಮಾಡಿದೆ ಶಾಲೆಗೆ ಗೈರು ಹಾಜರಾಗುವುದನ್ನು ತಪ್ಪಿಸಿದೆ ಮತ್ತು ತರಗತಿಯಲ್ಲಿ ಹೆಚ್ಚಿನ ಆತ್ಮವಿಶ್ವಾಸವನ್ನು ನೀಡಿದೆ ಒಂದು ಕಾಲದಲ್ಲಿ ಮುಜುಗರದ ವಿಷಯವಾಗಿದ್ದ ಇದು ಈಗ ಸ್ನೇಹಿತೆಯರ ನಡುವೆ ಮುಕ್ತವಾಗಿ ಚರ್ಚಿಸುವ ವಿಷಯವಾಗಿ ಬದಲಾಗಿದೆ ಖಾಸಗಿ ಶಾಲೆಯ ಶಿಕ್ಷಕಿಯಾದ ಮೇಮಿ ಕೇವಲ ತಮಗಾಗಿ ಮಾತ್ರವಲ್ಲದೆ ತಮ್ಮ ನೆರೆಹೊರೆಯ ಮತ್ತು ಶಾಲೆಯ ಮಹಿಳೆಯರಿಗೂ ತಮ್ಮ ಮುಟ್ಟಿನ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತಿದ್ದಾರೆ ಅವರು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಕಡಿಮೆ ಬೆಲೆಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು ಖರೀದಿಸುವಂತೆ ಪ್ರೋತ್ಸಾಹಿಸುತ್ತಿದ್ದಾರೆ ಜಾಗೃತಿಯು ಹೇಗೆ ಒಬ್ಬ ವ್ಯಕ್ತಿಯನ್ನು ತನ್ನ ಸಮುದಾಯದಲ್ಲಿ ಬದಲಾವಣೆಯ ಹರಿಕಾರನನ್ನಾಗಿ ಮಾಡಬಲ್ಲದು ಎಂಬುದಕ್ಕೆ ಇದು ಒಂದು ಉತ್ತಮ ಉದಾಹರಣೆಯಾಗಿದೆ ಹಳೆಯ ಬೆಲೆಗಳು ಹೆಚ್ಚಾದ್ದರಿಂದ ಅನೇಕ ಮಹಿಳೆಯರು ಸ್ಯಾನಿಟರಿ ಪ್ಯಾಡ್ಗಳನ್ನು ಖರೀದಿಸಲು ಹಿಂಜರಿಯುತ್ತಿದ್ದರು ಅಥವಾ ಅನಿವಾರ್ಯವಾಗಿ ಬಟ್ಟೆಯನ್ನು ಬಳಸುತ್ತಿದ್ದರು ಆದರೆ ಈಗ 1 ಪ್ಯಾಡ್ ಕೇವಲ 1 ರೂಪಾಯಿಗೆ ಸಿಗುವುದರಿಂದ ಮಹಿಳೆಯರಿಗೆ ಸುರಕ್ಷಿತ ಮತ್ತು ಆರಾಮದಾಯಕವಾದ ಆಯ್ಕೆ ಸಿಕ್ಕಿದೆ ಅಸಂಖ್ಯಾತ ಮಹಿಳೆಯರಿಗೆ ಈ ಯೋಜನೆಯು ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಿದೆ ಮತ್ತು ಮುಟ್ಟಿನ ನೈರ್ಮಲ್ಯದ ಅಭ್ಯಾಸಗಳನ್ನು ಸುಧಾರಿಸಿದೆ ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳ ಲಭ್ಯತೆಯು ಹಿಂಜರಿಕೆಯ ಬದಲಾಗಿ ಆತ್ಮವಿಶ್ವಾಸವನ್ನು ಮತ್ತು ಅನಿವಾರ್ಯ ಹೊಂದಾಣಿಕೆಯ ಬದಲಿಗೆ ನೆಮ್ಮದಿಯನ್ನು ತಂದಿದೆ ಈ ಉಪಕ್ರಮ ಕೇವಲ ಕಡಿಮೆ ಬೆಲೆಯ ಬಗ್ಗೆ ಮಾತ್ರವಲ್ಲ ಇದು ಲಭ್ಯತೆ ಜಾಗೃತಿ ಮತ್ತು ಸ್ವಾಭಿಮಾನದ ವಿಷಯವಾಗಿದೆ ಗುಣಮಟ್ಟದ ಸ್ಯಾನಿಟರಿ ಪ್ಯಾಡ್ಗಳು ಕೇವಲ 1 ರೂಪಾಯಿಗೆ ಸಿಗುವಂತೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ವಿಶೇಷವಾಗಿ ಕಡಿಮೆ ಮತ್ತು ಮಧ್ಯಮ ಆದಾಯದ ಸಮುದಾಯದ ಮಹಿಳೆಯರ ಆರೋಗ್ಯವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಅರ್ಥಪೂರ್ಣ ಹೆಜ್ಜೆ ಇಟ್ಟಿದೆ ಮಹಿಳೆಯರಿಗೆ ಕೈಗೆಟುಕುವ ದರದಲ್ಲಿ ಮುಟ್ಟಿನ ಆರೋಗ್ಯ ಸೇವೆಗಳನ್ನು ಸುಲಭವಾಗಿ ಒದಗಿಸುವುದು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಯೋಜನೆಯ ಅನೇಕ ಪ್ರಯೋಜನಗಳಲ್ಲಿ ಒಂದಾಗಿದೆ ಇನ್ನೊಂದೆಡೆ ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಭಾರತದ ಆರೋಗ್ಯ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಆರೋಗ್ಯ ವಿಮೆ ಮಾಡಲಾಗಿದೆ ಮತ್ತು 1.86 ಲಕ್ಷಕ್ಕೂ ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ 18,000 ಜನೌಷಧಿ ಕೇಂದ್ರಗಳ ಮೂಲಕ ಈಗ ಜನರಿಕ್ ಔಷಧಿಗಳು ಮಾರುಕಟ್ಟೆ ಬೆಲೆಗಿಂತ ಶೇಕಡ 50-90% ಕಡಿಮೆ ದರದಲ್ಲಿ ಲಭ್ಯವಿದ್ದು ಭಾರತದಲ್ಲಿ ವೈದ್ಯಕೀಯ ಕಾಲೇಜುಗಳು ದ್ವಿಗುಣಗೊಂಡಿದೆ 2014 ಈಚೆಗೆ 12 ನೂತನ ಏಮ್ಸ್ಗಳು ಕಾರ್ಯನಿರ್ವಹಿಸುತ್ತಿವೆ ಸಾಂಪ್ರದಾಯಿಕ ಔಷಧವು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಔಪಚಾರಿಕವಾಗಿ ಸಂಯೋಜಿಸಲ್ಪಟ್ಟಿದೆ 2014 ತಾಯಂದಿರು ಮತ್ತು ಮಕ್ಕಳ ಮರಣ ಪ್ರಮಾಣ ಗಮನಾರ್ಹವಾಗಿ ಕಡಿಮೆಯಾಗಿದೆ ಕ್ಷಯರೋಗವು ಜಾಗತಿಕ ದರಕ್ಕಿಂತ 2 ಪಟ್ಟು ಕಡಿಮೆಯಾಗಿದೆ ಮತ್ತು ಮಲೇರಿಯಾ ರೋಗ ಶೇಕಡ 78% ಕಡಿಮೆಯಾಗಿ ಇತರೆ ವಿವಿಧ ರೋಗಗಳ ಹರಡುವಿಕೆಯೂ ಕೂಡ ಕಡಿಮೆಯಾಗುತ್ತಿದೆ ಕಳೆದ 12 ವರ್ಷಗಳಲ್ಲಿ ಭಾರತ ತನ್ನ ಸಾರ್ವಜನಿಕ ಆರೋಗ್ಯ ಮೂಲಸೌಕರ್ಯವನ್ನು ಬೃಹತ್ ಪ್ರಮಾಣದಲ್ಲಿ ಪರಿವರ್ತಿಸಿದೆ ಒಟ್ಟಾರೆಯಾಗಿ ಈ ಲಾಭಗಳು ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯತ್ತ ಭಾರತದ ಸ್ಥಿರ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತವೆ ಇದರ ಜೊತೆಗೆ ಪ್ರಧಾನಮಂತ್ರಿ ಜನೌಷಧ ಕೇಂದ್ರಗಳು ಮುಟ್ಟಿನ ನೈರ್ಮಲ್ಯಕ್ಕೆ ಹೊಸ ಭಾಷ್ಯ ಬರೆದಿವೆ ಕೇವಲ ನಗರಗಳು ಮಾತ್ರವಲ್ಲದೆ ಹಳ್ಳಿಗಳಲ್ಲೂ ಜನೌಷಧ ಕೇಂದ್ರಗಳು ತೆರೆದಿರುವುದರಿಂದ ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳು ಕಡಿಮೆ ಮತ್ತು ಮಧ್ಯಮ ಆದಾಯದ ಗುಂಪುಗಳ ಮಹಿಳೆಯರಿಗೆ ವರದಾನವಾಗಿದೆ ಈ ಮೂಲಕ ಮಹಿಳೆಯರ ಆರೋಗ್ಯ ಹಿಂದೆಂದಿಗಿಂತಲೂ ಈಗ ಹೆಚ್ಚು ಸ್ಥಿರವಾಗಿದೆ ಅವಲೋಕನ ಕೇಳಿದಿರಿ ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್

0: ಇದು ಆಕಾಶವಾಣಿ ಹಾಸನ ಕೇಂದ್ರ.
1: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
2: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟರ್ನಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಓಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ ಓಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
1: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ್.
3: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಆಕಾಶವಾಣಿ ಹಾಸನ ಎಫ್ಎಂ, ವೇಳೆ ಆಗ್ತಾ ಇದೆ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.

0: ಸಹೋದರಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸಹೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಧಾನ ಪರಿಷತ್ ಚುನಾವಣೆ, 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ, ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರವಾರ ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ವಾರ್ತೆಗಳ ವಿವರ: ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ಗೆ ನಡೆಯುವ 7 ಸ್ಥಾನಗಳ ಚುನಾವಣೆಗೆ ಸಲ್ಲಿಕೆಯಾಗಿರುವ 8 ಅಭ್ಯರ್ಥಿಗಳ ನಾಮಪತ್ರ ಪುರಸ್ಕೃತಗೊಂಡಿವೆ. ಜೆಡಿಎಸ್ನ ಗೋವಿಂದರಾಜು, ಬಿಜೆಪಿಯ ರಘು ಆರ್, ಲಿಂಗರಾಜ್ ಪಾಟೀಲ್, ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್, ಶಿವಣ್ಣ ಬಿಎಸ್, ವಿನಯ್ ಕಾರ್ತಿಕ್, ಪಿವಿ ಮೋಹನ್, ತಿಪ್ಪಣ್ಣಪ್ಪ ಕಮಕನೂರ ಅವರ ನಾಮಪತ್ರಗಳು ಮಾನ್ಯಗೊಂಡಿವೆ ಎಂದು ಚುನಾವಣಾಧಿಕಾರಿ ಎಂಕೆ ವಿಶಾಲಾಕ್ಷಿ ತಿಳಿಸಿದ್ದಾರೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದೆ. ಯಾರೊಬ್ಬರು ನಾಮಪತ್ರ ಹಿಂಪಡೆದಿದ್ದರೆ ಇದೇ 18ರಂದು ಮೇಲ್ಮನೆ ಸದಸ್ಯತ್ವಕ್ಕೆ ಮತದಾನ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಮುಜರಾಯಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗ್ರಾಮೀಣ ಮತ್ತು ಪಾರಂಪರಿಕ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಯುವಕರಿಗೆ ಉತ್ತೇಜನ ನೀಡಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಮುಜರಾಯಿ ಇಲಾಖೆಯ ಆಡಳಿತಾತ್ಮಕ ವಿಚಾರಗಳ ಕುರಿತು ಸಮಗ್ರವಾಗಿ ಪರಿಶೀಲನೆ ನಡೆಸಿದ ಅವರು, ಇಲಾಖೆಗೆ ಒಳಪಡುವ ದೇಗುಲಗಳ ನಿರ್ವಹಣೆ, ಭಕ್ತರಿಗೆ ಒದಗಿಸಲಾಗುತ್ತಿರುವಂತಹ ಸೌಕರ್ಯಗಳು ಹಾಗೂ ಇಲಾಖೆಯ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಸುಧಾರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಪ್ರಯತ್ನ ಮಾಡುತ್ತಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಮಂಡ್ಯ ತಾಲೂಕಿನ ತಗ್ಗಹಳ್ಳಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವೇಗೌಡರ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಈಗ ಅನುಕಂಪ ಬಂದಿದೆ ಎಂದು ತಿಳಿಸಿದ್ದಾರೆ. ದೇವೇಗೌಡರು ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಪ್ರಧಾನಿ ಸ್ಥಾನವನ್ನೇ ತ್ಯಜಿಸಿದ್ದರು ಎಂದು ಹೇಳಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿರುವುದರಿಂದ ಒಕ್ಕಲಿಗ ಸಮುದಾಯದ ಮತದಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಬೆಂಗಳೂರು ಮತ್ತು ತುಮಕೂರು ಸುತ್ತಮುತ್ತ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಮುಖ್ಯ ಆಡಳಿತಾಧಿಕಾರಿ ಅಜಯ್ ಶರ್ಮಾ ಹಾಗೂ ನೈರುತ್ಯ ರೈಲ್ವೆ ನಿರ್ಮಾಣ ವಿಭಾಗದ ಹಿರಿಯ ಅಧಿಕಾರಿಗಳೊಂದಿಗೆ ಬೆಂಗಳೂರು ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ಹಾಗೂ ಪ್ರಸ್ತಾವಿತ ರೈಲ್ವೆ ಮೂಲಸೌಕರ್ಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಈ ಯೋಜನೆಗಳ ಮಹತ್ವ ಉಲ್ಲೇಖಿಸಿದ ಸಚಿವರು, ಬೆಂಗಳೂರು ಮತ್ತು ತುಮಕೂರು ಪ್ರದೇಶಗಳಲ್ಲಿ ಸುಧಾರಿತ ರೈಲು ಸಂಪರ್ಕವು ಕೈಗಾರಿಕಾ ಬೆಳವಣಿಗೆ, ವಾಣಿಜ್ಯ ಚಟುವಟಿಕೆಗಳು ಹಾಗೂ ಒಟ್ಟಾರೆ ಪ್ರಾದೇಶಿಕ ಅಭಿವೃದ್ದಿಗೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಎಲ್ಲಾ ಯೋಜನೆಗಳನ್ನು ನಿಗದಿತ ಸಮಯದ ಒಳಗೆ ಪೂರ್ಣಗೊಳಿಸುವುದು ಪ್ರಮುಖ ಆದ್ಯತೆಯಾಗಿದ್ದು, ಯಾವುದೇ ವಿಳಂಬವಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಾರವಾರ ಮತ್ತು ಮಡಗಾಂವ್ ನಡುವೆ ಸಂಚರಿಸುತ್ತಿದ್ದಂತಹ ವಿಶೇಷ ರೈಲನ್ನು ಇನ್ನು ಮುಂದೆ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಲು ರೈಲ್ವೆ ಮಂಡಳಿ ಆದೇಶ ಹೊರಡಿಸಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಈ ರೈಲು ಎಸಿ, ಸ್ಲೀಪರ್ ಮತ್ತು ಸಾಮಾನ್ಯ ದರ್ಜೆಯ ಬೋಗಿಗಳನ್ನು ಒಳಗೊಂಡ ಒಟ್ಟು 14 ಬೋಗಿಗಳೊಂದಿಗೆ ಸಂಚರಿಸಲಿದೆ. ಈ ಭಾಗದ ಜನಸಾಮಾನ್ಯರಿಗೆ, ಉದ್ಯೋಗಿಗಳಿಗೆ, ಪ್ರವಾಸಿಗರಿಗೆ ಹಾಗೂ ಆರೋಗ್ಯ ಸೇವೆಗಾಗಿ ಗೋವಾಕ್ಕೆ ತೆರಳುವ ರೋಗಿಗಳಿಗೆ ಅತ್ಯಂತ ಉಪಯುಕ್ತವಾಗಲಿರುವ ಈ ಖಾಯಂ ರೈಲು ಸೇವೆಯ ಸೌಲಭ್ಯವನ್ನು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಂಸದ ಕಾಗೇರಿ ಮನವಿ ಮಾಡಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯ 3ನೇ ನೋಟಿಸ್ ನೀಡಲು ಸಿದ್ದತೆ ನಡೆಸಿದೆ. ಬಿಟ್ಕಾಯಿನ್ಗಳನ್ನು ಭಾರತೀಯ ಕರೆನ್ಸಿಗೆ ಅಕ್ರಮವಾಗಿ ಪರಿವರ್ತಿಸುವ ಮೂಲಕ ನಲಪಾಡ್ ಖಾತೆಗೆ ಕೋಟ್ಯಂತರ ರೂಪಾಯಿ ರವಾನಿಸಲಾಗಿದೆ. ಜೊತೆಗೆ ಹ್ಯಾಕರ್ ಶ್ರೀಕಿಯೊಂದಿಗೆ ಅಕ್ರಮವಾಗಿ ಬಿಟ್ಕಾಯಿನ್ಗಳನ್ನು ಪಡೆದು ನಗದು ರೂಪದಲ್ಲಿ ಪರಿವರ್ತಿಸಿದ ಆರೋಪವೂ ಕೇಳಿಬಂದಿದೆ. ಈ ಹಿಂದೆ ಇಡಿ ಅಧಿಕಾರಿಗಳು ಶಾಸಕ ಎಂಎ ಹ್ಯಾರಿಸ್ ಹಾಗೂ ಮೊಹಮ್ಮದ್ ನಲಪಾಡ್ ಅವರ ನಿವಾಸಗಳ ಮೇಲೆ ದಾಳಿ ನಡೆಸಿ ಸಾಕ್ಷಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈಗಾಗಲೇ 2 ಬಾರಿ ನೋಟಿಸ್ ನೀಡಿದ್ದರೂ ಮೊಹಮ್ಮದ್ ನಲಪಾಡ್ ವಿಚಾರಣೆಗೆ ಹಾಜರಾಗಿಲ್ಲ.

0: ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಸೇರಿದಂತೆ ವಿವಿಧ ಸಿಎಸ್ಐಆರ್ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 13ರಂದು ಬೆಂಗಳೂರಿನ ವಿಎಂ ಗಾಡ್ಕೆ ಕನ್ವೆನ್ಷನ್ ಸಭಾಂಗಣದಲ್ಲಿ ರೈಸ್ ಕಾನ್ಕ್ಲೇವ್ 2026 ಆಯೋಜನೆ ಮಾಡಲಾಗಿದೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭೂ ವಿಜ್ಞಾನಗಳ ಖಾತೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಸಿಎಫ್ಟಿಆರ್ಐ ನಿರ್ದೇಶಕ ಡಾ ಗಿರಿಧರ್ ಪರ್ವತಂ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿಕಸಿತ ಭಾರತ 2047 ದೃಷ್ಟಿಕೋನದಡಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದ್ದು, ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆಗೆ ಉತ್ತೇಜನ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಂಪೂರ್ಣ ಸರ್ಕಾರ, ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ಜರುಗಲಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ರೈತರ ಕೃಷಿ ಭೂಮಿಯ ಸಂಸ್ಕರಣೆ, ಮಣ್ಣಿನ ಫಲವತ್ತತೆ ಕಾಪಾಡುವಿಕೆ ಹಾಗೂ ಸುಸ್ಥಿರ ಕೃಷಿ ಪದ್ದತಿಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗದಲ್ಲಿ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕೃಷಿ ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು ಕೃಷಿ ಭೂಮಿಯ ಸಂರಕ್ಷಣೆ ಮತ್ತು ಮಣ್ಣಿನ ಆರೋಗ್ಯ ಕಾಪಾಡುವಿಕೆ ಇಂದಿನ ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ. ರೈತರು ವೈಜ್ಞಾನಿಕ ಕೃಷಿ ಪದ್ದತಿಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಮಣ್ಣಿನ ಪರೀಕ್ಷೆ, ನೀರಿನ ಸಮರ್ಪಕ ಬಳಕೆ ಹಾಗೂ ಸಾವಯವ ಜೊತೆಗೆ ನೈಸರ್ಗಿಕ ಕೃಷಿ ಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮಂಡ್ಯ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಮ್ಯಾಪಿಂಗ್ ಕಾರ್ಯವು ಈಗಾಗಲೇ 96.59% ಪ್ರಗತಿಯನ್ನು ಕಂಡಿದ್ದು, ಉಳಿದ ಬಾಕಿ ಮ್ಯಾಪಿಂಗ್ ಅನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯವನ್ನು ಯಶಸ್ವಿಗೊಳಿಸಲು ಮತ್ತು ಆರೋಗ್ಯಯುತ ಮತದಾರರ ಪಟ್ಟಿಯನ್ನು ಅಂತಿಮಗೊಳಿಸುವಲ್ಲಿ ನಿಯಮದಾನುಸಾರ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಚಟುವಟಿಕೆಗಳು ಹಾಗೂ ಅವರಿಂದ ಉಂಟಾಗುವ ಸಾವು ನೋವುಗಳ ಬಗ್ಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ನಿಗಾ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸೂಚನೆ ನೀಡಿದ್ದಾರೆ. ವಿವಿಧ ಆರೋಗ್ಯ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೆಪಿಎಂಇ ಕಾಯ್ದೆ ಉಲ್ಲಂಘನೆಯಾಗದಂತೆ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ತಾಯಿ ಮತ್ತು ಶಿಶು ಆರೋಗ್ಯ, ಕ್ಷಯರೋಗ ನಿಯಂತ್ರಣ, ಡೆಂಗ್ಯೂ ತಡೆ, ಬಾಲ್ಯ ವಿವಾಹ ಮತ್ತು ರಕ್ತಹೀನತೆ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆ ನಡೆಸಲಾಯಿತು. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾದ ವರದಿಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ. ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದಂತಹ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೃಷಿ ಬಳಕೆಯ ಸಬ್ಸಿಡಿ ಯೂರಿಯಾ ರಸಗೊಬ್ಬರವನ್ನು ಅಕ್ರಮವಾಗಿ ಬಳಸಿಕೊಂಡು ನಕಲಿ ಡಿಇಎಫ್ ಆಯಿಲ್ ತಯಾರಿಸುತ್ತಿದ್ದಂತಹ ಘಟಕದ ಮೇಲೆ ದಾಳಿ ನಡೆಸಿರುವ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಮತ್ತು ಕೃಷಿ ಇಲಾಖೆ ಜಾಗೃತ ದಳದ ಅಧಿಕಾರಿಗಳ ತಂಡ 216 ಚೀಲ ಯೂರಿಯಾ ಗೊಬ್ಬರವನ್ನು ಜಪ್ತಿ ಮಾಡಿದ್ದಾರೆ. ಎಸ್ಐಆರ್ ಸಂಬಂಧ ಜನರು ಮತದಾನದ ಹಕ್ಕು ಕಳೆದುಕೊಳ್ಳಲು ಅವಕಾಶ ನೀಡದಂತೆ ಒತ್ತಾಯಿಸಿ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ಅವರಿಗೆ ರೈತರ ಸಂಘ, ದಲಿತ ಸಂಘ, ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ವಿವಿಧ ಜನಪರ ಸಂಘಟನೆಗಳು ಮನವಿ ಮಾಡಿ ಒತ್ತಾಯ ಸಲ್ಲಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ, ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು.

0: ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ವಿಶ್ವ ಆಹಾರ ಸುರಕ್ಷತಾ ದಿವಸ 2026 ಸಂದರ್ಭದಲ್ಲಿ ಆಹಾರ ಸುರಕ್ಷತೆಯ ಮಹತ್ವ, ಈ ಕುರಿತು ಹೊಳೆನರಸೀಪುರದ ಗೃಹ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಫಕೀರಮ್ಮ ಪಿ ಮುರಗೋಡು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್.
1: ಜಿಆರ್ಟಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ.

0: ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ
1: ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.
0: ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
5: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿವಸ 2026 ಸಂದರ್ಭದಲ್ಲಿ ಆಹಾರ ಸುರಕ್ಷತೆಯ ಮಹತ್ವ ಕುರಿತಂತೆ ಹೊಳೆ ನರಸೀಪುರದ ಗೃಹ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಫಕೀರಮ್ಮ ಪಿ ಮುರಗೌಡು ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ.
1: ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮ

0: ಕಾರ್ಯಕ್ರಮದಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿವಸದ ಸಂದರ್ಭದಲ್ಲಿ ಆಹಾರ ಸುರಕ್ಷತೆಯ ಮಹತ್ವವನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಆಹಾರ ಸುರಕ್ಷತೆ ಅಂತ ಅಂದರೆ ಏನು, ಆಹಾರ ಸುರಕ್ಷತೆ ನಮಗೆ ಯಾಕೆ ಬೇಕು, ಅದರ ಮಹತ್ವ ಏನು, ಆಹಾರ ಸುರಕ್ಷತೆಯನ್ನು ನಾವು ಹೇಗೆ ಅಳವಡಿಸಿಕೊಳ್ಳಬಹುದು ನಮ್ಮ ಬದುಕಿನಲ್ಲಿ ಅನ್ನುವಂಥ ವಿಚಾರಗಳನ್ನು ಮಾತನಾಡ್ತಾ ಇದ್ದೇವೆ. ಇವತ್ತು ಆಹಾರದ ಬಗ್ಗೆ ಮಾತನಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಯಾಕೆ ಅಂತ ಹೇಳಿದರೆ, ನಾವು ಸೇವನೆ ಮಾಡುವಂತಹ ಆಹಾರ ಏನಿದೆಯೋ ಅದು ನಮ್ಮ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮವನ್ನು ಉಂಟು ಮಾಡುತ್ತೆ. ಇವತ್ತು ಹೆಚ್ಚು ಹೆಚ್ಚು ಜನರ ಆರೋಗ್ಯ ಚೆನ್ನಾಗಿ ಇಲ್ಲದ ಕಾರಣಕ್ಕಾಗಿ ಆಹಾರದ ಬಗ್ಗೆ ಇವತ್ತು ಹೆಚ್ಚು ಜನ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಏನು ಅಂತ ಹೇಳಿದರೆ, ಆಹಾರ ಸುರಕ್ಷತೆಯನ್ನು ಪರಿಪಾಲನೆಯನ್ನು ಮಾಡ್ದೇ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಆಹಾರ ಸುರಕ್ಷತೆ ನಮಗೆ ಎಷ್ಟರ ಮಟ್ಟಿಗೆ ಬೇಕು, ಯಾಕೆ ಬೇಕು ಅನ್ನುವುದನ್ನು ಕುರಿತು ಅರಿವು ಮೂಡಿಸುವ ಕಾರಣದಿಂದಾಗಿ ವಿಶ್ವದಾದ್ಯಂತ ಆಹಾರ ಸುರಕ್ಷತಾ ದಿವಸವನ್ನು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಈ ಸಾಲಿನಲ್ಲಿ ಯಾವತ್ತು ಆಹಾರ ಸುರಕ್ಷತಾ ದಿವಸವನ್ನು ಆಚರಣೆಯನ್ನು ಮಾಡಲಾಗ್ತಾ ಇದೆ, ಅದರ ಮಹತ್ವ ಏನು ಅನ್ನುವಂಥದ್ದನ್ನು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹೊಳೆನರಸೀಪುರದಲ್ಲಿ ಇರುವ ಮಹಿಳಾ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಫಕೀರಮ್ಮ ಪಿ ಮುರಗೋಡ್ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಸರ್.
0: ಆಹಾರ ಸುರಕ್ಷತೆ ಅಂತ ಅಂದರೆ ಏನು ಮೇಡಮ್?
1: ಮೊದಲಿಗೆ ನಾವು ಆಹಾರ ಎಂದ್ರೇನು ಅಂತ ತಿಳ್ಕೋಬೇಕು. ಆಹಾರ ಅಂದರೆ ಯಾವುದೇ ಒಂದು, ಅದು ಫಿಸಿಕಲ್ ಫಾರ್ಮಲ್ಲಿ ಆಗಿರಬಹುದು ಅಥವಾ ಒಂದು ಲಿಕ್ವಿಡ್ ಫಾರ್ಮಲ್ಲಿ ಆಗಿರಬಹುದು ಅಥವಾ ಒಂದು ಇನ್ ಬಿಟ್ವೀನ್ ಸೆಮಿ ಸಾಲಿಡ್ ಮತ್ತೆ ಸೆಮಿ ಲಿಕ್ವಿಡ್ ಆಹಾರ, ಅದು ಒಂದು ಅದು ವಸ್ತು ಆಗಿರಬಹುದು, ದ್ರವ ರೂಪದ್ದಾಗಿರಬಹುದು. ಇಂತಹ ಆಹಾರ ನಮ್ಮ ದೇಹಕ್ಕೆ ಯಾವಾಗ ಪೋಷಣೆಯನ್ನ ಕೊಡುತ್ತಲ್ವಾ ಅದನ್ನ ಆಹಾರ ಅಂತ ಹೇಳ್ತೀವಿ. ಇನ್ನ ಆಹಾರ ಸುರಕ್ಷತೆ ಅಂತ ಅಂದ್ರೆ, ಈ ಒಂದು ಆಹಾರ ದಿನನಿತ್ಯ ಸೇವಿಸಿದಾಗ ನಮಗೆ ಅದು ಪೋಷಣೆಯನ್ನ ಕೊಡಬೇಕು. ಆದ್ರೆ ಅದು ಪೋಷಣೆಯನ್ನು ಕೊಡದೆ ನಮ್ಮ ದೇಹಕ್ಕೆ ಹಾನಿಯನ್ನ ಉಂಟು ಮಾಡಿದ್ರೆ, ಅನಾರೋಗ್ಯವನ್ನ ಉಂಟು ಮಾಡುವಂತಹ ಒಂದು ಪದಾರ್ಥ ಅದಾಗಿದ್ರೆ ಅದನ್ನ ನಾವು ಕಲುಷಿತ ಆಹಾರ ಅಥವಾ ಅನಾರೋಗ್ಯವನ್ನ ಉಂಟು ಮಾಡುವಂತಹ ಒಂದು ಆಹಾರ ಆಗಿರುತ್ತೆ. ಅದರ ವಿರುದ್ಧವಾಗಿ ನಾವು ಏನೆಲ್ಲ ಮಾಡ್ತೀವೋ ಅದನ್ನ ನಾವು ಫುಡ್ ಸೇಫ್ಟಿ ಅಂತ ಹೇಳ್ತೀವಿ.
0: ಈ ಫುಡ್ ಸೇಫ್ಟಿ ಅಥವಾ ಆಹಾರ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಆಹಾರ ಸುರಕ್ಷತಾ ದಿವಸ ಅಂತ ಹೇಳಿ ವಿಶ್ವದಾದ್ಯಂತ ಆಚರಣೆಯನ್ನ ಮಾಡಲಾಗುತ್ತೆ. ಆಹಾರ ಸುರಕ್ಷತಾ ದಿವಸ ಅಂತ ಅಂದ್ರೆ ಏನು, ಇದನ್ನ ಯಾವಾಗ ಆಚರಣೆಯನ್ನ ಮಾಡಲಾಗುತ್ತೆ?
1: ಈ ಆಹಾರ ಸುರಕ್ಷತಾ ದಿನವನ್ನ ನಾವು ವಿಶ್ವದಾದ್ಯಂತ ಜೂನ್ 7ರಂದು ನಾವು ಆಹಾರ ಸುರಕ್ಷತಾ ದಿನ ಅಂತ ಆಚರಣೆ ಮಾಡ್ತೀವಿ. ಈ ಆಹಾರ ಸುರಕ್ಷತಾ ದಿನ ಅಂದ್ರೆ, ಇವತ್ತಿನ ದಿನ ನಾವು ಸಾಕಷ್ಟು ಆಹಾರಗಳನ್ನ ಮನೆಯಲ್ಲೇ ಪ್ರಿಪೇರ್ ಮಾಡಿದಂಥದ್ದು, ಸಂಸ್ಕರಣೆ ಮಾಡಿದಂಥ ಆಹಾರಗಳನ್ನು ಹಾಗೆ ಪ್ರಿಸರ್ವೇಷನ್ ಅಂದರೆ ಸುಮಾರು ದಿನಗಳ ಕಾಲ ಆಹಾರವನ್ನು ಹಾಗೆ ಬಾಳಿಕೆ ಬರೋ ತರಹ ಇಟ್ಟು ಅವುಗಳನ್ನು ಒಂದಿಷ್ಟು ದಿನಗಳ ಕಾಲ ಶೇಖರಣೆ ಮಾಡಿ ನಂತರ ಆಹಾರವನ್ನು ಬಳಸ್ತೀವಿ. ಸೊ ಆ ಎಲ್ಲ ಆಹಾರ ಪದಾರ್ಥಗಳನ್ನು ಈ ಸಂಸ್ಕರಣಾ ದಿನ ಬಗ್ಗೆ ಅರಿವು ಮೂಡಿಸುವಂಥದ್ದಾಗಿರಬಹುದು, ಪ್ರಿಸರ್ವೇಷನ್ ಬಗ್ಗೆ ಅರಿವು ಮೂಡಿಸುವಂತಹ ಒಂದು, ಮತ್ತು ಹಾಗೆ ಆಹಾರದ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವಂತಹ ದಿನವನ್ನು ನಾವು ಆಹಾರ ಸುರಕ್ಷತಾ ದಿನವಂತ ಹೇಳ್ತೀವಿ.
0: ಯಾವತ್ತು ಆಹಾರ ಸುರಕ್ಷತಾ ದಿವಸವನ್ನು ಆಚರಣೆ ಮಾಡಲಾಗುತ್ತೆ?
1: ಆಹಾರ ಸುರಕ್ಷತಾ ದಿನವನ್ನು ನಾವು ಪ್ರತಿ ವರ್ಷ ಜೂನ್ 7ರಂದು ನಾವು ಈ ಆಹಾರ ಸುರಕ್ಷತಾ ದಿನವನ್ನು ಎಲ್ಲ ಸರ್ಕಾರಿ ಸರ್ಕಾರೇತರ ಸಂಘ ಸಂಸ್ಥೆಗಳಲ್ಲಿ, ವಿಶ್ವದ ಹಲವಾರು ಸಹಕಾರಿ ಪ್ರತಿಯೊಂದು ಖಾಸಗಿ ಇಲಾಖೆಗಳಲ್ಲೂ ಮತ್ತು ಸಮುದಾಯದಲ್ಲೂ ಕೂಡ ಜಾಗೃತಿ ಮೂಡಿಸೋದಕ್ಕಾಗಿ ಈ ಆಹಾರ ದಿನವನ್ನು ಜೂನ್ 7ರಿಂದ ನಾವು ಆಚರಿಸ್ತೀವಿ.
0: ಈ ಆಹಾರ ಸುರಕ್ಷತಾ ದಿವಸದ ಆಚರಣೆ ಇದರ ಹಿನ್ನೆಲೆ ಏನು ಮತ್ತು ಯಾವಾಗ ಇದು ಪ್ರಾರಂಭ ಆಯಿತು, ಇದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ.
1: ನಮ್ಮ ದಿನನಿತ್ಯದ ಒಂದು ದಿನಚರಿ ಅಥವಾ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಲ್ವಾ, ಅದರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಮೊದಲಿನದಕ್ಕೆ ಕಂಪೇರ್ ಮಾಡಿದ್ರೆ. ಪ್ರತಿದಿನ ನಮ್ಮ ಬೆಳಿಗ್ಗೆ ಎದ್ದು ಒಂದು ನಾವು ದಿನವನ್ನು ಹೇಗೆ ಪ್ರಾರಂಭ ಮಾಡ್ತೀವಿ ಅದರ ಮೇಲೆ ನಮ್ಮ ದಿನದ ಒಂದು ಪೂರ್ತಿ ನೆಲೆಗಟ್ಟು ನಿಂತಿರುತ್ತೆ ಅಂತ ಹೇಳ್ಬೋದು. ಅದು ಪ್ರಾರಂಭ ಆಗುವುದೇ ಆಹಾರದಿಂದನೇ. ಅದು ನಾವು ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ಹಿಡಿದು ರಾತ್ರಿ ಹಾಲು ಕುಡಿದು ಮಲಗೋವರೆಗೂ ಕೂಡ ಈ ಇನ್ ಬಿಟ್ವೀನಲ್ಲಿ ಏನು ಬರುತ್ತೆ, ಬ್ರೇಕ್ಫಾಸ್ಟ್, ಲಂಚ್, ಬ್ರಂಚ್ ಮತ್ತು ಡಿನ್ನರ್, ಸ್ನ್ಯಾಕ್ಸ್, ಇದು ಎಲ್ಲದರಲ್ಲೂ ಕೂಡ ನಮ್ಮ ಒಂದು ಪದ್ಧತಿಯ ಮೇಲೆ ನಮ್ಮ ದಿನದ ಕೆಲಸಗಳು ಸಾಗ್ತಾ ಹೋಗುತ್ತೆ. ಈ ಆಹಾರ ಯಾವಾಗ ಕಲುಷಿತ ಆಗುತ್ತೋ, ಯಾವಾಗ ಅನಾರೋಗ್ಯವನ್ನು ಉಂಟು ಮಾಡುತ್ತೋ ಅವಾಗ ಅದು ದುಷ್ಪರಿಣಾಮನ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನು ತಡಿಬೇಕನ್ನೋ ಒಂದು ಉದ್ದೇಶದಿಂದ ನಮ್ಮ

0: ವಿಶ್ವ ಆರೋಗ್ಯ ಸಂಸ್ಥೆ WHO ಮತ್ತು FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ಹೇಳ್ತೀವಲ್ಲ, ಇವರು December 20, 2018 ಈ ಒಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಬೇಕು ಅಂತ ಒಂದು ನಮ್ಮ ವಿಶ್ವಸಂಸ್ಥೆ ನಿರ್ಧಾರ ಮಾಡಿತು. ಯಾಕೆ ಈ ಆಹಾರ ದಿನವನ್ನು ಆಚರಿಸಬೇಕು ಅಂತ ಅಂದರೆ, ನಾನು ಏನು ಹೇಳಿದೆ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮ ಪ್ರತಿಯೊಂದು ಕಾರ್ಯವೂ ಆಹಾರದ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ, ಮತ್ತು ಅದ್ರ ಮೇಲೇ ನಮ್ಮ ಕೆಲಸದ ಪರಿಣಾಮನೂ ಬೀರುತ್ತೆ. ಹಾಗಾಗಿ ಒಂದು ಸುಭದ್ರವಾದಂತಹ ಆರೋಗ್ಯಕರವಾದಂಥ ಆಹಾರವನ್ನು ನಾವು ತಿನ್ನಬೇಕಾಗುತ್ತೆ. ಹಾಗಾಗಿ ಈ ವಿಶ್ವಸಂಸ್ಥೆ ಏನು ಮಾಡಿದೆ, ಕಲುಷಿತ ಆಹಾರದಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮನೂ ಬೀರುತ್ತೆ, ಹಾಗೆ ನಮ್ಮ ಆರ್ಥಿಕತೆಯ ಮೇಲೂ ಕೂಡ ಸಾಕಷ್ಟು ದುಷ್ಪರಿಣಾಮ ಆಗೋದ್ರಿಂದ ಈ ವಿಶ್ವ ಸಂಸ್ಥೆ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಬೇಕು ಅಂತ ಹೇಳಿ ಜಂಟಿಯಾಗಿ FAO ಮತ್ತು WHO ನಿರ್ಧಾರ ಮಾಡಿ June 7 ಆಹಾರ ಸುರಕ್ಷತಾ ದಿನವನ್ನು ಆಚರಿಸಿ ನಮ್ಮ ಸಮುದಾಯದಲ್ಲಿ ಸಾಕಷ್ಟು ಒಂದು ಅರಿವನ್ನು, ಜಾಗೃತಿಯನ್ನು ಮೂಡಿಸಬೇಕೆಂದು ನಿರ್ಧಾರ ಮಾಡುತ್ತೆ.
1: ಅಂತಂದರೆ ಆರೋಗ್ಯಕರವಾದಂತಹ ಮತ್ತು ನಮ್ಮ ಆರೋಗ್ಯಕ್ಕೆ ಪೂರಕವಾದಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ಒಂದು ಆಹಾರ ಸುರಕ್ಷತಾ ದಿವಸವನ್ನು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಯಾವುದೇ ದಿವಸ ಇರಲಿ, ನಮ್ಮ ಕಾಲಮಾನಕ್ಕೆ, ಈಗಿನ ಕಾಲಮಾನಕ್ಕೆ ತಕ್ಕದಾಗಿ ಮತ್ತು ಈಗಿನ ಚಟುವಟಿಕೆಗಳು ಅಥವಾ ವಿದ್ಯಮಾನಗಳೇನಿದ್ದಾವೋ ಅವುಗಳಿಗೆ ಪೂರಕವಾಗಿ ಈ ದಿವಸದ ಜೊತೆಗೆ ಒಂದು ಧ್ಯೇಯವಾಕ್ಯವನ್ನು ಕೂಡ ನೀಡಲಾಗುತ್ತೆ. ಪ್ರತಿ ವರ್ಷವೂ ಕೂಡ ಧ್ಯೇಯವಾಕ್ಯವನ್ನು ಬದಲಾವಣೆಯನ್ನು ಮಾಡಲಾಗುತ್ತೆ. ಈ ವರ್ಷದ ಆಹಾರ ಸುರಕ್ಷತಾ ದಿವಸದ ಧ್ಯೇಯವಾಕ್ಯ ಏನು?
0: ಈ June 7 ನಾವು ಏನು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸ್ತೀವೋ, ಇದು December 20, 2018 ಸತತವಾಗಿ ನಡೆದುಕೊಂಡು ಬರ್ತಾನೆ ಇದೆ. ಯಾವಾಗ ಸ್ಟಾರ್ಟ್ ಮಾಡಿದ್ರು ಪ್ರತಿ ವರ್ಷನೂ ಒಂದೊಂದು ಥೀಮ್ ಕೊಡ್ತಾರೆ. ಹಾಗೆ ಈ ವರ್ಷದ 2026-27 ಸಾಲಿನಲ್ಲಿ ವಿಶ್ವ ಆಹಾರ ದಿನದ ಅಂಗವಾಗಿ ಒಂದು ಥೀಮ್ ಇದೆ. ಅದೇನಂದ್ರೆ, ಭಾರದಿಂದ ಪರಿಹಾರದೆಡೆಗೆ ಎಲ್ಲೆಡೆ ಸುರಕ್ಷತೆ ಆಹಾರ, ಅಂದ್ರೆ ಬರ್ಡನ್ ಟು ಸೊಲ್ಯೂಷನ್ಸ್, ಸೇಫ್ ಫುಡ್ ಎವ್ರಿವೇರ್ ಅಂತ. ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ಆಹಾರವನ್ನ ಲೈಟ್ ಆಗಿ ಮಾಡಿಕೊಂಡು ಅದನ್ನ ನಮಗೆ ಮೆಡಿಸಿನ್ಸ್ ಆಗಿ ಬಳಸ್ಕೋಬೇಕಾಗಿತ್ತು. ನಮ್ಮ ಹಿಂದಿನ ಕಾಲದಲ್ಲಿ ಹಿಪ್ಪೊಕ್ರೆಟಿಸ್ ಅವರೆಲ್ಲ ಹೇಳಿದ ಹಾಗೆ ಏನಂದ್ರೆ, ನಮ್ಮ ಆಹಾರ ಏನಾಗಬೇಕು, ಮೆಡಿಸಿನ್ ಆಗಬೇಕು, ಮತ್ತೆ ಮೆಡಿಸಿನ್ ಆಹಾರ ಆಗಬೇಕು ಅನ್ನುವಂಥ ಒಂದು ಅಡುಗೆ ಮನೆಯ ಔಷಧಾಲಯ ಅನ್ನುವಂಥ ಒಂದು ವಾಕ್ಯ ಇತ್ತು. ಆದರೆ ಈಗಿನ ದಿನಮಾನಗಳಲ್ಲಿ ಅದು ವಿರುದ್ಧವಾಗಿ ನಡೀತಾ ಇದೆ. ಹಾಗಾಗಿ ಆಹಾರ ಇವತ್ತು ನಮಗೆ ಬರ್ಡನ್ ಆಗಿದೆ ಅಥವಾ ಭಾರವಾಗಿದೆ. ಅದಕ್ಕೆ ನಾವು ಇದನ್ನು ಲೈಟ್ ಮಾಡ್ಕೋಬೇಕು. ಅದಕ್ಕೆ ಇದಕ್ಕೆ ಏನು ಪರಿಹಾರವನ್ನಾಗಿ ಮಾಡ್ಕೋಬೇಕು, ಈ ಪರಿಹಾರದಿಂದಾಗಿ ನಮ್ಮ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸೇಫ್ ಆದಂತಹ ಒಂದು ಸುರಕ್ಷಿತವಾದಂತಹ ಆಹಾರ ಪ್ರತಿಯೊಬ್ಬರಿಗೂ ಪ್ರತಿ ಮನೆಯಲ್ಲೂ ಎಲ್ಲೆಡೆಗೂ ಸಿಗುವಂತಾಗಬೇಕು ಅನ್ನುವಂಥ ಒಂದು ಧ್ಯೇಯವಾಕ್ಯ ಈ ವರ್ಷದ್ದಾಗಿದೆ ಸರ್. 2026 ಇದು ಹೆಚ್ಚಿಗೆ ಅನ್ವಯ ಆಗುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ ಇವತ್ತು ನಾವು ನಮ್ಮ ದಿನನಿತ್ಯ ಅಂದ್ರೆ ಸಾಕಷ್ಟು ಸೆಡೆಂಟರಿ ಲೈಫ್ ಸ್ಟೈಲ್, ಅಂದ್ರೆ ಕೂತ್ಕೊಂಡು ವರ್ಕ್ ಮಾಡುವಂತಹ ಒಂದು ಪ್ರತಿನಿತ್ಯ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಮತ್ತೆ ಇವಾಗ ಆ ಪ್ರವೃತ್ತಿನೇ ನಿರಂತರವಾಗಿ ಎಲ್ಲಾ ಫೀಲ್ಡಲ್ಲೂ ನಾವು ಅಬ್ಸರ್ವ್ ಮಾಡ್ತೀವಿ. ಈಗ ವೈಟ್ ಕಾಲರ್ ಜಾಬ್ಸ್ ಇರ್ಬೋದು, ಡಾಕ್ಟರ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ವಿದ್ಯಾರ್ಥಿನಿಯರು, ಇವರು ಎಲ್ಲರಲ್ಲೂ ನಾವು ಈ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ಅನ್ನ ನೋಡ್ತೀವಿ. ಹೆವಿ ವರ್ಕರ್ಸ್ ಕಡಿಮೆ ಆಗಿದ್ದಾರೆ, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗಿದೆ. ಹಾಗಾಗಿ ನಮ್ಮ ಆಹಾರನೇ ನಮಗೆ ಇವತ್ತು ಭಾರ ಆಗಿದೆ. ಯಾಕಂದ್ರೆ ನಾವು ಅದನ್ನ ಖರ್ಚು ಮಾಡ್ತಾ ಇಲ್ಲ, ಬರೀ ಇಂಟೇಕ್ ಜಾಸ್ತಿ ಆಗಿರೋದ್ರಿಂದ ದೇಹದಲ್ಲಿ ಇದು ಬ್ಯಾಲೆನ್ಸ್ ಅಥವಾ ಸಮತೋಲನ ತಪ್ಪಿ ನಮಗೆ ಸಾಕಷ್ಟು ರೋಗಗಳಿಗೆ ಇದು ಎಡೆ ಮಾಡಿಕೊಡ್ತಾ ಇದೆ. ಆ ರೋಗಗಳಾದಂತಹ ಡಯಾಬಿಟಿಸ್ ಮೆಲಿಟಸ್ ಅನ್ನುವಂಥ ಒಂದು ಮಧುಮೇಹ ರೋಗವನ್ನು ನಾವು ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬ ವ್ಯಕ್ತಿಯನ್ನು ನೋಡಬಹುದಾಗಿದೆ. ಹಾಗೆ ಒಬೆಸಿಟಿ ಅನ್ನುವಂಥದ್ದು ಜಾಸ್ತಿಯಾಗಿದೆ. ಸ್ಥೂಲಕಾಯ ಅಂತ ಹೇಳ್ತೀವಿ, ಈ ಸ್ಥೂಲಕಾಯದಿಂದ ಸಾಕಷ್ಟು ರೋಗಗಳು ನಮ್ಮ ದೇಹದಲ್ಲಿನೇ ಅವು ಮನೆ ಮಾಡ್ಕೊಳ್ತವೆ. ಇದರಿಂದ ಮತ್ತೆ ಬೇರೆ ರೋಗಗಳಿಗೆ ಈ ಒಂದು ಡಯಾಬಿಟಿಸ್ ಮತ್ತು ಒಬೆಸಿಟಿ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ಇವುಗಳನ್ನೆಲ್ಲ ನಮ್ಮ ಮನೆಯಲ್ಲೇ ಇರುವಂತಹ ಸ್ಪೈಸಸ್ ಅಂತ ಏನು ಹೇಳ್ತೀವಿ, ಏಲಕ್ಕಿ, ಲವಂಗ, ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಇವುಗಳಲ್ಲೆಲ್ಲ ಔಷಧೀಯ ಗುಣಗಳಿದೆ. ನಮ್ಮ ತೋಟದಲ್ಲೇ ಸಿಗುವಂಥ ತುಳಸಿ ಆಗಿರಬಹುದು, ಆಮೇಲೆ ಬಿಲ್ಪತ್ರೆ ಇವುಗಳಾಗಿರಬಹುದು ಅಥವಾ ಸಾಕಷ್ಟು ಇದೆ, ಆಮೇಲೆ ಒಂದೆಲಗ ಆಗಿರಬಹುದು, ಇವೆಲ್ಲವೂ ಏನಂತಂದರೆ ಔಷಧೀಯ ಗುಣಗಳನ್ನು ಹೊಂದಿರುವಂಥ ಒಂದು ನಮ್ಮ ಎಲ್ಲ ಹಸಿರು ತರಕಾರಿಗಳಾಗಿರಬಹುದು, ಸಬ್ಬಸಿಗೆ, ಮೆಂತ್ಯ, ಮತ್ತು ಈ ಒಂದು ದಂಟಿನ ಸೊಪ್ಪು ಅಂತ ಏನ್ ಕರಿತೀವಿ ಅದು, ಮತ್ತೆ ಕರಿಬೇವು, ಇವಕ್ಕೆ ಎಲ್ಲದರಲ್ಲೂ ಔಷಧೀಯ ಗುಣ ಇದೆ. ನಮ್ಮ ಮನೆಯಲ್ಲಿನೇ ನಮಗೆ ಒಂದು ಮಾರ್ಗದರ್ಶನವಾಗಿ ನಮ್ಮ ಅಡುಗೆ ಮನೆ ಔಷಧಾಲಯವಾಗಿ ಕೆಲಸ ಮಾಡುತ್ತೆ. ಈ ಒಂದು ಅರಿವನ್ನ ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಈ ಭಾರದಿಂದ ನಾವು ನಮಗೆ ಬೇಕಾದಂತಹ ಒಂದು ಪರಿಹಾರದೆಡೆಗೆ ನಾವು ಕೊಂಡ್ಕೊಂಡು ಹೋಗ್ಬಹುದು. ಹಾಗಾಗಿ ಸೇಫ್ ಫುಡ್, ಎಲ್ಲರಿಗೂ ಕೂಡ ಸುರಕ್ಷಿತವಾದಂತಹ ಆಹಾರ ಸಿಗಬೇಕು ಅಂತಂದ್ರೆ ಕೇವಲ ಜೂನ್ 7 ಅಷ್ಟೇ ಅಲ್ಲದೇನೆ ಪ್ರತಿದಿನವೂ ಆಹಾರದ ಬಗ್ಗೆ ಹೆಚ್ಚಿನ ಹೆಚ್ಚಿನ ಮಾಹಿತಿಯನ್ನು ನಾವು ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳ್ಕೊಂಡಾಗ ಏನಾಗುತ್ತೆ, ಈ ಒಂದು ಬರ್ಡನ್ನಿಂದ ನಾವು ಸೊಲ್ಯೂಷನ್ ಕಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಒಂದು ಸುರಕ್ಷಿತವಾದಂಥ ಆಹಾರ ನಮ್ಮ ಮನೆಯ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಸಿಗುವಂತೆ ಆಗುತ್ತೆ. ಮಗು ಆಗಿರಬಹುದು, ಅಡಲ್ಟ್ಸ್ ಆಗಿರಬಹುದು, ಮತ್ತು ಓಲ್ಡ್ ಏಜ್ ನಮ್ಮ ಹಿರಿಯರಿಗೂ ಕೂಡ ಒಂದು ಸುರಕ್ಷಿತವಾದಂಥ ಆಹಾರ ಸಿಗುವುದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈ ಥರದಾದಂಥ ದಿನಗಳು ಸಾಕಷ್ಟು ಒಂದು ಅವಕಾಶವನ್ನು ಮಾಡಿಕೊಡುತ್ತೆ ಅರಿವನ್ನು ಮೂಡಿಸ್ಕೊಳ್ಳೋದಕ್ಕೆ ಅಂತ ಹೇಳೋಕ್ಕೆ ಬಯಸ್ತೀನಿ.
1: ಈ ಆಹಾರ ಸುರಕ್ಷತೆ ಅನ್ನುವಂಥದ್ದನ್ನು ನಾವು ಮನೆಯಲ್ಲಿ ಹೇಗೆ ಸಾಧನೆಯನ್ನು ಮಾಡಬಹುದು, ಎಷ್ಟರ ಮಟ್ಟಿಗೆ ಜಾಗೃತರಾಗಿರಬೇಕು, ಈಗ ಅಡುಗೆಯನ್ನು ತಯಾರಿಸುವವರು ಅಥವಾ ಅಡುಗೆಯನ್ನು ಬಡಿಸುವವರು ಅದರ ಜೊತೆಗೆ ಆಹಾರವನ್ನು ಸೇವಿಸುವವರು ಕೂಡ ಆಹಾರ ಸುರಕ್ಷತೆಯ ಬಗ್ಗೆ ಎಷ್ಟರ ಮಟ್ಟಿಗೆ ತಿಳ್ಕೊಂಡಿರಬೇಕು?
0: ತುಂಬ ಒಳ್ಳೆಯ ಪ್ರಶ್ನೆ ಇದಾಗಿತ್ತು ಸರ್. ಯಾಕಂತಂದರೆ ಮನೆಯೊಳಗೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ, ತಾಯಿಯೇ ಮೊದಲ ಗುರು ಅಂತ. ಸೊ ಅದಕ್ಕೆ ಈ ಒಂದು ವಾಕ್ಯವನ್ನು ನಾವು ನಮ್ಮ ಅಡುಗೆ ಮನೆಗೆ ಕೂಡ ಬಳಸ್ಕೋಬಹುದು. ಯಾಕಂತಂದರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಡುಗೆ ಮನೆಯೇ ಔಷಧಾಲಯ ಅಂತ. ಯಾಕಂತಂದರೆ ಅಡುಗೆ ಮನೆಯಲ್ಲಿರುವಂತಹ ಪ್ರತಿಯೊಂದು ತರಕಾರಿ, ಹಣ್ಣು, ಹಾಗೆ ನಮ್ಮ ಈ ದಿನಸಿ ಇವುಗಳನ್ನೆಲ್ಲವನ್ನೂ ಸೇರಿಸ್ಕೊಂಡು ಅದರಲ್ಲಿ ಸ್ಪೈಸಸ್ ಅಂತ ಹೇಳ್ತೀವಿ, ಒಂದು ಸ್ಪೈಸಸ್ ಏನಾಗುತ್ತೆ ಅಂದರೆ ಸಾಕಷ್ಟು ಔಷಧಿ ಗುಣಗಳಿದೆ ಅದರಲ್ಲಿ. ಏಲಕ್ಕಿ ಇರಬಹುದು, ಲವಂಗ ಇರಬಹುದು, ಆಮೇಲೆ ದಾಲ್ಚಿನ್ನಿ ಆಗಿರಬಹುದು, ಅಥವಾ ಪಲಾವಿಗೆಲ್ಲ ಬಳಸುವಂಥ ಎಲೆಗಳಾಗಿರ್ಬೋದು, ಅದು ಎಲ್ಲದರಲ್ಲೂ ಕೂಡ ಸಾಕಷ್ಟು ಔಷಧೀಯ ಗುಣಗಳಿದೆ. ಯಾರು ಅಡುಗೆಯನ್ನು ಮಾಡ್ತಾ ಇರ್ತಾರಲ್ವಾ ಅವರು ಒಂದಿಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತಮ್ಮಲ್ಲಿ ದಿನನಿತ್ಯ ಅಡುಗೆ ಮಾಡುವಲ್ಲಿ ಅನುಸರಿಸ್ಕೊಂಡ್ರೆ ಸಾಕಷ್ಟು ನಾವು ದೊಡ್ಡದಾದಂತಹ ಡಿಸೀಸ್ಗಳ ಕಾಯಿಲೆಗಳನ್ನು ಮುಂಬರುವಂತಹ ಒಂದು ದುಷ್ಪರಿಣಾಮವನ್ನು ಏನು ಆಹಾರದಿಂದ ಆಗುವಂಥ ದುಷ್ಪರಿಣಾಮವನ್ನು ತಡೆಗಟ್ಟೋದಕ್ಕೆ ಸಹಾಯ ಆಗುತ್ತೆ. ಯಾರು ಆಹಾರವನ್ನು ತಯಾರಿಸ್ತಾ ಇರ್ತಾರಲ್ವಾ ಒಂದಿಷ್ಟು ಹೈಜಿನಿಕ್ ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ. ಸುರಕ್ಷತಾ ಕ್ರಮವಾಗಿ ಎಲ್ಲ ತರಕಾರಿ ಸೊಪ್ಪುಗಳನ್ನು ದಿನನಿತ್ಯ ಸ್ವಚ್ಛವಾಗಿ ಉಪ್ಪು ನೀರಲ್ಲಿ ತೊಳೆದುಕೊಳ್ಬೇಕು. ಉಪ್ಪು ನೀರಲ್ಲಿ ಯಾಕೆ ತೊಳೆದುಕೊಳ್ಬೇಕು ಅಂತಂದರೆ ಒಂದು ಫಸಲು ಚೆನ್ನಾಗಿ ಬರಬೇಕು ಅಂತ ರೈತರು ಸಾಕಷ್ಟು ಕೀಟನಾಶಕಗಳನ್ನು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ತಾ ಇರ್ತಕ್ಕಂತ ರೋಗನಾಶಕಗಳನ್ನು ಮುಕ್ತ ಮಾಡೋದಕ್ಕೆ ಅವರು ಈ ಒಂದು ಕೀಟನಾಶಕ ಮತ್ತು ಫರ್ಟಿಲೈಸರ್ಸ್ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡ್ತಾರೆ. ಆ ಗೊಬ್ಬರಗಳನ್ನು ಎಷ್ಟೆಷ್ಟು ಹಾಕಬೇಕಂತ ಲಿಮಿಟ್ ಒಂದು ಇರುತ್ತೆ. ಬಟ್ ಸಮಟೈಮ್ಸ್ ನಾವು ಏನ್ಮಾಡ್ತೀವಿ ಆ ಇಳುವರಿ ಚೆನ್ನಾಗಿ ಬರಲಿ ಅನ್ನೋ ಕಾರಣದಿಂದಾಗಿ ಆ ಡೋಸೇಜನ್ನ ಹೆಚ್ಚಿಗೆ ಬಳಸೋದ್ರಿಂದ ಅದೇನಾಗುತ್ತೆ ಆ ಒಂದು ತರಕಾರಿಯಲ್ಲೋ ಅಥವಾ ಸೊಪ್ಪಿನಲ್ಲೋ ಸೇರ್ಕೊಳ್ಳುತ್ತೆ. ಆ ಸೇರ್ಕೊಂಡಾಗ ಏನಾಗುತ್ತೆ ಆ ಡೋಸೇಜ್ ಜಾಸ್ತಿ ಆದಾಗ ಅದು ನಾವು ಯಾವಾಗ ಊಟ ಮಾಡ್ತೀವಿ ಡೈರೆಕ್ಟಾಗಿ ನಮ್ಮ ದೇಹವನ್ನು ಸೇರ್ಕೊಳ್ಳುತ್ತೆ. ಸೇರ್ಕೊಂಡಾಗ ನಮ್ಮ ಕಿಡ್ನಿ ಮತ್ತು ಲಿವರ್ಗಳು ಸರಿಯಾಗಿ ಅದನ್ನು ಫಿಲ್ಟರ್ ಮಾಡದೆ ಅದು ಸ್ಟೋರ್ ಆಗಿ ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಯಾರು ಅಡುಗೆ ಮಾಡ್ತಾ ಇರ್ತಾರಲ್ವಾ ಅದನ್ನು ಮಾರ್ಕೆಟಿಂದ ತಂದಿದ ತಕ್ಷಣ ಆ ಆಹಾರವನ್ನು ಆ ಒಂದು ಸೊಪ್ಪು ತರಕಾರಿಗಳನ್ನು ರಾ ಮಟೀರಿಯಲ್ಸನ್ನೆಲ್ಲ ಉಪ್ಪು ನೀರಲ್ಲಿ ನೆನೆಸಿ ಚೆನ್ನಾಗಿ ತೊಳೆದು ಆರಿಸಿ ಬಳಸಬೇಕಾಗುತ್ತೆ. ಈಗ ಒಣದ್ರಾಕ್ಷಿ ಇದಕ್ಕೆ ಸಲ್ಫರ್ ಟ್ರೀಟ್ಮೆಂಟ್ ಮಾಡಿರ್ತಾರೆ, ಆ ಸಲ್ಫರ್ ಅಂಶ ದೇಹವನ್ನು ಸೇರಿದಾಗ, ಹಾಗೆ ದ್ರಾಕ್ಷಿ ಇದರಲ್ಲೂ ಕೂಡ ರಾಸಾಯನಿಕಗಳನ್ನು ಜಾಸ್ತಿ ಬಳಸ್ತಾರೆ. ಆಮೇಲೆ ಇತ್ತೀಚೆಗೆ ನಮ್ಮ ಬೆಂಗಳೂರು ಮತ್ತು ಮಲ್ಟಿ ಸಿಟೀಸ್ ಏನೇನಿದೆಯಲ್ಲ ಮುಂಬೈ ಡೆಲ್ಲಿ ಈ ಥರದಲ್ಲೆಲ್ಲ ನೀರಿನ ಅಭಾವದಿಂದಾಗಿ ಕೊಳಚೆ ನೀರೇನು ಹೋಗುತ್ತಲ್ವಾ ಅದರಲ್ಲಿ ಜಾಸ್ತಿ ಸಲ್ಫರ್ ಮತ್ತು ಲೆಡ್ ಕ್ರೋಮಿಯಂ ಇಂಥ ಒಂದಿಷ್ಟು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತೀವಲ್ವಾ ಅದು ಇರುತ್ತೆ. ಆ ನೀರನ್ನು ನಮ್ಮ ತರಕಾರಿ ಸೊಪ್ಪುಗಳನ್ನು ಬೆಳೆಸೋದಕ್ಕೆ ಯೂಸ್ ಮಾಡಿದಾಗ ಅದು ತುಂಬ ಫಲವತ್ತಾಗಿ ತುಂಬ ಹುಲ್ಸಾಗಿ ಬೆಳೆಯುತ್ತೆ. ಆ ಹುಲ್ಸಾಗಿ ಬೆಳೆಯೋದಕ್ಕೆ ಕಾರಣ ಮೈಕ್ರೋನ್ಯೂಟ್ರಿಯೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ದಟ್ ವಾಟರ್, ಆ ಒಂದು ಚರಂಡಿ ನೀರಿನಲ್ಲಿ ಇರುವಂಥ ಒಂದು ನ್ಯೂಟ್ರಿಯೆಂಟ್ಸ್ ಕಾರಣ ಆಗಿರುತ್ತೆ. ಅದು ಡೈರೆಕ್ಟಾಗಿ ಸೇರ್ಕೊ ಅದು ಬೇಡದೆ ಇರುವಂಥ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ನಾವು ಚೆನ್ನಾಗಿದೆ ಹಸರಾಗಿದೆ ಅಂತ ತಗೊಳ್ತೀವಿ ಅವಾಗೇನಾಗುತ್ತೆ ಅದು ದೇಹವನ್ನು ಸೇರ್ಕೊಳ್ಳುತ್ತೆ. ಹಾಗಾಗಿ ಇವುಗಳನ್ನು ಅವಾಯ್ಡ್ ಮಾಡಬೇಕು. ಹಾಗೆ ಬಿಸಿ ಪದಾರ್ಥಗಳನ್ನು ಪ್ಲಾಸ್ಟಿಕ್ನಲ್ಲಿ ಬಳಸೋದನ್ನ ನಿಲ್ಲಿಸಬೇಕು. ಯಾಕಂದರೆ ಬಿಸಿ ಪದಾರ್ಥಗಳನ್ನು ಪ್ಲಾಸ್ಟಿಕ್ಕಿಗೆ ಹಾಕಿದಾಗ ಬಿಸ್ಫಿನಾಲ್ ಎ ಅನ್ನುವಂಥ ಒಂದು ಸಬ್ಸ್ಟೆನ್ಸ್ ಬಿಡುಗಡೆ ಆಗುತ್ತೆ. ಅದು ನಮ್ಮ ದೇಹವನ್ನು ಸೇರಿಕೊಂಡಾಗ ಮತ್ತೆ ಅದು ನಮ್ಮ ದೇಹದಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯ ಆಗದೆ ಅಲ್ಲೇ ಉಳ್ಕೊಂಡು ಮತ್ತೆ ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಬಿಸಿಯಾದಂಥ ಪದಾರ್ಥಗಳನ್ನು ಪ್ಲಾಸ್ಟಿಕ್ಕಿಗೆ ಹಾಕಬಾರ್ದು, ಮತ್ತು ಸಾಧ್ಯ ಆದಷ್ಟು ಸ್ಟೀಲಿನ ವಸ್ತುಗಳನ್ನು ನಾವು ಬಳಸಬೇಕಾಗುತ್ತೆ. ಇನ್ನು ಕಂಟಾಮಿನೇಷನ್ ಆಗುವಂಥದ್ದನ್ನು ತಡಿಬೇಕಾಗುತ್ತೆ. ಕ್ರಾಸ್ ಕಂಟಾಮಿನೇಷನ್ ಅಂತ ಹೇಳ್ತೀವಿ. ನಾವು ಯಾವುದಾದ್ರೂ ಒಂದು ಪಾತ್ರೆಗೆ ಹಾಕಿದಾಗ ಆ ತಾಮ್ರದ್ದು ಅದು ಎಲ್ಲ ಬಿಡುಗಡೆ ಆಗುತ್ತೆ. ಬಿಸಿ ಪದಾರ್ಥಗಳನ್ನು ಯಾವುದಕ್ಕೆ ಹಾಕಬೇಕು, ಯಾವುದಕ್ಕೆ ಹಾಕಬಾರ್ದು ಅನ್ನೋದು ಒಂದು ತಿಳುವಳಿಕೆ ಅಡುಗೆ ಮಾಡುವವರಲ್ಲಿ ಇದ್ದರೆ ಒಳ್ಳೆಯದು. ಹಾಗೆ ಯಾವುದಾದ್ರೂ ವೂನ್ಸ್ಗಳಾದಾಗ, ಅಂದರೆ ಯಾವುದಾದ್ರೂ ಗಾಯಗಳಾದಾಗ, ಹುಣ್ಣುಗಳಾದಾಗ ಅಂಥವರು ಅಡುಗೆ ಮಾಡೋದನ್ನು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಬೇಕು. ಯಾಕಂದರೆ ಅದು ಸ್ಕಿನ್ ಡಿಸೀಸ್, ಬ್ಲಡ್ ಅಥವಾ ಏನಾದರೂ ಒಂದು ಊಟ ಮಾಡಬೇಕಾದ್ರೆ ಕಟ್ ಮಾಡಿಕೊಂಡಿರುವಂಥದ್ದು ರಕ್ತ ಕಣಗಳು ಅದರಲ್ಲಿ ಊಟದ ಜೊತೆ ಸೇರಿಕೊಂಡ್ರೆ ಅವರಲ್ಲಿ ಯಾವ ಡಿಸೀಸ್ ಇರುತ್ತೋ ಆ ಡಿಸೀಸ್ ಊಟವನ್ನು ಊಟ ಮಾಡಿದವ್ರಿಗೆ ಮತ್ತು ಆ ಆಹಾರವನ್ನು ಬಳಸಿದವ್ರಿಗೆ ಎಲ್ಲರಿಗೂ ಆ ಒಂದು ರೋಗ ಬರುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಂಥ ಒಂದಿಷ್ಟು ಪ್ರಿಕಾಷನ್ಸ್ಗಳನ್ನು ಮನೆಯಲ್ಲಿ ಅಡುಗೆ ಮಾಡೋರು ತೆಗೆದುಕೊಳ್ಬೇಕಾಗುತ್ತೆ. ಹಾಗೆ ಸಾಧ್ಯ ಆದಷ್ಟು ಹೈಜೀನಿಕ್ ಆಗಿ, ಆಮೇಲೆ ಅಡುಗೆ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಬೇಕು. ಆಮೇಲೆ ಸರ್ಫೇಸ್ ಕಟ್ಟೆಗಳಾಗಿರ್ಬೋದು ಮನೆಯಲ್ಲಿ, ಅಂಥವುಗಳನ್ನೆಲ್ಲ ಡಸ್ಟ್ ಫ್ರೀಯಾಗಿ ಮಾಡಿಕೊಳ್ಬೇಕು. ಸಾಧ್ಯ ಆದಷ್ಟು ಸ್ವಚ್ಛತಾ ಕ್ರಮಗಳನ್ನು ಪಾಲಿಸೋದ್ರಿಂದ ನಮ್ಮ ಅಡುಗೆ ಮನೆಯಲ್ಲಿ ನಾವು ಸಾಕಷ್ಟು ಒಂದಿಷ್ಟು ಸಣ್ಣ ಸಣ್ಣ ಈ ವಿಚಾರಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ದೊಡ್ಡ ದೊಡ್ಡ ರೋಗಗಳು ಬರದೇ ಇರೋ ತರ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಶುಗರ್ ಪೇಷಂಟ್ ಯಾರು ಇರ್ತಾರಲ್ವ ಸರ್, ಅವರಿಗೆ ಮೆಂತ್ಯ ಕಾಳಾಗಿರಬಹುದು, ಇಂಥವುಗಳನ್ನು ಮಲ್ಟಿಮಿಕ್ಸ್ ಅಂತ ಒಂದೇ ಥರದಂಥ ಆಹಾರಗಳನ್ನು ಬಳಸೋ ಬದಲಿಗೆ ಒಂದಿಷ್ಟು ಕಾಳುಗಳ ಬಗ್ಗೆ ಅವುಗಳ ಇಂಪಾರ್ಟೆನ್ಸ್ ಗೊತ್ತಿದ್ರೆ, ಈಗ ಎಕ್ಸಾಂಪಲ್ ಫೆನೋಗ್ರಿಕ್ ಸೀಡ್ಸ್, ಮೆಂತ್ಯ ಕಾಳುಗಳು ನಮ್ಮ ಮನೇಲೇ ಇರುತ್ತೆ, ಬಟ್ ಅದ್ರ ಬಳಸೋದು ವಿಧಾನ ಗೊತ್ತಿಲ್ಲ ಅಂತಂದಾಗ ಅದನ್ನ ಉಪಯೋಗವನ್ನು ತೆಗೆದುಕೊಳ್ಳಕ್ಕಾಗಲ್ಲ. ಹಾಗಾಗಿ ಅವುಗಳ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು, ನಮ್ಮ ಮನೆಯಲ್ಲಿ ಯಾವ್ಯಾವ ಕಾಳುಗಳಿದೆ, ಯಾವ್ಯಾವ ಒಂದು ತರಕಾರಿಗಳಿದೆ, ಸ್ಪೈಸಸ್ ಇದೆ, ಅದರ ಉಪಯೋಗಗಳನ್ನ ತಿಳ್ಕೊಂಡಾಗ ಏನಾಗುತ್ತೆ, ನಮಗೆ ಆಹಾರ ಸುರಕ್ಷತಾ ಕ್ರಮಗಳನ್ನ ಪಾಲಿಸೋದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಮತ್ತೆ ರೋಗವನ್ನ ನಾವು ಬಾರದಂತೆ ಮುಂಚಿತವಾಗಿ ತಡೆಗಟ್ಟೋದಕ್ಕೆ ಸಹಾಯ ಆಗುತ್ತೆ.
1: ಇನ್ನು ಇತ್ತೀಚಿನ ದಿವಸಗಳಲ್ಲಿ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕಲಬೆರಕೆ ಆಗ್ತಾ ಇರೋಂಥದ್ದನ್ನ ಗಮನಿಸ್ತಾ ಇದ್ದೇವೆ. ಈ ಕಲಬೆರಕೆ ಅದರಲ್ಲೂ ಕೂಡ ಅರಿಶಿಣದಂತಹ ಕಲಬೆರಕೆ ಅದು ಕ್ಯಾನ್ಸರ್ಕಾರಕ ಅಂತೇಳಿ ಹೇಳ್ತಾರೆ. ಹಾಗೆಯೇ ನಾವು ಬಳಕೆ ಮಾಡ್ತಕ್ಕಂತಹ ಬಹುತೇಕ ಆಹಾರ ಪದಾರ್ಥಗಳು ಇವತ್ತು ಕಲಬೆರಕೆಗೆ ಒಳಗಾಗ್ತಾ ಇರತಕ್ಕಂಥದ್ದು. ಈ ಆಹಾರ ಸುರಕ್ಷತೆ ದಿವಸದ ಸಂದರ್ಭದಲ್ಲಿ ನಾವು ಈ ಕಲಬೆರಕೆ ಆಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಎಷ್ಟರ ಮಟ್ಟಿಗೆ ಜಾಗೃತರಾಗಿರಬೇಕು?
0: ತುಂಬ ಒಳ್ಳೆಯ ವಿಚಾರ ಇದಾಗಿತ್ತು. ಯಾಕಂದರೆ ಆಹಾರ ಕಲಬೆರಕೆ ಅನ್ನೋದನ್ನು ನಾವು ಪ್ರತಿ ದಿನವೂ ನಮ್ಮ ಸುತ್ತಮುತ್ತಲೂ ನೋಡ್ತಾ ಇದ್ದೀವಿ, ಮತ್ತು ಅದರ ಬಗ್ಗೆ ಸಾಕಷ್ಟು ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಎಲ್ಲ ಕಾಲೇಜುಗಳಲ್ಲಾಗಿರಬಹುದು ಅಥವಾ ಪಬ್ಲಿಕ್ ಒಂದು ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಇದಕ್ಕೆ ಸಂಬಂಧಪಟ್ಟಂಥ ಜಾಹೀರಾತುಗಳನ್ನು ಟಿ ವಿಗಳಲ್ಲಿ ನಾವು ಸಾಕಷ್ಟು ನೋಡ್ತಾ ಇರ್ತೀವಿ. ಆದ್ರೂ ಕೂಡ ನಾವು ಅಂತಹ ಕಲಬೆರಕೆ ಆದಂಥ ಆಹಾರಗಳನ್ನು ನಮಗೆ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಯೂಸ್ ಮಾಡ್ತಾ ಇರ್ತೀವಿ. ಗೊತ್ತಿದ್ದರೆ ಸಾಧ್ಯದಷ್ಟು ಅವಾಯ್ಡ್ ಮಾಡ್ತೀವಿ, ಬಟ್ ಗೊತ್ತಿಲ್ಲದೆ ಇರೋ ಕಾರಣದಿಂದಾಗಿ ಆ ಒಂದು ಕಲಬೆರಕೆ ಆಹಾರ ನಮ್ಮ ದೇಹವನ್ನು ಸೇರ್ತಾ ಇದೆ. ಮೊದಲಿಗೆ ನಾವು ಆಹಾರ ಕಲಬೆರಕೆ ಅಂದರೆ ಏನು ಅಂತ ತಿಳ್ಕೋಬೇಕು. ಆಹಾರ ಕಲಬೆರಕೆ ಅದು ಇಂಟೆನ್ಷನಲ್ ಆಗಿ ಆಗಿರ್ಬೋದು, ಅಂದರೆ ಬೇಕಂತಾನೆ ಮಾಡಿರುವಂಥದ್ದು. ಇನ್ನೊಂದು ಬೇಡದೆ, ಅಂದರೆ ಅನ್ಇಂಟೆನ್ಷನಲ್ ಅಂತ ಹೇಳ್ತೀವಿ. ಅಂದರೆ ಅದು ಯಾವುದು ಆಕಸ್ಮಿಕವಾಗಿ ಅದು ಒಂದು ಕಲಬೆರಕೆ ಆಗಿರುತ್ತೆ.
1: ಸಾಗಾಣಿಕೆ ಮಾಡುವಂತ
0: ಸಂದರ್ಭದಲ್ಲಿ, ಈಗ ಹಾರ್ವೆಸ್ಟ್ ಆದ ಸರ್ ಹೇಳಿದಂಗೆ ಒಕ್ಕಣೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಒಂದ್ ಜಾಗದಿಂದ ಮತ್ತೊಂದು ಜಾಗಕ್ಕೆ ಆಹಾರವನ್ನು ಸಾಗಿಸ್ಬೇಕಾದ್ರೆ ಡ್ಯಾಮೇಜ್ಗಳಾಗುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಬ್ಯಾಕ್ಟೀರಿಯಾ ಫಂಗೈ ಎಲ್ಲ ಸೇರ್ಕೊಳ್ಳುತ್ತೆ, ಅಥವಾ ತುಂಬಾ ದಿನಗಳ ಕಾಲ ಒಂದೇ ಕಡೆ ಇಟ್ಟಾಗ ಅನ್ಇಂಟೆನ್ಷನಲ್ ಆಗಿ ಆಗುತ್ತೆ. ಇನ್ನು ಬೇಕಂತಲೇ ಆಹಾರ ಪದಾರ್ಥಗಳನ್ನ ಕಲಬೆರಕೆ ಮಾಡೋದು ಯಾಕೆ ಅಂತಂದರೆ, ಒಂದು ನಮ್ಮ ಎಕನಾಮಿಕ್ ಪರ್ಪಸ್ಗೋಸ್ಕರ, ಆರ್ಥಿಕ ಒಂದು ಆ ರೇಟನ್ನು ಹೆಚ್ಚು ಮಾಡೋದಾಗಿರ್ಬೋದು ಅಥವಾ ತೂಕದಲ್ಲಿ ಜಾಸ್ತಿ ಬರಲಿ ಅನ್ನುವಂಥ ಕಾರಣದಿಂದ ಆಹಾರವನ್ನು ಕಲಬೆರಕೆ ಮಾಡ್ತಾರೆ. ಆಹಾರ ಕಲಬೆರಕೆ ಅಂತಂದರೆ ಬೇಡದೇ ಇರುವಂಥ ವಸ್ತು ಆಹಾರವನ್ನು ಸೇರಿಕೊಳ್ಳುತ್ತೆ, ಅದು ಬೇಕಂತನೂ ಅಥವಾ ಅನ್ಇಂಟೆನ್ಷನಲ್ ಆಗಿ ಸೇರಿಕೊಂಡು ಆ ಆಹಾರದ ಒಂದು ಮೂಲ ಮಹತ್ವವನ್ನ ಕಳೆದುಕೊಳ್ಳುವಂತ ಮಾಡೋದನ್ನೇ ನಾವು ಆಹಾರ ಕಲಬೆರಕೆ ಅಂತ ಹೇಳ್ತೀವಿ. ಸರ್ ಕೇಳಿದ್ರು ಈಗ ಅರಿಶಿನದಲ್ಲಿ ಮಾಡ್ತಾರೆ ಅಂತ, ಟರ್ಮರಿಕ್ ಅಲ್ಲಿ ಕಲರ್ ಬರೋದಕ್ಕೆ, ಆಮೇಲೆ ಚಿಲ್ಲಿ ಪೌಡರ್ ಅಲ್ಲಿನೂ ಕೂಡ ಕಲರ್ ಬರೋದಕ್ಕೆ ಇಟ್ಕೆ ಪೌಡರ್ ಗಳನ್ನೆಲ್ಲ ಮಾಡ್ತಾರೆ. ಆಮೇಲೆ ಈ ಅರಿಶಿನದಲ್ಲಿ ಮೆಟಾನಿಲ್ ಎಲ್ಲೋ ಅನ್ನೋದನ್ನ ಬಳಸ್ತಾರೆ. ಅದು ಒಂದು ಕ್ಯಾನ್ಸರ್ ಕಾರಕ. ಯಾಕಂತಂದ್ರೆ ಇದು ಏನ್ ಮಾಡುತ್ತೆ, ಆ ಒಂದು ಅಂಶ ನಮ್ಮ ದೇಹದಲ್ಲಿ ದುಷ್ಪರಿಣಾಮವನ್ನ ಮೌಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಅದಕ್ಕೆ ಬೇಕಾದಂತ ಒಂದಿಷ್ಟು ಟೆಕ್ನಿಕ್ಸ್ ಇದೆ. ಮನೆಯಲ್ಲೇನೆ ನಾವು ನೀರನ್ನ ಯೂಸ್ ಮಾಡ್ಕೊಳ್ತೀವಿ, ಬಿಕಾಸ್ ಕಲಬೆರಕೆ ಹೇಗಾಗಿದೆ ಅಂತ ನಮಗೆ ಗೊತ್ತಾದಾಗ ಮಾತ್ರ ಆ ಕಲಬೆರಕೆಯನ್ನ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಟೀ ಪೌಡರ್ಗಳಲ್ಲಾಗಿರಬಹುದು ಅಥವಾ ಈ ಒಂದು ಮೆನ್ಸ್ ಕಾಳುಗಳಲ್ಲಾಗಿರಬಹುದು, ಆಮೇಲೆ ಚಕ್ಕೆ, ಆಮೇಲೆ ಇಂತಹ ಒಂದು ಸ್ಪೈಸಸ್ಸಲ್ಲೂ ಮತ್ತು ಸೊಪ್ಪುಗಳಲ್ಲಿ, ಆಮೇಲೆ ಬದನೆಕಾಯಿ, ಆಮೇಲೆ ಈ ದಾಲ್ಗಳನ್ನೆಲ್ಲ ಯೂಸ್ ಮಾಡ್ತೀವಲ್ಲ ಆ ದಾಲ್ಗಳಲ್ಲಿ ಕಲರ್ಸನ್ನು ಇಂಟೆನ್ಷನಲ್ಲಾಗಿ ಆ್ಯಡ್ ಮಾಡ್ತಾರೆ. ನಾವು ಒಂದರ ನಂತರ ಒಂದು ತಿಳ್ಕೊಂತ ಹೋದರೆ ಈ ಮೆಣಸಿನ ಕಾಳುಗಳಲ್ಲಿ ಪಪ್ಪಾಯ ಬೀಜಗಳನ್ನು ಆ್ಯಡ್ ಮಾಡ್ತಾರೆ, ಅದು ಒಂದೇ ಥರ ಇರೋದಕ್ಕೆ. ಆವಾಗ ನಾವು ಎರಡು ಗ್ಲಾಸ್ ನೀರು ತೊಗೊಂಡು ಒಂದು ಕಡೆ ಚೆನ್ನಾಗಿರೋ ಪಪ್ಪಾಯ, ಅದು ಕಲಬೆರಕೆ ಅಂತ ನಮ್ಗೆ ಗೊತ್ತಾಗಿದ ತಕ್ಷಣ ಅದನ್ನ ಜಸ್ಟ್ ಇದು ಮಾಡಿದ್ರೆ ಹಾಕಿದ್ರೆ ಪಪ್ಪಾಯ ಸೀಡ್ಸ್ ಎಲ್ಲ ಏನಾಗುತ್ತೆ, ಯಾವುದು ಲೈಟ್ ಇರುತ್ತಲ್ವ ಅದು ಮೇಲ್ಗಡೆ ಬರುತ್ತೆ, ಗಟ್ಟಿರೋದು ಕೆಳಗಡೆ ಹೋಗುತ್ತೆ. ಸೊ ಅವಾಗ ನಮಗೆ ಪಪ್ಪಾಯ ಸೀಡ್ಸ್ ಅದು ಸಪ್ರೇಟ್ ಆದಾಗ ಓ ಇದು ಮೆಣಸಿನ ಕಾಳು ಇದು ಪಪ್ಪಾಯ ಸೀಡ್ಸ್ ಅಂತ ಗೊತ್ತಾಗುತ್ತೆ. ಹಂಗೆ ಮೆಣಸಿನ ಪುಡಿ ಏನು ಯೂಸ್ ಮಾಡ್ತೀವಲ್ವ, ಖಾರದ ಪುಡಿ, ಅದೇ ಬ್ರಿಕ್ ಪೌಡರ್ ಅಂದರೆ ಇಟ್ಟಿಗೆ ಪೌಡರನ್ನು ಯೂಸ್ ಮಾಡ್ತಾರೆ, ಅದನ್ನು ಕೂಡ ನಾವು ನೀರಲ್ಲಿ ಹಾಕಿದಾಗ ತೇಲ್ಕೊಳ್ಳುತ್ತೆ, ಆಮೇಲೆ ಕಲರ್ ನಿಧಾನವಾಗಿ ಬ್ಲೀಚ್ ಆಗ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಬಿಟ್ಕೊಳ್ಳುತ್ತೆ. ಮತ್ತು ಇಂಟೆನ್ಷನಲ್ ಆಗಿ ಕೆಂಪಗೆ ಕಾಣಬೇಕು ಅಂತ ಕಲರನ್ನು ಆ್ಯಡ್ ಮಾಡ್ತಾರೆ, ರೋಡಮೈನ್ ಬಿ ಅಂತ. ಇಂಥ ಒಂದು ಕಲರನ್ಸ್ ಏನು ಮಾಡುತ್ತೆ, ನಮ್ಮ ದೇಹವನ್ನು ಸೇರಿಕೊಂಡು ನಮ್ಮ ದೇಹಕ್ಕೆ ಕೆಪ್ಯಾಸಿಟಿ ಇರುತ್ತೆ, ಅದನ್ನು ಅಪ್ಪರ್ ಲಿಮಿಟ್ ಅಂತ ಹೇಳ್ತೀವಿ. ಆ ಕೆಪ್ಯಾಸಿಟಿಯನ್ನು ಮೀರಿ ಅದೇನಾದರೂ ನಮ್ಮ ದೇಹವನ್ನು ಆ ಕಲರೆಂಟ್ ಸೇರಿಕೊಂಡ್ರೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ನಂತಹ ಮಾರಕ ರೋಗಗಳು ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗೆ ಕಾಫಿ ಪೌಡರಲ್ಲಿ ಹುಣಸೆ ಬೀಜದ ಪೌಡರನ್ನು ಮಿಕ್ಸ್ ಮಾಡಿ ಹಾಕ್ತಾರೆ, ಆಮೇಲೆ ಬ್ರೌನ್ ಕಲರನ್ನು ಇಂಟೆನ್ಷನಲ್ ಆಗಿ ಹಾಕ್ತಾರೆ, ಇದೂ ಕೂಡ ಕಲರೆಂಟ್ಸ್ ಅಂತ ಬರುತ್ತೆ. ಅದನ್ನು ಆ್ಯಡ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ ಈ ಒಂದು ಕಲಬೆರಕೆ. ಹಾಗಾಗಿ ಕಲಬೆರಕೆಯನ್ನು ತಡೆಯೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅದಕ್ಕಂತಲೇ FSSI ರೂಲ್ಸ್ ಅಂತ ಎಲ್ಲ ಇದೆ. ಆ ಒಂದು ಅಧಿನಿಯಮದ ಪ್ರಕಾರ ಕಲಬೆರಕೆ ಮಾಡಿದವ್ರಿಗೆ ಹಾಗೆ ಅವರಿಗೆ ಶಿಕ್ಷೆಯನ್ನು ಇರುತ್ತೆ. ಹಾಗಾಗಿ ಗ್ರಾಹಕರ ವೇದಿಕೆಗೆ ಹೋಗಿ ಯಾವ ಗ್ರಾಹಕರು ಕಲಬೆರಕೆ ಇರುವಂಥ ಆಹಾರವನ್ನು ಅವ್ರಿಗೇನಾದರೂ ಸಿಕ್ಕಿದ್ರೆ ಅವರು ಕಂಪ್ಲೇಂಟ್ ಮಾಡಿ ಅದರ ವಿರುದ್ಧವಾಗಿ ಅವರು ಮತ್ತೆ ತಮ್ಮ ಆರೋಗ್ಯಕ್ಕೆ ಏನಾದರೂ ಹಾನಿಯಾದರೆ ಅದರದ್ದು ಯಾವ್ಯಾವ ಖರ್ಚುಗಳಿರುತ್ತೆ ಅದನ್ನು ಒಂದು ಕ್ಲೇಮ್ ಮಾಡುವಂತಹ ಚಾನ್ಸಸ್ ಅವಕಾಶಗಳ ಇದೆ, ಸಾಕಷ್ಟು ಕಾನೂನುಗಳಿದೆ ಇದಕ್ಕೆ ಸಂಬಂಧಪಟ್ಟಂತೆ.
1: ಇದಿಷ್ಟು ನಾವು ಮನೆಯ ಒಳಭಾಗದಲ್ಲಿ ಆಹಾರವನ್ನ ತಯಾರಿಕೆ ಮಾಡತಕ್ಕಂತ ಸಂದರ್ಭದಲ್ಲಿ ಗಮನಿಸಬೇಕಾದಂತ ಅಂಶಗಳು. ಇದರ ಜೊತೆಗೆ ಹೊರಗೆ ಆಹಾರ ಸೇವನೆಯನ್ನ ಮಾಡುವಂತಹ ಒಂದು ಪ್ರವೃತ್ತಿಯು ಕೂಡ ಇವತ್ತು ಹೆಚ್ಚಾಗ್ತಾ ಇದೆ. ಮನೆ ಇದ್ರೂ ಕೂಡ, ಮನೆಯಲ್ಲಿ ಆಹಾರ ಇದ್ರೂ ಕೂಡ, ಮನೆಯಲ್ಲಿ ಆಹಾರವನ್ನ ತಯಾರು ಮಾಡುವವರು ಇದ್ರೂ ಕೂಡ ನಾವು ಹೊರಗೆ ಹೋಗ್ತಕ್ಕಂತ ಒಂದು ಅದನ್ನೊಂದು ಚಾಳಿ ಅಂತ ಹೇಳಿ ಕರಿಬೇಕು, ಆ ತರದ ಒಂದು ಚಾಳಿಗೆ ಒಳಗಾಗ್ಬಿಟ್ಟಿದೀವಿ. ಹೊರಗಿನ ಆಹಾರವನ್ನ ಸೇವನೆ ಮಾಡತಕ್ಕಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಜಾಗೃತರಾಗಿರ್ಬೇಕು?
0: ಈಗ ಸರ್ ಹೇಳ್ದಂಗೆ ಹೊರಗಡೆ ಊಟ ಮಾಡೋದು ಒಂದು ನಮ್ಮ ದೈನಂದಿನ ಬದುಕಿನಲ್ಲಿ ಅದು ಒಂದು ಭಾಗ ಆಗ್ಬಿಟ್ಟಿದೆ. ಬೆಂಗಳೂರಿನಂತ ಸಿಟಿಗಳಲ್ಲಿ, ಮುಂಬೈ ಅಂತ ಸಿಟಿಗಳಲ್ಲಿ ಅಡುಗೆ ಮನೆಗಳೇ ಕಾಣದಂತಾಗಿದೆ ಅಂತಾನೆ ಹೇಳ್ಬಹುದು. ಯಾಕೆ ಅಂತಂತಂದ್ರೆ ನಮ್ಮ ಬದಲಾದಂಥ ಜೀವನ ಶೈಲಿ ಇದಕ್ಕೆ ಕಾರಣ. ITBT ಸೆಕ್ಟರ್ಸ್ಗಳಲ್ಲಿ ಏನಾಗ್ತಾ ಇದೆ, ಹೆಚ್ಚಿಗೆ ಅವ್ರದ್ದು ಶಿಫ್ಟ್ ವರ್ಕ್ಗಳಿರೋದ್ರಿಂದ ಅಡುಗೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಆಗದೇನೆ ಅವರು ಅನಿವಾರ್ಯವಾಗಿ ಈ ಹೊರಗಡೆ ಹೋಗಿ ಊಟ ಮಾಡುವಂಥ ಒಂದು ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಕೆಲವೊಬ್ರು ನಮ್ಮ ಬಾಯಿ ಸಿಹಿಗೋಸ್ಕರ, ಅಂದರೆ ಚೆನ್ನಾಗಿ ನಮ್ಮ ನಾಲಿಗೆ ಚಪ್ಪಲ ಅಂತಲೇ ಹೇಳ್ಬೋದು, ಅಂಥ ಒಂದು ಕಾರಣಕ್ಕಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಹೊರಗಡೆ ಹೋಗಿ ಊಟ ಮಾಡ್ತಾ ಇದ್ದೀವಿ. ಇನ್ನು ವಿದ್ಯಾಭ್ಯಾಸಕ್ಕಾಗಿ ಒಂದು ಊರನ್ನು ಬಿಟ್ಟು ಇನ್ನೊಂದು ಊರಿಗೆ ಬಂದಂತಹ ವಿದ್ಯಾರ್ಥಿಗಳು ಮತ್ತು ವರ್ಕಿಂಗ್ ವುಮೆನ್ಸ್, ವರ್ಕಿಂಗ್ ಮೆನ್ಸ್ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ, ಹೊರಗಡೆ ಊಟ ಮಾಡ್ತಾ ಇದ್ದಾರೆ. ಕೂಲಿ ಕಾರ್ಮಿಕರಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಹಿರಿಯ ನಾಗರಿಕರವರೆಗೂ ಕೂಡ ಈ ಹೊರಗಡೆ ಆಹಾರವನ್ನು ಸೇವನೆ ಮಾಡ್ತಾ ಇರೋದು ಒಂದು ಯಾವ ರೀತಿಯ ಬೆಳವಣಿಗೆ ಅಂತ ತುಂಬ ಕಷ್ಟ ಅನಿಸುತ್ತೆ ಇದು ಆ್ಯಕ್ಚುಲಿ. ಆದರೆ ಹೊರಗಡೆ ಊಟ ಮಾಡೋದ್ರಿಂದ ಅನಿವಾರ್ಯ ಮತ್ತು ಒಂದೊಂದ್ಸಲಿ ಇಂಟೆನ್ಷನಲ್ ಆಗಿ ಮಾಡ್ತಾ ಇದ್ದೀವಿ. ಈಗ ಅನಿವಾರ್ಯ ಆಗಿರೋದ್ರಿಂದ ನಾವು ಒಂದಿಷ್ಟು ಸುರಕ್ಷತಾ ಕ್ರಮಗಳನ್ನು ಪಾಲಿಸಲೇಬೇಕು. ಅದಕ್ಕೆ ಸುರಕ್ಷತಾ ಕ್ರಮಗಳಾಗಿ ನಾವು ಮೊದಲಿಗೆ ಬಿಸಿಯಾದಂಥ ಆಹಾರವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಇನ್ಸ್ಟಂಟ್ ಆಗಿ ಮಾಡಿರ್ತಾರಲ್ವ, ಈಗ ಇಡ್ಲಿ ಆಗಿರಬಹುದು, ದೋಸೆ ಆಗಿರಬಹುದು, ಅವಾಗಿಂದ ಅವಾಗಲೇ ತಯಾರು ಪಡುವಂಥದ್ದು ಮತ್ತು ಹಬೆಯಲ್ಲಿ ಬೇಯಿಸಿದಂಥ ಆಹಾರಗಳನ್ನು ನಾವು ಸಾಧ್ಯ ಆದಷ್ಟು

0: ಇಟ್ಟು ಚಾಯ್ಸ್ ಮಾಡ್ಕೋಬೇಕು ಅನಿವಾರ್ಯ ಆಗಿದ್ದರೆ ಹೊರಗಡೆ ಊಟ ಮಾಡೋದು. ಆದರೆ ದಯವಿಟ್ಟು ಹೊರಗಡೆ ಊಟ ಮಾಡೋದು ಬೇಡ, ಸಾಧ್ಯದಷ್ಟು ನಾವು ಅಡುಗೆ ಮನೆಯಲ್ಲೇ ಊಟ ಮಾಡಬೇಕು. ಅಂದ್ರೂ ಕೂಡ ಅನಿವಾರ್ಯ ಕಾರಣದಿಂದಾಗಿ ನಾವು ಹೊರಗಡೆ ತಿನ್ನಬೇಕಾದಂಥ ಸಂದರ್ಭ ಬಂದರೆ ಬಿಸಿಯಾದ ಆಹಾರಗಳನ್ನು ನಾವು ಹೆಚ್ಚಿಗೆ ಒಂದು ಇಂಪಾರ್ಟೆನ್ಸನ್ನು ಕೊಟ್ಟು ಅವುಗಳನ್ನು ಸೆಲೆಕ್ಟ್ ಮಾಡಬೇಕು. ಎರಡನೇದಾಗಿ ಹಬೆಯಲ್ಲಿ ಬೇಯಿಸಿದಂಥ ಆಹಾರಗಳನ್ನು ಸೆಲೆಕ್ಟ್ ಮಾಡಬೇಕು. ಮೂರನೇದಾಗಿ ನಾವು ಆಹಾರಗಳನ್ನು ತುಂಬ ಹೊತ್ತು ಕಾಲ ಪ್ರಿಪೇರ್ ಮಾಡಿ ಇಟ್ಟಿರಬಾರ್ದು. ಅಂದರೆ ಈಗ ಒಂದು ದಿನ ಆಗಿರ್ಬೋದು, ಮತ್ತು ನೈಟ್ ಉಳಿದಿರೋದನ್ನು ಬೆಳಗ್ಗೆ ಬಡಿಸ್ತಾರಲ್ವ, ಅಂಥದ್ದನ್ನು ನಾವು ಬೇಗ ಐಡೆಂಟಿಫೈ ಮಾಡಿ ಅಂಥ ಒಂದು ಆಹಾರಗಳನ್ನು ಸೇವನೆ ಮಾಡೋದ್ರನ್ನು ನಿಲ್ಲಿಸಬೇಕು. ಇದರಿಂದ ಏನಾಗುತ್ತಂದರೆ ವಾಂತಿ, ಬೇದಿ, ಮತ್ತು ತಲೆನೋವು, ತಲೆ ಸುತ್ತುವಂಥ ಒಂದಿಷ್ಟು ಸಿಂಪ್ಟಮ್ಗಳಿಗೆ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ತೆರೆದಿಟ್ಟಂಥ ಆಹಾರಗಳನ್ನು ಸಾಧ್ಯದಷ್ಟು ಅವಾಯ್ಡ್ ಮಾಡಬೇಕು. ಈ ತೆರೆದಿಟ್ಟಂಥ ಆಹಾರದ ಮೇಲೆ ನೊಣ ಅಥವಾ ಸೊಳ್ಳೆ ಆಗಿರ್ಬೋದು, ಬೇರೆಯಾದಂಥ ಒಂದಿಷ್ಟು ಇನ್ಸೆಕ್ಟ್ಸ್ ಎಲ್ಲ ಬಂದು ಸೇರಿಕೊಂಡಾಗ ಇಶ್ರೇಷಿಯ ಕೊಲೈ ಅಂತ ಒಂದು, ಇದರಿಂದಾಗಿ ವಾಂತಿ ಭೇದಿ ಜಾಸ್ತಿ ಆಗುತ್ತೆ. ಆ ಒಂದು ಬ್ಯಾಕ್ಟೀರಿಯಾ ಫಂಗಸ್ಗಳ ಅಟ್ಯಾಕ್ ಆಗೋದ್ರಿಂದ ಅಲ್ಲಿ ಸುರಕ್ಷತೆ ಇಲ್ಲದೆ ಇರೋದನ್ನು ನಾವು ನೋಡ್ತೀವಿ. ನೀರು ಕೂಡ ಕಲುಷಿತ ಆಗುತ್ತೆ. ಮೇನ್ ಆಗಿ ನಮಗೆ ಬರೋದೇ ಈ ನೀರು ಮತ್ತು ಆಹಾರದಿಂದ ಈ ರೋಗಗಳೆಲ್ಲ ಬರುತ್ತೆ. ಕುದಿಸಿ ಕಾಯಿಸಿ ಆರದಂತಹ ನೀರುಗಳನ್ನ ಈ ಹೋಟೆಲ್ಗಳಲ್ಲಿ ಹೋದಾಗ ಒಂದಷ್ಟು ನಾವು ಪ್ರಿಫರ್ ಮಾಡಬೇಕಾಗುತ್ತೆ ಸೇಫ್ಟಿ ಕ್ರಮವಾಗಿ.
1: ಹೀಗೆ ನಾವು ಹೊರಗಿನ ಆಹಾರವನ್ನ ಸೇವನೆ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅದು ಸುರಕ್ಷಿತವಾಗಿದೆ ಅನ್ನುವಂಥದ್ದನ್ನ ಖಾತ್ರಿ ಮಾಡ್ಕೊಂಡು ಆನಂತರ ಸೇವನೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ. ಈ ಒಂದು ಆಹಾರ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಆಹಾರ ಸುರಕ್ಷತೆ ಅನ್ನೋದು ತುಂಬಾ ಒಂದು ಅನಿವಾರ್ಯ ಅವಶ್ಯಕತೆ, ನಮಗೆಲ್ಲರಿಗೂ ಬೇಕಾಗುವಂಥ ಒಂದು ನೆಲೆಗಟ್ಟಿನಲ್ಲಿ ನಾವು ಪ್ರತಿಯೊಬ್ಬರೂ ಕೆಲಸ ಮಾಡಬೇಕು. ಆಹಾರ ನಮಗೆ ಅಷ್ಟೇ ಅಲ್ಲದೆ ಅದು ಆರೋಗ್ಯವೇ ಭಾಗ್ಯ. ಉತ್ತಮ ಆರೋಗ್ಯ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಂತಂದರೆ ಉತ್ತಮವಾದಂಥ ಆಹಾರ ಬೇಕಾಗುತ್ತೆ, ಅದು ಸುರಕ್ಷಿತವಾದಂಥ ಆಹಾರ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಅಡುಗೆ ಮಾಡುವಂಥವರು, ಅಡುಗೆ ಬಡಿಸುವಂಥವರು, ಆರ್ಥಿಕ ಒಂದು ಹಿನ್ನೆಲೆಗೆ ಅಥವಾ ಆರ್ಥಿಕ ಬಿಕ್ಕಟ್ಟು ಇದ್ರೂ ಕೂಡ ನಾವು ಸಾಧ್ಯದಷ್ಟು ನಮ್ಮ ಮನೆಯವರಿಗೆ, ಮಕ್ಕಳಿಗೆ ನಾವು ಸೇಫ್ ಆದಂಥ ಆಹಾರವನ್ನು ಕೊಡುವಂಥ ಮನಸ್ಥಿತಿಯನ್ನು ಇಟ್ಕೋಬೇಕು. ಆ ಒಂದು ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರುತ್ತೆ, ಅದರಿಂದ ನಮ್ಮ ದೇಶವನ್ನು ಕಟ್ಟುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಆಹಾರ ಸುರಕ್ಷತೆಯ ಬಗ್ಗೆ ಸಾಕಷ್ಟು ನಾವು ಗಮನವನ್ನು ವಹಿಸಬೇಕು. ಸುರಕ್ಷಿತವಾದಂಥ ಆಹಾರವನ್ನು ಪ್ರತಿಯೊಬ್ಬರು ಸೇವಿಸಿ ಪ್ರತಿಯೊಬ್ಬರಿಗೆ ಸಿಗುವಂತ ಆಗಬೇಕು ಅನ್ನೋದು ಈ ಒಂದು ಆಹಾರ ಸುರಕ್ಷತೆ ದಿನದ ಅಂಗವಾಗಿ ನಾ ಎಲ್ಲರಿಗೂ ತಿಳಿಸ್ತಾ, ಎಲ್ಲರೂ ಸುರಕ್ಷಿತವಾಗಿ ಇರೋಣ, ಸದೃಢವಾದ ಆರೋಗ್ಯವನ್ನು ಪಡೆಯೋಣ
1: ಅನ್ನುವಂಥದ್ದು. ಒಳ್ಳೆಯದು ಫಕೀರಮ್ಮ ಅವರೇ, ಇವತ್ತಿನ ಸಂಚಿಕೆಯಲ್ಲಿ ಆಹಾರ ಸುರಕ್ಷತೆ ದಿವಸ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಮಹತ್ವ ಏನು, ಆಹಾರ ಸುರಕ್ಷತೆ ಅಂತ ಅಂದ್ರೆ ಏನು, ಸುರಕ್ಷಿತವಾದಂಥ ಆಹಾರ ನಮಗೆ ಯಾಕೆ ಬೇಕು, ಅದನ್ನು ಪಡೆದುಕೊಳ್ಳುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸರ್. ಧನ್ಯವಾದಗಳು.
2: ಇದುವರೆಗೆ ವಿಶ್ವ ಆಹಾರ ಸುರಕ್ಷತಾ ದಿವಸ 2026 ಸಂದರ್ಭದಲ್ಲಿ ಆಹಾರ ಸುರಕ್ಷತೆಯ ಮಹತ್ವ ಈ ಕುರಿತಂತೆ ಹೊಳೆನರಸೀಪುರದ ಗೃಹ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಫಕೀರಮ್ಮ ಪಿ ಮುರಗೋಡು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

0: ಕಾರ್ಯಕ್ರಮ ಕೃಷಿ ಲೋಕ.
1: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಣ್ಣೆಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವುದು ಹೇಗೆ ಅನ್ನುವ ಕುರಿತಂತೆ ವಿಚಾರವನ್ನ ಗಮನಿಸೋಣ. ಎಣ್ಣೆ ಬೀಜಗಳಿಂದ ಎಣ್ಣೆಯನ್ನು ತೆಗೆದ ನಂತರ ಉಳಿದ ಹಿಪ್ಪೆಯನ್ನು ಹಿಂಡಿಗಳು ಅಂಥೇಳಿ ಕರೀತಾರೆ. ಎಣ್ಣೆ ಹಿಂಡಿಗಳ ಉಪಯೋಗ ಅನೇಕ. ಇವುಗಳನ್ನು ಗೊಬ್ಬರವಾಗಿ, ಮಾನವನ ಹಾಗೂ ಪ್ರಾಣಿಗಳ ಆಹಾರಕ್ಕಾಗಿ, ಅಂಟು ಹಾಗೂ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ, ಜೊತೆಗೆ ಕೈಗಾರಿಕೆಯಲ್ಲೂ ಕೂಡ ಇವುಗಳನ್ನು ಬಳಸುತ್ತಾರೆ. ಆದುದರಿಂದ ಹಿಂಡಿಗಳು ಮಾನವನ ದಿನನಿತ್ಯದ ಬಳಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹಿಂಡಿಗಳನ್ನು ಎರಡು ವಿಧಗಳಾಗಿ ವಿಂಗಡಿಸಬಹುದು. ಅವುಗಳಲ್ಲಿ ನೆಲಗಡಲೆ, ಸೋಯಾ, ಅವರೆ, ಸೂರ್ಯಕಾಂತಿ, ಸಾಸಿವೆ, ಕುಸುಬೆ, ಎಳ್ಳು, ಹುಚ್ಚೆಳ್ಳು ಹಾಗೂ ತೆಂಗಿನಕಾಯಿ ಹಿಂಡಿಗಳನ್ನು ಅಡುಗೆ ಮತ್ತು ಪಶುಗಳ ಆಹಾರವಾಗಿ ಬಳಕೆಯಾಗುವ ಖಾದ್ಯ ಹಿಂಡಿಗಳಾದರೆ ಹರಳು, ಹೊಂಗೆ, ಬೇವು, ಹಿಪ್ಪೆ ಮುಂತಾದವುಗಳಿಂದ ತಯಾರಾಗುವ ಹಿಂಡಿಗಳನ್ನು ಗೊಬ್ಬರವನ್ನಾಗಿ ಮಾತ್ರ ಬಳಕೆ ಮಾಡಲಾಗುತ್ತೆ. ಹಿಂಡಿಗಳ ಮಹತ್ವದ ಕುರಿತು ಮಾಹಿತಿಯನ್ನು ನೋಡೋದಾದರೆ, ಯಾವುದೇ ಬೆಳೆಯ ಬೀಜವು ಉತ್ತಮವಾಗಿ ಮೊಳೆತು ಸಸಿಯಾಗಿ ಬೆಳೆಯಲು ಬೇಕಾಗಬಹುದಾದ ಎಲ್ಲ ಪೋಷಕಾಂಶಗಳು ಬೀಜದಲ್ಲಿ ಹೇರಳವಾಗಿರುತ್ತವೆ. ಆದುದರಿಂದ ಹಿಂಡಿಗಳಲ್ಲೂ ಸಹ ಸಸ್ಯಗಳಿಗೆ ಬೇಕಾಗುವ ಎಲ್ಲ ರೀತಿಯ ಪೋಷಕಾಂಶಗಳು ಸಮತೋಲನ ಪ್ರಮಾಣದಲ್ಲಿ ಇರುತ್ತವೆ. ಹಿಂಡಿಗಳಲ್ಲಿ ಬೇರೆಲ್ಲ ಪೋಷಕಾಂಶಗಳು ಇದ್ದಾಗ್ಯೂ ಸಹ ಅದರಲ್ಲಿರಬಹುದಾದ ಸಾರಜನಕವೇ ಪ್ರಧಾನವಾದದ್ದು. ಏಕೆಂತಂದರೆ ಸಾರಜನಕವು ಸಾವಯವ ರೂಪದಾಗಿದ್ದು ಅದು ಬೆಳೆಗಳಿಗೆ ಬೇಗನೆ ದೊರಕುವ ರೂಪದಲ್ಲಿದ್ದು ಅದರ ಬಿಡುಗಡೆಯೂ ಸಹ ನಿರಂತರವಾಗಿದ್ದು ಬೆಳೆಯ ಪೂರ್ಣಾವಧಿಯವರೆಗೂ ಕೂಡ ದೊರಕುತ್ತಿರುತ್ತೆ. ಹಿಂಡಿಗಳನ್ನು ನೇರವಾಗಿ ಭೂಮಿಗೆ ಹಾಕುವುದರಿಂದ ತೆಂಗು, ದ್ರಾಕ್ಷಿ, ಹಿಪ್ಪುನೇರಳೆ, ಬಾಳೆ, ಟೊಮ್ಯಾಟೊ ಮತ್ತಿತರ ಬೆಳೆಗಳಲ್ಲಿ ಬೆಳವಣಿಗೆಯು ಹೆಚ್ಚಾಗಿ ಸಸಿಗಳು ಸಮೃದ್ಧವಾಗಿ ಬೆಳೆದು ಅಧಿಕ ಇಳುವರಿ ನೀಡಿರುವುದು ಕಂಡುಬಂದಿದೆ. ಅಲ್ಲದೆ ಹಿಂಡಿಗಳನ್ನು ಬಳಸಿದ ಬೆಳೆಗಳಲ್ಲಿ ಜಂತುಗಳು ಅಂತಂದರೆ ನೆಮೆಟೋಡ್ಸ್ ಬಾಧೆ ಕಡಿಮೆ ಅಂಥೇಳಿ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಬೇವು ಮತ್ತು ಹೊಂಗೆ ಹಿಂಡಿಗಳು ಜಂತುಗಳನ್ನು ಹತೋಟಿ ಮಾಡುವಲ್ಲಿ ಇತರೆ ಹಿಂಡಿಗಳಿಗಿಂತ ಹೆಚ್ಚು ಸಮರ್ಥ. ಈ ಹಿಂಡಿಗಳ ಬಳಕೆಯಿಂದ ಜಂತುಗಳು ಮೊಟ್ಟೆಗಳಿಂದ ಹೊರಬರುವುದು ಕಡಿಮೆಯಾಗುತ್ತೆ. ಅಲ್ಲದೆ ಹೊರಬಂದ ಮರಿಗಳು ಬಹುಬೇಗನೆ ಸಾಯುತ್ತವೆ. ಇದರಿಂದ ಸಸ್ಯಗಳ ಬೇರುಗಳಲ್ಲಿ ಉಂಟಾಗುವ ಗಂಟುಗಳ ಸಂಖ್ಯೆ ಮತ್ತು ಪ್ರಮಾಣವು ಕಡಿಮೆಯಾಗುತ್ತೆ. ಇದರಿಂದ ಸಸ್ಯಗಳ ಬೇರುಗಳು ಭೂಮಿಯಿಂದ ನೀರು ಮತ್ತು ಪೋಷಕಾಂಶಗಳನ್ನು ಹೆಚ್ಚು ಸಮರ್ಥವಾಗಿ ಹೀರಿ ಹುಲುಸಾಗಿ ಬೆಳೆಯುತ್ತವೆ. ಎಣ್ಣೆ ಹಿಂಡಿಗಳು ಸಾವಯವ ಗೊಬ್ಬರಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಬಳಕೆಯಾದರೂ ಸಹ ಅವು ಮಣ್ಣಿನಲ್ಲಿರುವ ಅನೇಕ ರೀತಿಯ ಉಪಯುಕ್ತ ಜೀವಿಗಳಾದ ಎರೆಹುಳು, ರೈಜೋಬಿಯಂ, ಅಜೋಸ್ಪೈರಿಲಂ, ಅಜಟೋಬ್ಯಾಕ್ಟರ್ ಮುಂತಾದ ಸೂಕ್ಷ್ಮ ಜೀವಿಗಳಿಗೆ ಆಹಾರವನ್ನು ಒದಗಿಸುವುದರಿಂದ ಮಣ್ಣಿನಲ್ಲಿ ಈ ಜೀವಿಗಳ ಸಂಖ್ಯೆಯು ವೃದ್ಧಿಯಾಗುತ್ತೆ. ಇದರಿಂದ ಬೆಳೆಗಳು ಉತ್ತಮವಾಗಿ ಬೆಳವಣಿಗೆಯಾಗಲು ಸಹಕಾರಿಯಾಗುತ್ತೆ. ಅಲ್ಲದೆ ಹಿಂಡಿ ಗೊಬ್ಬರಗಳನ್ನು ನಿರಂತರವಾಗಿ ಬಳಸುವುದರಿಂದ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳು ಉತ್ತಮಗೊಳ್ಳುತ್ತವೆ. ಹಿಂಡಿಗಳಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಅಂಶಗಳ ಜೊತೆಗೆ ಬೆಳೆಗೆ ಬೇಕಾಗಬಹುದಾದ ಲಘು ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ರಂಜಕ, ಸತು, ಬೋರಾನ್, ಮಾಲಿಬ್ಡನಮ್ ಮುಂತಾದವುಗಳು ಸಹ ಇರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಈ ಲಘು ಪೋಷಕಾಂಶಗಳ ಕೊರತೆಯು ಮಣ್ಣಿನಲ್ಲಿ ಕಂಡುಬರ್ತಾ ಇದ್ದು ಹಿಂಡಿಗಳ ಬಳಕೆಯಿಂದ ಈ ಕೊರತೆಯನ್ನು ನೀಗಿಸಬಹುದು. ಅಲ್ಲದೆ ಬೆಳೆಗಳ ಉತ್ಪಾದಕತೆಯನ್ನು ಕೂಡ ಹೆಚ್ಚಿಸಬಹುದು. ಆದ್ದರಿಂದ ನಮ್ಮ ರೈತರು ತಮ್ಮ ಸುತ್ತಮುತ್ತ ಲಭ್ಯವಿರುವ ಎಣ್ಣೆಕಾಳುಗಳ ಹಿಂಡಿಗಳನ್ನು ಬಳಕೆ ಮಾಡಿಕೊಂಡು ತಮ್ಮ ಬೆಳೆಗಳ ಇಳುವರಿಯನ್ನು ಹೆಚ್ಚು ಮಾಡಿಕೊಳ್ಳಬಹುದಾಗಿದೆ. ಇನ್ನು ಬೇವಿನ ಹಿಂಡಿ ಮತ್ತು ಅದರ ಬಳಕೆಯತ್ತ ನಮ್ಮ ಚಿತ್ತ. ಬೇವಿನ ಹಿಂಡಿಯನ್ನು ಉತ್ತಮ ಸಾವಯವ ಗೊಬ್ಬರವಾಗಿ ಉಪಯೋಗಿಸಬಹುದು. ಈ ಹಿಂಡಿಯಲ್ಲಿ ಪ್ರತಿಶತ 5.2 ರಿಂದ 5.3 ಸಾರಜನಕ, ಒಂದರಿಂದ 1.1 ರಂಜಕ ಮತ್ತು 1.3 ರಿಂದ 1.4 ಪೊಟ್ಯಾಶ್ ಅಂಶ ಇರುತ್ತೆ. ಇದನ್ನ ಬಳಸಿದಾಗ ಬೆಳೆಗೆ ಬೇಕಾದ ಪೋಷಕಾಂಶಗಳು ದೊರಕುವುದೇ ಅಲ್ಲದೆ ಗಿಡದ ಬೇರು ಕಡಿಯುವ ಕೀಟಗಳು ಮತ್ತು ಗೆಡ್ಡೆ ಇಣಸುಗಳನ್ನ ಕೊರೆಯುವ ಕೀಟಗಳನ್ನ ಹತೋಟಿಯನ್ನ ಮಾಡುತ್ತೆ. ಮಣ್ಣಿನಲ್ಲಿ ಮೊಟ್ಟೆಗಳನ್ನ ಇಟ್ಟು ಮರಿ ಮಾಡುವಂತಹ ಕೆಲವು ಕೀಟಗಳನ್ನ ನಿಯಂತ್ರಿಸಲು ಹಾಗೂ ಸಸ್ಯಗಳ ಬೇರುಗಳಿಗೆ ಹಾನಿ ಮಾಡಿ ಅದರ ಬೆಳವಣಿಗೆಯನ್ನ ಕುಂಠಿತಗೊಳಿಸುವಂತಹ ಜಂತುಗಳು ಅಂತಂದ್ರೆ ನೆಮಟೋಡ್ಗಳನ್ನ ತಡೆಗಟ್ಟಲು ಬೇವಿನ ಹಿಂಡಿಯನ್ನ ಬಳಸಬಹುದಾಗಿದೆ. ಬೇವಿನ ಹಿಂಡಿಯ ಬಳಕೆಯಿಂದ ಕಂಡುಬರುವಂತಹ ಉತ್ತಮ ಫಲಿತಾಂಶಗಳು ಏನು ಅಂತ ಹೇಳಿ ನೋಡಿದಾಗ, ಬೇವಿನ ಹಿಂಡಿಯನ್ನು ಬಳಸಿದಾಗ ಹತ್ತಿ ಬೆಳೆಯಲ್ಲಿ 37% ಮತ್ತು ಭತ್ತದಲ್ಲಿ 19% ಅಧಿಕ ಇಳುವರಿ ಬಂದಿರುವುದು ಕಂಡುಬಂದಿದೆ. ಬೇವಿನ ಹಿಂಡಿಯನ್ನು ಅರಣ್ಯ ಸಸಿ ಮಡಿಗಳಲ್ಲಿ ಬಳಸಿದಾಗ ಅವುಗಳ ಬೆಳವಣಿಗೆಯು ತೀವ್ರಗತಿಯಲ್ಲಿ ಹೆಚ್ಚಾಗಿರುವುದು ಕಂಡುಬಂದಿದೆ. ಹಿಪ್ಪು ನೇರಳೆ ಬೆಳೆಗೆ ಹೆಕ್ಟೇರ್ಗೆ 2 ಕೆಜಿ ಆಲ್ಡಿಕಾರ್ಪ್ ಹಾಗೂ 1 ಟನ್ ಬೇವಿನ ಹಿಂಡಿಯನ್ನು 4 ಕಂತುಗಳಲ್ಲಿ ಬಳಸುವುದರಿಂದ ಜಂತುಗಳ ಬಾಧೆಯನ್ನು ನಿಯಂತ್ರಿಸಬಹುದು ಎಂಬುದಾಗಿ ಸಂಶೋಧನೆಗಳಿಂದ ತಿಳಿದುಬಂದಿದೆ. ಬೇವಿನ ಹಿಂಡಿಲೇಪಿತ ರಸಗೊಬ್ಬರಗಳ ಕುರಿತು ಮಾಹಿತಿಯನ್ನು ಗಮನಿಸಿದಾಗ, ಬೇವಿನ ಹಿಂಡಿಲೇಪಿತ ಯೂರಿಯಾ ಹಾಗೂ ಹರಳು ರೂಪದ ಮಿಶ್ರಣ ರಸಗೊಬ್ಬರಗಳು ಮಾರುಕಟ್ಟೆಯಲ್ಲಿ ಕಂಡುಬರ್ತಾ ಇದೆ. ಇವುಗಳ ಬಳಕೆಯಿಂದಾಗಿ ಸಾರಜನಕದ ಪೂರ್ಣ ಪ್ರಯೋಜನದ ಜೊತೆಗೆ ರೋಗ ಮತ್ತು ಕೀಟಾದಿಗಳ ಬಾಧೆಯನ್ನ ತಕ್ಕ ಮಟ್ಟಿಗೆ ನಿಯಂತ್ರಿಸಬಹುದು. ಯೂರಿಯಾವನ್ನು ಬೇವಿನ ಹಿಂಡಿಯಿಂದ ಲೇಪಿಸಿ ಭತ್ತದ ಬೆಳೆಯಲ್ಲಿ ಉಪಯೋಗಿಸೋದ್ರಿಂದ ಸಾರಜನಕದ ಬಳಕೆ ಸಮರ್ಥವಾಗುವುದರ ಜೊತೆಗೆ ಪ್ರತಿ ಹೆಕ್ಟೇರ್ಗೆ 6 ಕ್ವಿಂಟಲ್ ಅಧಿಕ ಇಳುವರಿ ದೊರೆಯುತ್ತೆ ಮತ್ತು ಯೂರಿಯಾದ ಬಳಕೆಯಲ್ಲಿ ಸುಮಾರು 40 ಕೆಜಿಯಷ್ಟು ಕಡಿತವನ್ನ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಿಸಾನ್ ಕಾಲ್ ಸೆಂಟರ್ ಸಂಖ್ಯೆ 1800-1855-1 ಇಲ್ಲವೇ ರೈತ ಸಹಾಯವಾಣಿ ಸಂಖ್ಯೆ 1800-4253-553 ಈ ಸಂಖ್ಯೆಗೆ ಶುಲ್ಕರಹಿತ ಕರೆಯನ್ನ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ರೈತ ಬಾಂಧವರೇ, ಇದುವರೆಗೆ ಎಣ್ಣೆಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವಿಕೆ ಕುರಿತಂತೆ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.
0: ಇದುವರೆಗೆ ಕಾರ್ಯಕ್ರಮ ಕೃಷಿಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.
2: ಇದು ಇಂದಿನ ಕಿಸಾನ್ ವಾಣಿ. ನಮ್ಮ ನಾಳಿನ ಕೃಷಿರಂಗದಲ್ಲಿ ಕೇಂದ್ರ ಸರ್ಕಾರ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಪ್ರಸಾರವಾಯಿತು. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ

ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ವಿನಿಮಯ, ಭೂ, ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕುವೈತ್ನ ಅಮೀರ್ ಶೇಖ್ ಮಿಶಾಲ್ ಅಲ್ ಅಹ್ಮದ್ ಅಲ್ ಜಾಬರ್ ಅಲ್ ಸಬಾ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಪಶ್ಚಿಮ ಏಷ್ಯಾದಲ್ಲಿ ಬೆಳೆಯುತ್ತಿರುವಂತಹ ಭದ್ರತಾ ಪರಿಸ್ಥಿತಿಯ ಕುರಿತು ಉಭಯ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಉದ್ವಿಗ್ನತೆ ಹೆಚ್ಚುತ್ತಿರುವಂತಹ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಕಳವಳ ವ್ಯಕ್ತಪಡಿಸಿದರು. ಅಲ್ಲದೆ ಕುವೈತ್ನ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ಮೇಲಿನ ದಾಳಿಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಶಾಂತಿ ಮತ್ತು ಸ್ಥಿರತೆಯನ್ನು ಶೀಘ್ರವಾಗಿ ಪುನಃಸ್ಥಾಪಿಸಲು ಉದ್ವಿಗ್ನತೆಯನ್ನು ಕಡಿಮೆ ಮಾಡುವುದು, ಸಂವಾದ ಮತ್ತು ರಾಜತಾಂತ್ರಿಕತೆ ಮೂಲಕ ಶಾಂತಿ ಸ್ಥಾಪನೆಗೆ ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದರು. ಕುವೈತ್ನಲ್ಲಿರುವಂತಹ ಭಾರತೀಯ ಸಮುದಾಯದ ನಿರಂತರ ಯೋಗಕ್ಷೇಮ ಮತ್ತು ಸುರಕ್ಷತೆ ಬಗ್ಗೆ ವೈಯಕ್ತಿಕವಾಗಿ ಗಮನ ಹರಿಸಿದ್ದಕ್ಕಾಗಿ ಅವರು ಕುವೈತ್ನ ಅಮೀರ್ಗೆ ಧನ್ಯವಾದ ಸಲ್ಲಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಉದ್ವಿಗ್ನತೆ ಉಂಟಾಗುತ್ತಿರುವ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ದಾಳಿಗಳನ್ನು ತಕ್ಷಣವೇ ನಿಲ್ಲಿಸಲು, ಗರಿಷ್ಠ ಸಮಯವನ್ನು ನಿರ್ವಹಿಸಲು ಮತ್ತು ಪರಿಸ್ಥಿತಿ ಮತ್ತಷ್ಟು ಉಲ್ಬಣಗೊಳಿಸಬಹುದಾದಂಥ ಯಾವುದೇ ಕ್ರಮದಿಂದ ದೂರವಿರುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ದೇಶಗಳನ್ನು ಅವರು ಒತ್ತಾಯಿಸಿದ್ದಾರೆ. ಲೆಬನಾನ್, ಇರಾನ್ ಮತ್ತು ಗಾಜಾದಲ್ಲಿ ಕದನ ವಿರಾಮಗಳನ್ನು ಸಂಪೂರ್ಣವಾಗಿ ಪಾಲಿಸುವಂತೆ ಆಂಟೋನಿಯೋ ಗುಟೆರೆಸ್ ಕರೆ ನೀಡಿದ್ದಾರೆ. ಅಂತಾರಾಷ್ಟೀಯ ಕಾನೂನಿಗೆ ಅನುಸಾರವಾಗಿ ಸಂಚಾರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷಗಳಿಗೆ ಯಾವುದೇ ಮಿಲಿಟರಿ ಪರಿಹಾರವಿಲ್ಲ ಎಂದು ಪುನರುಚ್ಚರಿಸಿದ ಅವರು, ಸಂವಾದ ಮತ್ತು ಮಾತುಕತೆಗಳ ಮೂಲಕ ಮಾತ್ರ ಶಾಂತಿ ಸ್ಥಾಪನೆ ಸಾಧ್ಯ ಎಂದು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಅಭಿಪ್ರಾಯಪಟ್ಟಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಭಟನಾಕಾರರು ಮತ್ತು ಭದ್ರತಾ ಪಡೆಗಳ ನಡುವಿನ ಘರ್ಷಣೆಯಲ್ಲಿ 30ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದು ಸುಮಾರು 200 ಮಂದಿ ಗಾಯಗೊಂಡಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಥಿಕ ಮತ್ತು ರಾಜಕೀಯ ಕುಂದುಕೊರತೆಗಳ ಕುರಿತು ಪ್ರತಿಭಟನೆಗಳನ್ನು ಮುನ್ನಡೆಸುತ್ತಿರುವಂತಹ ಪ್ರಮುಖ ನಾಗರಿಕ ಒಕ್ಕೂಟವಾದಂತಹ ಜಂಟಿ ಅವಾಮಿ ಕ್ರಿಯಾ ಸಮಿತಿಯನ್ನ ಅಧಿಕಾರಿಗಳು ನಿಷೇಧಿಸಿದ ನಂತರ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ರಾವಲ್ಕೋಟ್ ಮತ್ತು ಮುಜಾಫರಾಬಾದ್ನಲ್ಲಿ ಪ್ರತಿಭಟನಾಕಾರರು ಹಾಗೂ ಭದ್ರತಾ ಪಡೆಗಳ ನಡುವಿನ ಘರ್ಷಣೆಗಳ ನಂತರ ಸಂವಹನ ಕಡಿತಗೊಂಡ ನಡುವೆಯೂ ಮುಷ್ಕರ ಮುಂದುವರೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆಗಳು ಮುಂದುವರೆದಿದ್ದು ನೂರಾರು ಪ್ರತಿಭಟನಾಕಾರರು ಬೀದಿಗೆ ಇಳಿದಿದ್ದಾರೆ. ಭಿಂಬರ್ ಮತ್ತು ಕೋಟ್ಲಿ ನಗರಗಳಲ್ಲಿ ಬಂದ್ ಮುಂದುವರೆದಿದ್ದರಿಂದ ಈ ಪ್ರದೇಶದಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಭಾನುವಾರ ರಾತ್ರಿ ನಡೆದ ಘರ್ಷಣೆಗಳು 7 ನಾಗರಿಕರನ್ನ ಬಲಿ ತೆಗೆದುಕೊಂಡ ನಂತರ ಇತ್ತೀಚಿನ ಬೆಳವಣಿಗೆ ಇದಾಗಿದೆ. ನಾಗರಿಕರ ಮೇಲೆ ಪಾಕಿಸ್ತಾನಿ ಅಧಿಕಾರಿಗಳು ನಡೆಸಿದ ಕಠಿಣ ಕ್ರಮಕ್ಕೆ ಜಾಗತಿಕ ಖಂಡನೆ ವ್ಯಕ್ತವಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಂಟರ್ನೆಟ್ ಮತ್ತು ಮೊಬೈಲ್ ಸೇವೆ ಸ್ಥಗಿತ, ಪ್ರತಿಭಟನಾಕಾರರ ಬಂಧನ ಮತ್ತು ಹೆಚ್ಚುತ್ತಿರುವ ಉದ್ವಿಗ್ನತೆಯ ವರದಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಬ್ರಿಟನ್ ಸಂಸತ್ತಿನ 50ಕ್ಕೂ ಹೆಚ್ಚು ಸದಸ್ಯರು ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಎವೆಟ್ ಕೂಪರ್ ಅವರಿಗೆ ಪತ್ರ ಬರೆದಿದ್ದಾರೆ. ದೇಶಾದ್ಯಂತ ಜಲ ಸಂರಕ್ಷಣೆ ಮತ್ತು ಜಲಸಂಪನ್ಮೂಲ ನಿರ್ವಹಣೆಯನ್ನ ಬಲಪಡಿಸುವ ಜಲಶಕ್ತಿ ಸಚಿವಾಲಯ ಕೈಗೊಂಡಿರುವಂತಹ ವಿವಿಧ ಉಪಕ್ರಮಗಳು ಮತ್ತು ಯೋಜನೆಗಳನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಪರಿಶೀಲಿಸಿದರು. ಸಭೆಯಲ್ಲಿ ನದಿ ಜೋಡಣೆ ಯೋಜನೆಗಳಿಗೆ ತೆಗೆದುಕೊಳ್ಳುತ್ತಿರುವಂತಹ ಕ್ರಮಗಳು ಮತ್ತು ನಮಾಮಿ ಗಂಗೆ ಹಾಗೂ ಇತರ ಪ್ರಮುಖ ಕಾರ್ಯಕ್ರಮಗಳ ಕುರಿತು ಉಪರಾಷ್ಟಪತಿಯವರು ಮಾಹಿತಿಯನ್ನು ಪಡೆದುಕೊಂಡರು. ಸಮಗ್ರ ವಿಧಾನದ ಮೂಲಕ ನೀರಿನ ಸಂರಕ್ಷಣೆ ಮತ್ತು ಅಂತರ್ಜಲ ಮರುಪೂರಣವನ್ನು ಬಲಪಡಿಸಲು ಪ್ರಾರಂಭಿಸಲಾದ ಇಲಾಖೆಯ ಪ್ರಮುಖ ಉಪಕ್ರಮವಾದಂತಹ ಜಲ ಸಂಚಾಯ್ ಜನ್ಭಾಗಿದಾರಿ ಯೋಜನೆಯನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘಿಸಿದರು. ಸಭೆಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ಡಾ ರಾಜ್ಭೂಷಣ್ ಚೌಧರಿ ಮತ್ತು ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಭಾರತದ ಭೂಗಡಿಗಳಲ್ಲಿ ಸರಕು ಸಾಗಾಣಾ ಪ್ರಕ್ರಿಯೆ ಮತ್ತು ಪ್ರಯಾಣಿಕರ ಸಂಚಾರವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಸುಗಮಗೊಳಿಸಲು ವಿನಿಮಯ ಎಂಬ ಭೂ ಬಂದರು ನಿರ್ವಹಣಾ ವ್ಯವಸ್ಥೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ಉದ್ಘಾಟನೆ ಮಾಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಆಧುನಿಕ ಮತ್ತು ತಂತ್ರಜ್ಞಾನ ಆಧಾರಿತ ಗಡಿ ನಿರ್ವಹಣಾ ವ್ಯವಸ್ಥೆಯನ್ನು ನಿರ್ಮಿಸುವ ನಿಟ್ಟನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ.
ಇದು ವಿಕಸಿತ ಭಾರತ 2042 ದೃಷ್ಟಿಕೋನಕ್ಕೆ ಅನುಗುಣವಾಗಿದೆ ಮತ್ತು ವ್ಯಾಪಾರವನ್ನು ಸುಲಲಿತಗೊಳಿಸಿ ಸಂಪರ್ಕ ಮತ್ತು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದ್ದಾರೆ. ಭೂಬಂದರುಗಳು ಗಡಿ ಭದ್ರತೆಯನ್ನು ಹೆಚ್ಚಿಸಿ ವ್ಯಾಪಾರವನ್ನು ವೃದ್ಧಿಸುವುದು ಮಾತ್ರವಲ್ಲದೆ ಕಾನೂನುಬಾಹಿರ ಅತಿಕ್ರಮಣ ಮತ್ತು ಅನಧಿಕೃತ ಚಟುವಟಿಕೆಗಳನ್ನು ತಡೆಗಟ್ಟಲು ಸಹಾಯ ಮಾಡಿವೆ ಎಂದು ಹೇಳಿದ್ದಾರೆ. ಡಿಜಿಟಲ್ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ದಕ್ಷ ನಿರ್ವಹಣಾ ವ್ಯವಸ್ಥೆಗಳ ಮೂಲಕ ಗಡಿ ಭದ್ರತೆಯನ್ನು ಬಲಪಡಿಸಲು ಸರ್ಕಾರ ಬದ್ದವಾಗಿದೆ. ವಿನಿಮಯ ವೇದಿಕೆಯು ದೇಶದ ಗಡಿ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಭೂ ಬಂದರು

0: ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವ ಪ್ರಯತ್ನಗಳಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಪ್ರದೇಶದ ಸೀತಾಪುರದಲ್ಲಿ ರಕ್ಷಣಾ ಇಲಾಖೆಯ ಮೊದಲ ಬೃಹತ್ ಪ್ರಮಾಣದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಯು ಉತ್ತರ ಪ್ರದೇಶದಾದ್ಯಂತ ಇರುವ ರಕ್ಷಣಾ ಸಂಸ್ಥೆಗಳ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ ಮತ್ತು ವಿದ್ಯುತ್ ವೆಚ್ಚದಲ್ಲಿ ಗಣನೀಯ ಉಳಿತಾಯ ಮಾಡುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಶುದ್ದ ಇಂಧನ, ಸುಸ್ಥಿರತೆ ಮತ್ತು ಸಾಂಪ್ರದಾಯಿಕ ಇಂಧನ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ಜಮ್ಮು ಕಾಶ್ಮೀರದ ಜೋಜಿಲಾ ಸುರಂಗ ಮಾರ್ಗ ನಿರ್ಮಾಣ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ನಿತಿನ್ ಗಡ್ಕರಿ, 14 ಕಿಲೋಮೀಟರ್ ಉದ್ದದ ಈ ಸುರಂಗವು ಏಷ್ಯಾ ಮಾತ್ರವಲ್ಲದೆ ಭಾರತದ ಅತಿ ಉದ್ದದ ಸುರಂಗ ಮಾರ್ಗ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಹೇಳಿದ್ದಾರೆ. -4 ಕೊರೆಯುವ ಚಳಿಯಲ್ಲಿಯೇ ಕಾರ್ಮಿಕರು ಮತ್ತು ಎಂಜಿನಿಯರ್ಗಳು ಕೆಲಸ ಮಾಡಿರುವ ಪರಿಣಾಮವಾಗಿ ಇಂದು ಜಮ್ಮು ಕಾಶ್ಮೀರ ಐತಿಹಾಸಿಕ ದಾಖಲೆಯನ್ನು ಬರೆದಿದೆ. ಇದು ಕೇವಲ ಸುರಂಗ ಮಾರ್ಗ ಅಲ್ಲ, ಬದಲಿಗೆ ಭಾರತದ ಎಂಜಿನಿಯರಿಂಗ್ ಕೌಶಲ ಮತ್ತು ತಂತ್ರಜ್ಞಾನ ಕುಶಲತೆಗೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಕಾರ್ಗಿಲ್ ಮತ್ತು ಲೇಹ್ ನಡುವಿನ 18,000 ಕೋಟಿ ಮೌಲ್ಯದ ಸುರಂಗ ಯೋಜನೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಹೆಚ್ಚುವರಿಯಾಗಿ 230 ಕಿಲೋಮೀಟರ್ ಕಾರ್ಗಿಲ್ ಜನ್ಸ್ಕರ್ ರಸ್ತೆ ಯೋಜನೆಯ ಕಾಮಗಾರಿ ನಡೆಯುತ್ತಿದ್ದು 85% ಕೆಲಸ ಪೂರ್ಣಗೊಂಡಿದೆ. ಈ ಮಾರ್ಗವು 62 ಸೇತುಗಳ ನಿರ್ಮಾಣವನ್ನು ಒಳಗೊಂಡಿದೆ ಎಂದು ಸಚಿವ ನಿತಿನ್ ಗಡ್ಕರಿ ಮಾಹಿತಿಯನ್ನು ನೀಡಿದ್ದಾರೆ. ಪ್ರತಿಯೊಂದು ಹೊಸ ಜೀವವು ತಾಯಿಯ ಗರ್ಭದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಗರ್ಭಧಾರಣೆಯ ಪ್ರತಿಯೊಂದು ಹಂತವು ಸುರಕ್ಷಿತ, ಆರೋಗ್ಯಕರ ಹಾಗೂ ಗೌರವಾನ್ವಿತ ಆರೈಕೆ ಹಕ್ಕನ್ನು ಹೊಂದಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ 10 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು, ಕಳೆದ ದಶಕದಲ್ಲಿ ಈ ಉಪಕ್ರಮವು ಲಕ್ಷಾಂತರ ಗರ್ಭಿಣಿಯರಿಗೆ ಸಕಾಲಿಕ ಆರೋಗ್ಯ ತಪಾಸಣೆ, ತಜ್ಞರ ಸಮಾಲೋಚನೆ ಮತ್ತು ಸುಧಾರಿತ ತಾಯಿಯ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಸುರಕ್ಷಿತ ತಾಯ್ತನವನ್ನು ಒಂದು ಸಾಮೂಹಿಕ ಚಳವಳಿಯನ್ನಾಗಿ ಮಾಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದು ಕೇವಲ ಒಂದು ಯೋಜನೆಯಲ್ಲ, ಬದಲಾಗಿ ಪ್ರತಿಯೊಬ್ಬ ತಾಯಿ ಮತ್ತು ಹುಟ್ಟಲಿರುವ ಮಗುವಿಗೆ ಆರೋಗ್ಯಕರ ಭವಿಷ್ಯಕ್ಕಾಗಿ ಸರ್ಕಾರದ ಬದ್ದತೆಯಾಗಿದೆ. ಈ ದೂರದೃಷ್ಟಿಯ ಉಪಕ್ರಮವು ಕಳೆದ 10 ವರ್ಷಗಳಲ್ಲಿ ಭಾರತದ ಲಕ್ಷಾಂತರ ತಾಯಿಂದಿರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಮಾಧ್ಯಮವಾಗಿದೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿರುವಂತಹ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಎನ್ಟಿಎ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಇದೇ 21ರಂದು ನಡೆಯಲಿರುವಂತಹ ನೀಟ್ ಮರುಪರೀಕ್ಷಾ ಸಿದ್ದತೆಗಳನ್ನು ಪರಿಶೀಲನೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಪ್ರಶ್ನೆ ಪತ್ರಿಕೆಗಳ ತಯಾರಿಕೆಯಿಂದ ಹಿಡಿದು ಮುಂದಿನ ಎಲ್ಲ ಪ್ರಕ್ರಿಯೆಗಳವರೆಗಿನ ಸಂಪೂರ್ಣ ಗೌಪ್ಯತೆಯನ್ನು ಕಾಯ್ದುಕೊಳ್ಳುವ ಜೊತೆಗೆ ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿರುವುದನ್ನು ಕೇಂದ್ರ ಸರ್ಕಾರ ಖಚಿತಪಡಿಸಿದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಲೋಪದೋಷಗಳು ಮತ್ತು ನ್ಯೂನತೆಗಳನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ಸಾಧಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ವಿನಿಮಯ ಭೂ ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ನ್ಯೂ ಟ್ಯೂನ್ ಮಾಡಿದಿರಾ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹೆರ್ಟ್ಸ್. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಒಲವಿನ ಉಡುಗೊರೆ ಚಿತ್ರದ ಗೀತೆಯನ್ನು ಶ್ಯಾಮ್ ಸುಂದರ್ ಕುಲಕರ್ಣಿಯವರು ಬರೆದಿರುವ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್.

ಆರಂಭಿಕ ಹಂತದ ಸ್ಟಾರ್ಟ್ಅಪ್ಗಳು ಈ ಅವಕಾಶಗಳನ್ನು ಬಳಸಿಕೊಳ್ಳಬಹುದು. ಕೃಷಿ ತಂತ್ರಜ್ಞಾನ, ಆರೋಗ್ಯ ಸೇವೆ, ನವೀಕರಿಸಬಹುದಾದ ಇಂಧನ ಮತ್ತು ಸ್ಮಾರ್ಟ್ ವ್ಯವಸ್ಥೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರವರ್ತಕರಿಗೆ ಈ ಕಾರ್ಯಕ್ರಮ ಅನ್ವಯಿಸುತ್ತದೆ. ಆಯ್ಕೆಯಾದ ಸ್ಟಾರ್ಟ್ಅಪ್ಗಳಿಗೆ ಇನ್ಕ್ಯುಬೇಷನ್ ಮತ್ತು ಸ್ಥಳಾವಕಾಶ, ತಜ್ಞರ ಮಾರ್ಗದರ್ಶನ, ಪ್ರೋಟೋಟೈಪಿಂಗ್ ಸಹಾಯ, ಉದ್ಯಮ ಸಂಪರ್ಕ, ಹೂಡಿಕೆದಾರರ ಪ್ರವೇಶ ಮತ್ತು ಭೌತಿಕ ಆಸ್ತಿ ಮಾರ್ಗದರ್ಶನ ಸೇರಿದಂತೆ ಅನೇಕ ಸೌಲಭ್ಯಗಳು ಲಭ್ಯವಿರುತ್ತವೆ. ಆಸಕ್ತರು www.meriise.org ಭೇಟಿ ನೀಡಿ ಗೂಗಲ್ ಫಾರ್ಮ್ ಮೂಲಕ ತಮ್ಮ ಪಿಚ್ ಡೆಕ್ ಸಹಿತ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9448179074 ಅಥವಾ ಇಮೇಲ್ ceo@mcehasan.ac.in ಮೂಲಕ ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ.

ಕೇಳಿ ಎಸ್ ಜಾನಕಿಯವರ ಸ್ವರದಲ್ಲಿ ನಾಂದಿ ಚಿತ್ರದ ಗೀತೆಯನ್ನು. ಆರ್ ಎನ್ ಜಯಗೋಪಾಲ್ ಅವರ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಚಿತ್ರಗೀತೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ನಂದಾದೀಪ ಚಿತ್ರದ ಗೀತೆಯನ್ನ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಸೂರತ್ ಅಶ್ವಥ್ ಅವರ ಗೀತೆಗೆ ವೆಂಕಟರಾಜು ಎಂ ಅವರ ಸಂಗೀತವಿದೆ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಮತ್ತಷ್ಟು ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಈ ರಾತ್ರಿ 10 ಗಂಟೆಗೆ ಮಧುರಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ

ಇಂದಿನ ಕಾರ್ಯಕ್ರಮದಲ್ಲಿ ಬರಹಗಾರ್ತಿ ಡಾಕ್ಟರ್ ಕವಿತಾ ಕೆಜಿ ಇವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.

0: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಿಶ್ರಾಂತ ಪ್ರಾಂಶುಪಾಲರು, ಮತ್ತೆ ತುಂಬಾ ಒಳ್ಳೆ ಓದುಗರು. ನಿಮ್ಗೆ ಪರಿಚಯ ಇರುತ್ತೆ, ಈಗಾಗಲೇ ಅವರು ಆಕಾಶವಾಣಿನಲ್ಲಿ ಮಾತಾಡಿರ್ತಾರೆ. ಡಾಕ್ಟರ್ ಕವಿತಾ ಮೇಡಮ್ ನಮಸ್ಕಾರ.
1: ನಮಸ್ತೆ ಮೇಡಮ್,
0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್.
0: ವಿಶ್ರಾಂತ ಬದುಕು ಹೆಂಗನ್ನ?
1: ವಿಶ್ರಾಂತ ಬದುಕು ಸ್ವಲ್ಪ ಕಷ್ಟ.
0: ಹೌದಾ?
1: ಖಂಡಿತ, ಯಾಕೆಂದ್ರೆ ಬೆಳಗ್ಗೆ 8:30 ಎಲ್ಲ ಕೆಲಸ ಮುಗಿಸಿ ಕಾಲೇಜ್ ಕಡೆಗೆ ಹೋಗ್ತಾ ಇದ್ದವರು, ಇದ್ದಕ್ಕಿದ್ದಂಗೆ ಏನು ಇಲ್ಲದೆ ಮನೇಲಿ ಖಾಲಿಯಾಗಿರೋದು ಕಷ್ಟ. ಆದ್ರೆ ಮನೆಯಲ್ಲಿ ಪುಸ್ತಕಗಳು ಸಾಕಷ್ಟು ಇರೋದ್ರಿಂದ ಓದ್ಕೊಳ್ಬಹುದು. ಅದ್ರ ಜೊತೆಗೆ ಏನಾದ್ರೂ ಹೀಗೆ ಆಕಾಶವಾಣಿಯಲ್ಲಿ ಒಂದು ಅವಕಾಶಗಳು ಸಿಕ್ಕಾಗ ಬಂದು ನಮ್ಮ ಮಾತುಗಳನ್ನು ಹಂಚ್ಕೊಳ್ಬಹುದು. ಯಾಕೆಂತ ಹೇಳಿದ್ರೆ ನಾವು ಓದ್ದಾಗ, ನಾವು ಪಾಠ ಮಾಡ್ತಾ ಇದ್ದಾಗ ಪಾಠ ಅಂತ ಒಂದು ಪಠ್ಯ ಅಥವಾ ಕಾವ್ಯನೋ ಕವನನೋ ಶುರು ಮಾಡಿ ಕವನನ ಬಿಟ್ಟು ಬೇರೆ ಬೇರೆ ಎಲ್ಲೆಲ್ಲೋ ಕಡೆ ಸುತ್ತಾಡ್ಕೊಂಡು ಮತ್ತೆ ಕವನಕ್ಕೆ ಬರೋತ್ತಿಗೆ ತುಂಬಾ ಹೊತ್ತಾಗ್ತಿತ್ತು. ಅಂದ್ರೆ ಓದು ನಮ್ಮನ್ನ ಒಂದಿಷ್ಟು ಒಂದು ಕಡೆಗೆ ಪೂರಕವಾಗಿರುವಂತ ಮಾಹಿತಿಗಳನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಹೋಗೋದಕ್ಕೆ ತುಂಬಾ ಸುಲಭ ಆಗ್ತಿತ್ತು. ವಿದ್ಯಾರ್ಥಿಗಳು, ತರಗತಿಯ ವೇದಿಕೆ, ಇವೆಲ್ಲ ಒಂದಿಷ್ಟು ನಮ್ಮನ್ನ ಯಾವಾಗ್ಲೂ ಖುಷಿಯಾಗಿಡೋದಕ್ಕೆ ಪ್ರಯತ್ನ ಪಡ್ತಿತ್ತು. ಈಗ ಮಕ್ಕಳನ್ನ ಮಿಸ್ ಮಾಡ್ಕೊಳ್ತೀವಿ. ಓದೋದು ನಮ್ಮಲ್ಲೇ ಒಳಗೆ ಇಟ್ಕೊಳ್ಬೇಕು. ಓದೋದನ್ನ ಒಂದಿಷ್ಟು ಹಂಚಿಕೊಳ್ಳೋದು ತುಂಬಾ ಖುಷಿ ಕೆಲಸ.
0: ನಾಳೆ ಮಕ್ಕಳಿಗೆ ಇದನ್ನ ಹೇಳ್ಬೇಕು, ಹೊಸದು ಹೇಳ್ಬೇಕು
1: ಅನ್ನೋದಿದ್ದೇ ಇರುತ್ತೆ. ಅದ್ರ ಜೊತೆಗೆ ಗೊತ್ತೇ ಇಲ್ಲದ ಹಾಗೆ, ಈಗ ನಿಮಗೂ ಭಾಷಣಕ್ಕೆಲ್ಲ ಹೋದಾಗ ನೀವು ಒಂದಿಷ್ಟು ಪಾಯಿಂಟ್ಸ್ ಬರ್ಕೊಂಡೋಗಿರ್ತೀರ, ಆದ್ರೆ ವೇದಿಕೆಯಲ್ಲಿ ನಿಂತ ಮೇಲೆ ಆ ಪಾಯಿಂಟ್ಸ್ ಕೈ ಬಿಟ್ಟು ಬೇರೆ ಇನ್ನೇನೋ ಅದಕ್ಕೆ ಪೂರಕವಾಗಿರೋದನ್ನ ನೀವು ಮಾತಾಡ್ತಾ ಹೋಗ್ತಿರಲ್ಲ. ಹಾಗೆ ಪಠ್ಯಗಳು, ಕಾವ್ಯಗಳು ಅಷ್ಟೇ. ನಾವು ರೆಡಿಯಾಗಿ ಹೋಗಿರ್ತೀವಿ, ರೆಡಿಯಾಗಿ ಪಾಯಿಂಟ್ಸ್ ಹಾಕೊಂಡು ಹೋಗಿ ಅಲ್ಲಿ ಹೋಗುವಾಗ ನಾವು ಏನ್ ಪಾಯಿಂಟ್ಸ್ ಹಾಕೊಂಡಿರ್ತೀವಿ ಅದನ್ನ ಬಿಟ್ಟು ಬೇರೆ ಏನೇನೇನೇನೋ ಹೇಳಿರ್ತೀವಿ. ಅದು ಬಹುಶಃ ಕಾವ್ಯದ ಶಕ್ತಿ, ಸಾಹಿತ್ಯದ ಶಕ್ತಿ ಅದು. ಅದ್ರ ಜೊತೆಗೆ ನಮ್ಮ ಒಂದಿಷ್ಟು ಓದು,
0: ಈ ಕನ್ನಡ ಸಾಹಿತ್ಯದವ್ರಿಗೆ ಅದು ದೊಡ್ಡ ಶಕ್ತಿ. ಅವ್ರಿಗೊಂದು ಅಂದ್ರೆ ಒಂದು ಚೌಕಟ್ಟಿರೋದು ಅಲ್ವಾ, ಚೌಕಟ್ಟಿರೋದಿಲ್ಲ. ಆಮೇಲೆ ಮಾತೃಭಾಷೆಯನ್ನ ಪಾಠ ಮಾಡುವಂತವ್ರು ನೀವು, ನಿಮ್ಗೆ ಎಲ್ಲರಿಗಿಂತ ಹೆಚ್ಚು ಮಕ್ಕಳು ಪ್ರೀತಿ ಮಾಡ್ತಾರೆ, ಸಿಗ್ತಾರೆ. ಆಮೇಲೆ ಸುಲಭ ಆಗುತ್ತೆ ಅವ್ರಿಗೆ ಕಮ್ಯುನಿಕೇಶನ್ ಎಲ್ಲ ತುಂಬಾ ಸುಲಭ ಆಗುತ್ತೆ ಅಲ್ವಾ?
1: ಹೌದು, ಸತ್ಯವಾದ ಮಾತು ಮಕ್ಕಳ ಜೊತೆ ಕೂತಾಗ.
0: ಈಗ ನೀವು ಮಾತಾಡ್ತಾ ಹೇಳಿದ್ರಲ್ಲ ಕಷ್ಟ ಅನ್ನಿಸ್ತಿದೆ ನನಗೆ ಅಂತ, ಇದು ನನಗೆ ಬಹಳ ಆಶ್ಚರ್ಯ. ಅದರಲ್ಲೂ ಹೆಣ್ಮಕ್ಳು, ಅದರಲ್ಲೂ ಅಂತ ಹೇಳಬಾರ್ದು ನಾನು, ಆದ್ರೂ ಹೇಳ್ತೀನಿ. ಯಾಕಂದ್ರೆ ನಮ್ಮ ಸಾಮಾಜಿಕ ಚೌಕಟ್ಟೆ ಆಗಿದೆ, ಮಹಿಳೆಯರಿಗೆ ಸ್ವಲ್ಪ ಹೆಚ್ಚು ಜವಾಬ್ದಾರಿ. ನಾವು ಅದಕ್ಕೆ ಏನೇನೋ ಅನುಕೂಲಗಳನ್ನ ಮಾಡ್ಕೊಂಡಿದೀವಿ, ಕೆಲಸಕ್ಕೆ ಸಹಾಯಕ್ಕೆ ಬರ್ತಾರೆ ಮನೆಯಲ್ಲಿ, ಮನೆಯವರು ಸಹ ಸಹಾಯ ಮಾಡ್ತಾರೆ. ಅದೆಲ್ಲ ಇದ್ದಾಗ್ಯೂ ಒಂದ್ ಸ್ವಲ್ಪ ಬರ್ಡನ್ ಇದ್ದೇ ಇರುತ್ತೆ ಅಂತ ನನ್ನ ಅನಿಸಿಕೆ. ಸ್ವಲ್ಪ ಇದ್ದೇ ಇರುತ್ತೆ ಇಲ್ಲಿ. ಹೆಚ್ಚು ಜವಾಬ್ದಾರಿಯನ್ನ ತೆಗೆದುಕೊಂಡು ಅಥವಾ ಸಮಾನ ಜವಾಬ್ದಾರಿಗಳನ್ನ ನಿರ್ವಹಿಸ್ಕೊಂಡು ಮನೆಗೆ ಹೋಗಿನೋ, ಮನೆಯಲ್ಲಿ ಗಂಡಸರಿಗಿರುವ ಹಾಗೆ ಹೆಂಗಸರಿಗೂ ಜವಾಬ್ದಾರಿಗಳಿರುತ್ತೆ. ಅದನ್ನು ಮಾಡ್ಕೊಂಡು, ಪಾಠನೂ ಮಾಡ್ಕೊಂಡು, ಹೆಚ್ಚಿಂದೇನೋ ಓದ್ಕೊಂಡು, ಎಲ್ಲ ಸಾಮಾಜಿಕ ಚಟುವಟಿಕೆಗಳು ನಡೆದಾಗ ಅಯ್ಯೋ ಅಲ್ಲಿ ಹೋಗ್ಬೇಕಿತ್ತು, ಇಲ್ಲಿ ಹೋಗ್ಬೇಕಿತ್ತು, ನನಗೆ ಹೋಗಕ್ ಆಗ್ತಿಲ್ಲ, ಈ ತರದೇ ಗಡಿಬಿಡಿನಲ್ಲಿ ಇರ್ತೀವಿ. ಎಲ್ಲರೂ ಕಾಯೋದೇನಂತಂದ್ರೆ ನಾನು ರಿಟೈರ್ ಆದ್ಮೇಲೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ನೀವೇನ್ ಪ್ಲಾನ್ ಮಾಡ್ಲಿಲ್ವಾ?
1: ಇಲ್ಲ, ಪ್ಲಾನ್ ಮಾಡಿದೀನಿ. ಈಗ ನೀವೇ ಹೇಳ್ದಾಗೆ ಹೆಂಗಸರಿಗೆ ನಮ್ಗೆ ರಜೆ ಸಿಕ್ಕಿದ ತಕ್ಷಣ ನಾವು ಮೂಲೆ ಮುಡ್ಕೊ ಎಲ್ಲ ಹುಡ್ಕೊಂಡು ಪುಸ್ತಕದ ಕಬೋರ್ಡ್ ಕ್ಲೀನ್ ಮಾಡೋದು, ಬಟ್ಟೆ ಕ್ಲೀನ್ ಮಾಡೋದು, ಅಡುಗೆ ಮನೆ ಕ್ಲೀನ್ ಮಾಡೋದು ಎಲ್ಲವೂ ಇದಾವೆ. ಬಹುಶಃ ನಾನು 35 ವರ್ಷ ಸರ್ವಿಸ್ ಅಲ್ಲಿ ಅದ್ರ ಜೊತೆಗೆ ಇದನ್ನೂ ತೂಗಿಸ್ಕೊಂಡು ಬಂದಿರೋದ್ರಿಂದ ಮಧ್ಯದಲ್ಲಿ ರಜೆ ಸಿಕ್ಕದಾಗ ಬಹಳ ಖುಷಿ ಆಗ್ತಾ ಇತ್ತು ಸಿಎಲ್ ಹಾಕೊಂಡಾಗ. ಆದ್ರೆ ಈಗ ಸಿಎಲ್ ಅಲ್ಲ, ನಾನು ಇನ್ನು ಯಾವಾಗ್ಲೂ ಮನೇಲೇ ಇರಬೇಕು ಅನ್ನೋದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ಬೆಳಗ್ಗೆ ಹೇಳೋವಾಗ ಒಂದಿಷ್ಟು ನಿಧಾನವಾಗಿ ಹೇಳ್ಬೋದು, ಅಥವಾ ಅರ್ಜೆಂಟ್ ಅರ್ಜೆಂಟ್ ಗಡಿಬಿಡಿಯಲ್ಲಿ ದಾವಂತದಲ್ಲಿ ಕೆಲಸ ಮಾಡಬೇಕಾಗಿಲ್ಲ. ಆದ್ರೆ ಆದ್ರೂ ಅವತ್ತಿನಿಂದ ಇವತ್ತಿನವರೆಗೆ ಒಂದು ಟೈಮ್ ಟೇಬಲ್ ನಮ್ಗೆ ಮಾನಸಿಕವಾಗಿ ಹೊಂದಾಣಿಕೆ ಆಗಿರೋದ್ರಿಂದ 8:30 ಅಡಿಗೆ ಮನೇಲಿ ಏನೂ ಕೆಲಸಗಳು ಉಳಿದಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಲ್ಟಿ ಟಾಸ್ಕ್, ನಾವು ಆ ಕೆಲಸ ಮಾಡ್ತಾ ಇನ್ನೊಂದು, ಈ ಕೆಲಸ ಮಾಡೋತ್ತಿಗೆ ಇನ್ನೊಂದು. ಗ್ಯಾಸ್ ಅಲ್ಲಿ ಅಡಿಗೆ ಕುದಿಯಕ್ಕೋ ಬೇಯಕ್ಕೋ ಇಟ್ಟ ಮೇಲೂ ಮಧ್ಯದಲ್ಲಿ ಅಲ್ಲೆಲ್ಲೋ ಒರೆಸ್ಕೊಳ್ಳೋದು, ಕ್ಲೀನ್ ಮಾಡ್ಕೊಳ್ಳೋದು, ಪಾತ್ರೆ ಬೆಳ್ಕೊಳ್ಳೋದು, ಹೀಗೆ ಎರಡೆರಡು ಮೂರು ಕೆಲಸ ಏಕಕಾಲಕ್ಕೆ ನಾವು ಮಾಡ್ಕೊಂಡು ರೂಢಿಯಾಗಿರೋದ್ರಿಂದ ನಾವು ಹೆಚ್ಚು ಸೋಮಾರಿಗಳಾಗಿರಕ್ ಸಾಧ್ಯ ಆಗ್ತಿಲ್ಲ. ಅಥವಾ ಎಲ್ಲ ಉದ್ಯೋಗಸ್ಥ ಮಹಿಳೆಯರ ಹಣೆಪಾಡುನು ಅದೇನೆ. ಆಮೇಲೆ ಮನೆ ಕೆಲಸಗಳನ್ನ ಬಹುಶಃ ಭಾನುವಾರಗಳು ಅಥವಾ ಇನ್ಯಾವುದೋ ದಿವಸಗಳಲ್ಲೋ ನಾವು ಮಾಡ್ಕೊಳ್ಳೋದ್ರಿಂದ ಇಡೀ

0: ದಿವಸ ಅಡಿಗೆ ಮನೆಯಲ್ಲೋ ಮನೆಯಲ್ಲೋ ಕೆಲಸ ಮಾಡ್ಕೊಂಡು ಕಾಲ ಕಳೆಯೋಕ್ಕೆ ಬಹುಶಃ ನಮ್ಮಂಥವ್ರಿಗೆ ಸಾಧ್ಯ ಆಗಲ್ಲ. ಆದರೆ ನನಗೆ ಓದೋ ಒಂದು ಹವ್ಯಾಸ ಇರೋದ್ರಿಂದ ಪುಸ್ತಕಗಳನ್ನು ಓದೋದು, ಒಂದಿಷ್ಟು ಏನೋ ಮಾಡ್ಕೊಳ್ಳೋದು, ಅದ್ರ ಜೊತೆ ಸಾಗೋದು ಇಷ್ಟ ಆಗುತ್ತೆ.
1: ತೃಪ್ತಿ ಬದುಕು ಎಷ್ಟು ತೃಪ್ತಿ ಕೊಟ್ಟಿದೆ
0: ತುಂಬಾ
1: ಅಂದ್ರೆ, ಇನ್ನು ಏನಾರು ಮಾಡ್ಬೇಕಿತ್ತು ಅಂತ ಅನ್ಸಿದ್ಯಾ, ಅಥವಾ ಏನೇ ಅನ್ಕೊಂಡಿದ್ರಿ ಅದೆಲ್ಲ ನನ್ಗೆ ತೃಪ್ತಿ ಕೊಟ್ಟಿದೆ ಅಂತ ಅನ್ಸ್ತಿದ್ಯಾ?
0: ಮೇಸ್ಟ್ರಾಗಿ ನನಗೆ ತುಂಬಾ ತೃಪ್ತಿಯಾಗಿ ನಾನು ಇದ್ದೆ. ಆದರೆ ಆಸ್ ಎ ಅಡ್ಮಿನಿಸ್ಟ್ರೇಟರ್ ವಿಷಯಗಳು ಒಂದೊಂದು ಒಂದೊಂದು ಹೊಸ ಹೊಸದಾಗಿ ಕಾನೂನುಗಳು, ರೂಲ್ಸು, ಮತ್ತಿನ್ನೇನೋ ಹೊಸ ಹೊಸ ಪ್ರಾಬ್ಲಮ್ಗಳು, ಇವತ್ತಿನ ವಿದ್ಯಾರ್ಥಿಗಳು ಅವೆಲ್ಲ ಹೊಸ ಹೊಸದಾಗಿ ಬಂದಾಗ ಕಲಿಯೋದು ಇನ್ನು ತುಂಬಾನೇ ಇದೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಸರ್ಕಾರನೋ ಅಥವಾ ಕಲೆ ಶಿಕ್ಷಣ ಇಲಾಖೆನೋ ವಿಶ್ವವಿದ್ಯಾನಿಲಯಗಳು ಒಂದು ಡಾಕ್ಯುಮೆಂಟೇಷನ್ಗೆ ಹೆಚ್ಚು ಒತ್ತು ಕೊಡ್ತಾ ಇರೋದ್ರಿಂದ ಮಕ್ಕಳ ಕಡೆಗೆ ನಾವು ಹೆಚ್ಚು ಗಮನ ಕೊಡೋದಕ್ಕಾಗ್ತಾ ಇಲ್ಲ. ಸೆಮಿಸ್ಟರ್ ಸಿಸ್ಟಮ್ ಬಂದ ಮೇಲೆ ನಾವು ವಿದ್ಯಾರ್ಥಿಗಳ ಜೊತೆನ ಸಂಪರ್ಕ ಇದೆಯಲ್ಲ, ಆ ಸ್ನೇಹಶೀಲ ಪ್ರವೃತ್ತಿ ನಮಗಾಗ್ಲಿ ಅವರಿಗಾಗ್ಲಿ ಒಡನಾಟ ಸಂಸರ್ಗ ಅವೆಲ್ಲ ಕಡಿಮೆ ಆಗ್ತಾ ಇದೆ. ನಾವೆಲ್ಲ ಮೊದಲು ಪಾಠ ಮಾಡುವಾಗ ಎಷ್ಟೋ ಸರಿ, ಈಗ ಅನುಪಮ ನಿರಂಜನ ಅವರ ಮಾಧವಿ ಇದೆಯಲ್ಲ ಅದೊಂದು ಪುಸ್ತಕ, ಮತ್ತೆ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದು. ನಾನು ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಆಪ್ತ ಸಮಾಲೋಚನೆ ಮಾಡ್ತಾ ಇದ್ದಾಗಲೆಲ್ಲ ಒಂದಷ್ಟು ಮಕ್ಕಳ ಹತ್ರ ಮಾತಾಡ್ತಾ ಮಾತಾಡ್ತಾ ಕೆಲವು ವಿಚಾರಗಳನ್ನ ಹೇಳ್ತಾ ಹೇಳ್ತಾ ಆ ಮಕ್ಕಳಿಗೆ ಆ ಪುಸ್ತಕಗಳನ್ನ ತಂದುಕೊಡ್ತಾ, ಹಾಗೆ ಮಕ್ಕಳಲ್ಲಿ ಒಂದಿಷ್ಟು ಸಾಹಿತ್ಯದ ವಿಚಾರವಾಗಿನೋ ಆಪ್ತ ಸಮಾಲೋಚನೆ ವಿಚಾರವಾಗಿಯೋ ಅವರ ಬಡತನ, ಮಾನಸಿಕ ಒತ್ತಡಗಳು ಇವನ್ನೆಲ್ಲ ನಾನು ಮಾತಾಡ್ತಾ ಇದ್ದಾಗ ಅಂತಹ ಪುಸ್ತಕಗಳನ್ನ ತುಂಬಾ ಮನೆಯಲ್ಲಿ ತಂದಿಟ್ಕೊಂಡು ಆ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದೆ. ಇವತ್ತಿನ ಮಕ್ಕಳಿಗೂ ಅದೇ ಸಮಸ್ಯೆ ಇದೆ. ಈಗ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದು ಸೀರೀಸ್ ಅಲ್ಲಿ 5 ಸೀರೀಸ್ ಬಂದಿದೆ. ಆ ಪುಸ್ತಕಗಳನ್ನು ವರ್ಷಗಟ್ಟಲೆ ಕೊಟ್ಟರು ಅವರದನ್ನ ಹಾಗೆ ವಾಪಸ್ ತಂದು ಕೊಡ್ತಾರೆ ಹೊರತು ತಾವು ಇಟ್ಕೊಳ್ತೀವಿ ಮೇಡಮ್ ಇಟ್ಕೊಳ್ಳ ಅಂತ ಕೇಳೋದಿಲ್ಲ. ನಾನು ಅದನ್ನ ಕೊಡುವಾಗ ಹಾಗೇನೆ ಕೊಡೋದು, ಓದಿ ಇಟ್ಕೊಳ್ಳಿ ಮಕ್ಕಳೇ, ನಿಮ್ಗೇನಾದ್ರೂ ಸಮಸ್ಯೆ ಆದಾಗ ಅದನ್ನ ಓದಿ, ನಿಮ್ಗೊಂದಿಷ್ಟು ಹಗುರ ಆಗುತ್ತೆ. ಜಗತ್ತಲ್ಲಿ ನಮಗಿಂತ ತುಂಬಾ ಕಷ್ಟದಲ್ಲಿದ್ದವರು ಗೆದ್ದು ಬಂದಿದ್ದಾರೆ ಅನ್ನುವ ಪಾಠ ಕೊಡುತ್ತೆ ಅದು ಅಂತ. ಆದ್ರೆ ಇವತ್ತು ಮಕ್ಕಳಿಗೆ ಓದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನಾವು ಅವರನ್ನ ಸಾಧ್ಯ ಮಾಡ್ತಿಲ್ವೋ ಅಥವಾ ಕೈಯಲ್ಲಿರೋ ಮೊಬೈಲೇ ಅವರನ್ನ ಸಾಧ್ಯ ಮಾಡಿಕೊಡ್ತಿಲ್ವೋ, ಇವೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಪುಸ್ತಕ ಓದಿ ಅಂತ ಹೇಳಿ ಈಗ ನಾವು ಶಾಲಾ ಕಾಲೇಜುಗಳಲ್ಲೆಲ್ಲ ಬೇರೆ ಏನು ನಗದು ಹಣವನ್ನು ಮತ್ತೊಂದನ್ನು ಗಿಫ್ಟ್ ಆಗಿ ಕೊಡ್ತಿಲ್ಲ, ಪುಸ್ತಕಗಳನ್ನೇ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಯಾಕೆ ಅಂದ್ರೆ ಕಾಲೇಜಲ್ಲಿ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಅದನ್ನ ಓದೋಣ ಅನ್ನೋ ಕುತೂಹಲಕ್ಕಾದ್ರೂ ಓದಬಹುದೋ ಏನೋ ಅಂತ. ಹಾಗಾಗಿ ಪುಸ್ತಕದಿಂದ ದೂರ ಉಳಿತಿದ್ದಾರೆ ಮಕ್ಕಳು. ಅದು ನಾವು ಪಾಠ ಮಾಡೋರು ಪಾಠದ ಜೊತೆಗೆ ಒಂದ್ 20 ನಿಮಿಷದ ಆಚೆಗೆ ನಾವು ಪಠ್ಯೇತರವಾಗಿ ಮಾತಾಡ್ತೀವಿ. ನಾವು ಜೀವನ ಮೌಲ್ಯಗಳು, ಅಪ್ಪ ಅಮ್ಮ, ಸಮಾಜ, ನೈತಿಕತೆ ಅಂತೆಲ್ಲ ಅದನ್ನ ಮಕ್ಳು ಕೇಳುವಾಗ ತುಂಬಾ ಆಸಕ್ತಿಲಿ ಕೇಳ್ತಾರೆ. ಅದನ್ನ ಅನುಷ್ಠಾನ ಮಾಡ್ಕೊಳ್ಳೋದಿಲ್ಲ, ನಡ್ಸ್ಕೊಳ್ಳಲ್ಲ. ತುಂಬಾ ಸಣ್ಣ ಸಣ್ಣ ವಿಚಾರಗಳಲ್ಲೂ ಅವರಿಗೊಂದು ಉದಾಸೀನ. ಇವೆಲ್ಲ ನೋಡಿದಾಗ ನಾವು ಮೇಸ್ಟರ್ ಆಗಿ ಎಲ್ಲೋ ತಪ್ಪುತ್ತಿದೀವ, ಈಗ ನಾವು ರೀಚ್ ಆಗ್ತಾ ಇಲ್ಲ. ಮೊದಲಿನ ಒಂದ್ ಸಂತೃಪ್ತಿ ಇದೆಯಲ್ಲ ಮೇಸ್ಟರ್ಗಳಾಗಿ ನಾವು ಪಾಠ ಮಾಡ್ತಿದ್ದಾಗ ಮೊದಲು ಸಿಕ್ತಿದ್ದ ತೃಪ್ತಿ ಎಷ್ಟು ಅಂದ್ರೆ
2: 35 ವರ್ಷದಿಂದ
0: ಈಗ ಒಂದು 10 ವರ್ಷದಿಂದ ಈಚೆಗೆ ಕರೋನಾದ ನಂತರದಲ್ಲಿ ಯಾವಾಗ ನಮ್ಗೆ ಆನ್ಲೈನ್ ಅಲ್ಲಿ ಪಾಠ ಮಾಡೋಕ್ಕೆ ಶುರು ಮಾಡಿದ್ವೋ ಆಗೆಲ್ಲ ಆನ್ಲೈನ್ ಅಲ್ಲಿ ಪಾಠ ಮಾಡೋದಕ್ಕೆ ನಮ್ಗೆ ಮೊಬೈಲ್ಗಳೇ ಬೇಕು. ಈ ಇತ್ತೀಚಿನವರೆಗೂ 2018-19-20 ತನಕ ತುಂಬಾ ತೃಪ್ತಿ ಇತ್ತು. ನಾವು ಪಾಠ ಮಾಡಿದ್ರು ಮಕ್ಳು ಕೇಳ್ತಿದ್ರು, ರಿಯಾಕ್ಟ್ ಮಾಡ್ತಿದ್ರು. ನಾವು ಇಂಥ ಪುಸ್ತಕಗಳನ್ನ ಓದ್ದಾಗ, ಅರೆ ಶತಮಾನದ ಮೌನ ಇದೆಯಲ್ಲ ಅದನ್ನ ಓದ್ದಾಗ ನಾನು ಅದನ್ನ ಮಕ್ಕಳಿಗೆ ಅದ್ರ ಬಗ್ಗೆ ಹೇಳಿದ್ದೆ. 4-5 ವಿದ್ಯಾರ್ಥಿಗಳು ನನ್ನ ಹಿಂದೆನೆ ಬಂದು ಮೇಡಮ್ ಆ ಪುಸ್ತಕ ಕೊಡಿ ಮೇಡಮ್ ಓದ್ತೀವಿ ಅಂತ ಹೇಳೋಷ್ಟರ ಮಟ್ಟಿಗೆ ಆ ಮಕ್ಕಳಿಗೆ ನಾವು ಹೇಳೋ ಸಾಹಿತ್ಯನೋ ಪುಸ್ತಕನೋ ಜ್ಞಾನನೋ ಬೇಕಾಗ್ತಿತ್ತು. ಆದ್ರೆ ಇವತ್ತು ಮಕ್ಕಳು ಕೇಳಿಸ್ಕೊಳ್ಳಲ್ಲ ಅದನ್ನ ಒಂದೂ. ಈಗ ಒಂದು 4-5 ವರ್ಷದಿಂದಲೂ ಪುಸ್ತಕಗಳ ಬಗ್ಗೆ ನಾವು ಏನ್ ಮಾತಾಡಿದ್ರು ಕೇಳಿಸ್ಕೊತಾರೆ, ಆದ್ರೆ ಬಂದು ಪುಸ್ತಕ ಕೊಡಿ ನಾವು ಓದ್ತೀವಿ ಅದು ಎಲ್ಲಿ ಸಿಗುತ್ತೆ ಯಾವ ಕುತೂಹಲನೂ ಅವರು ರೂಢಿಸ್ಕೊಳ್ತಾ ಇಲ್ಲ. ಇದು ನಾವೇ ಎಡವಿದೀವೋ ಅವರೇ ಎಡವಿದಾರೋ ಅವ್ರ ಕೈಯಲ್ಲಿರೋ ಮೊಬೈಲ್ ಎಡವಿಸ್ತಾ ಇದೆಯೋ ಏನು ಗೊತ್ತಾಗ್ತಾ ಇಲ್ಲ ನಮ್ಗೆ.
1: ಅದ್ರಲ್ಲಿ ಎಲ್ಲೋ ಒಂದು ಇದು ಒಂದು ಸರಪಳಿ ಏನಿದೆ ಅದು ಎಲ್ಲೋ ಮಿಸ್ ಆಗಿದೆ ಅಂತ ಅನ್ಸುತ್ತೆ.
0: ಹೌದು
1: ಅಲ್ವಾ ಕೊಂಡಿ?
0: ಹೌದು ಹೌದು,
1: ಹಂಗೆ ಅನ್ಸುತ್ತೆ. ಈ ಕಾಲ ಇಷ್ಟೊಂದು ವೇಗದ ಬದುಕ ಇದು ಅಂತ ಅನ್ಸ್ಬಿಡುತ್ತೆ. ಹಂಗೆ ದಿನಗಳು ಕಳೆಯೋದೇ ಗೊತ್ತಾಗಲ್ಲ, ಸೆಮಿಸ್ಟರ್ ಮುಗಿಯೋದು ಗೊತ್ತಾಗಲ್ಲ. ಸವಾಲುಗಳು ಬರೀ ವಿದ್ಯಾರ್ಥಿಗಳು ಮುಂದಿದಾವ, ಮೇಸ್ಟರ್ ಮುಂದಿದಾವ, ಅಥವಾ ನಮ್ಮ ಶಿಕ್ಷಣ ಪದ್ಧತಿ ಮುಂದಿದಾವ, ಏನಂತ ಹೇಗಿದನ್ನ ನೀವು ಅಂದ್ರೆ ಒಬ್ಬ ಪ್ರಾಂಶುಪಾಲರಾಗಿ, ಒಬ್ಬ ಪಾಠ ಮಾಡುವ ಮೇಸ್ಟ್ರಾಗಿ, ವಿದ್ಯಾರ್ಥಿಗಳ ಜೊತೆಗೆ 35 ವರ್ಷ ಒಡನಾಡಿದೀರಾ, ಈಗ ಆಚೆ ಬಂದು ನಿಂತು ನೋಡಿದಾಗ ಏನ್ ಅನ್ಸತ್ತೆ? ಏನಾದ್ರೂ ಆಶಾಭಾವನೆ ಇದೆಯಾ?
0: ಆಶಾಭಾವನೆನ ಬಿಡಂಗಿಲ್ಲ ನಾವು. ಯಾಕೆಂದ್ರೆ ಇಂದಿನ ಯುವಕರೇ ಮುಂದಿನ ಪ್ರಜೆಗಳು. ನಾನು ತುಂಬಾ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಹೆಣ್ಣು ಅಂದ್ರೆ ಹೆಮ್ಮೆ, ನಾವು ಹೆಮ್ಮೆಯಾಗಿ ಬದುಕಬೇಕು. ಮಕ್ಕಳೇ, ಏನು ಮನೆಯಲ್ಲಿ ಭಿನ್ನ ಭಾವ ತೋರಿದ್ರು ಹೆಣ್ಣು ಅನ್ನೋಳು ಸೃಷ್ಟಿಕರ್ತೆ. ಅದ್ರ ಸೃಷ್ಟಿ ಮಾಡುವಂತ ಸುಲಭವಾದ ಕೆಲಸ ಅಲ್ಲ. ಅದರಿಂದ ನಾವು ಒಂದಿಷ್ಟು ಶಿಸ್ತು ಕಲಿಯೋಣ ಅಂತೆಲ್ಲವನ್ನೂ ಹೇಳ್ತೀವಿ. ಆದ್ರೆ ಇವತ್ತು ಪಠ್ಯ ತುಂಬಾ ಚೆನ್ನಾಗಿರೋದು ಬರ್ತಾ ಇದೆ, ಆದ್ರೆ ಆ ಪಠ್ಯ ಮಾಡೋದಕ್ಕೆ ನಮ್ಗೆ ಟೈಮ್ ಆಗ್ತಾ ಇಲ್ಲ. ಒಂದು ಯಾಕೆ ಅಂತ ಹೇಳಿದ್ರೆ, ಸೆಮಿಸ್ಟರ್ ಸಿಸ್ಟಮ್ 4 ತಿಂಗಳಿದ್ರು ಅದರಲ್ಲಿ ಸರ್ಕಾರಿ ರಜೆ, ಮೇಷಗಳ ಹಕ್ಕ ರಜೆ, ಮತ್ತೆ ಇದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಕಾರ್ಯಕ್ರಮಕ್ಕೆ ಮಕ್ಕಳ ಮೆರವಣಿಗೆ ಕರ್ಕೊಂಡು ಹೋಗಕ್ಕೆ ಬರೋರು, ಹೀಗೆ ಮಕ್ಕಳನ್ನ ಬಿಡದೆ ಹೋದ್ರೆ ಜಗಳ ಮಾಡೋರು ನಮ್ಮ ಜೊತೆಯಲ್ಲಿ. ನಾವು ಪ್ರೆಸ್ ಕಾನ್ಫರೆನ್ಸ್ ಕರೀತೀವಿ, ನೀವು ನಮ್ಮ ಜೊತೆ ಸರಿಯಾಗಿ ನಡ್ಸ್ಕೊಂಡಿಲ್ಲ ಅಂತ ಹೇಳೋರು ಇತ್ಯಾದಿಗಳ ಜೊತೆಯಲ್ಲಿ ನಮ್ಮ ಮಕ್ಕಳನ್ನ ಒಳಗೆ ಕೂರಿಸ್ಕೊಂಡು ಪಾಠ ಮಾಡಿಸೋ ಪ್ರಯತ್ನವನ್ನ ನಾವು ಮಾಡ್ತಿರ್ತೀವಿ. ಮೊದಲು 115 ಮಕ್ಕಳು ಇರಬೇಕಿತ್ತು ಒಂದು ಕ್ಲಾಸಲ್ಲಿ, ಇವತ್ತು ಮಕ್ಕಳ ಸ್ಟ್ರೆಂತ್ ಕಡಿಮೆ ಮಾಡಿ 75 ಮಕ್ಕಳಿಗೆ ಇಳಿಸಿದ್ದಾರೆ. ಅದು ಒಂದ್ ರೀತಿಯಲ್ಲಿ ಒಳ್ಳೇದಾಗಿದೆ, ವಿದ್ಯಾರ್ಥಿಗಳಿಗೆ ಇಂಡಿವಿಜುವಲ್ ಅಟೆನ್ಷನ್ ನಾವು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಏನಾಗುತ್ತೆ ಅಂತಂದ್ರೆ, ಡಯಾಸ್ ಇಲ್ಲದೆ ಇರುವಂತ ತರಗತಿಗಳಲ್ಲಿ 75 ಮಕ್ಕಳಾದ್ರೂ ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳಿದಾರಲ್ಲ, ಅವ್ರ ಕೈಯಲ್ಲಿ ಇಟ್ಕೊಂಡು ಮೊಬೈಲ್ ಅನ್ನ ಏನೋ ಆಟ ಆಡ್ತಿರ್ತಾರೆ ಹೊರತು ಮೇಸ್ಟರ್ಗಳಿಗೆ ಅವರನ್ನ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿನೇ ಇಲ್ಲದಂಗ ಆಗ್ಬಿಡುತ್ತೆ. ಈ ತರದ್ದೆಲ್ಲ ಸಮಸ್ಯೆಗಳಿದಾವೆ. ಅದರಲ್ಲೂ ಒಂದಷ್ಟು ಮಕ್ಕಳು ಓದ್ತಾರೆ ಚೆನ್ನಾಗಿ, ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಳ್ತಾರೆ. ಓದ್ಬೇಕು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದೋದು ಎಲ್ಲಿ, ಪುಸ್ತಕಗಳು ಹೇಗೆ ಇತ್ಯಾದಿಗಳ ಬಗ್ಗೆ ಎಲ್ಲ ಅವ್ರು ಕೇಳೋರು ಇದ್ದಾರೆ. ಜೊತೆಗೆ ವಿಶೇಷವಾಗಿ ನಾವಿದ್ದ ಕಾಲೇಜಿನ ಗ್ರಂಥಪಾಲಕರು ಆ ಲೈಬ್ರರಿಯನ್ನ ಚೆನ್ನಾಗಿ ಬಳಸ್ಕೊಳ್ಳುವಂತ ವಿದ್ಯಾರ್ಥಿಗಳಿಗೆ ಒಂದಷ್ಟು ಪ್ರೈಸ್ ಕೊಡೋದಕ್ಕೆ ಶುರು ಮಾಡಿದ್ರು 1-2 ವರ್ಷದಿಂದ. ಅದು ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಇದ್ದ ಹಾಗೆ. ಜೊತೆಗೆ ಅವ್ರು ಏನ್ ಬೇಕು ಪುಸ್ತಕಗಳನ್ನ ತಮ್ಮ ಹೆಸರಲ್ಲೇ ಕೊಡೋದು, ಮೇಷ್ಟ್ರಗಳ ಹೆಸರಲ್ಲಿ ಕೊಡಿಸೋದು, ಬೇರೆ ಬೇರೆ ಅವ್ರನ್ನ ಕರೆಸಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೇಗೆ ಮೋಟಿವೇಟ್ ಮಾಡಬೇಕು ಅನ್ನೋದು, ಈ ತರದೆಲ್ಲ ಮಾಡಿದಾಗ ನಮ್ಮಲ್ಲಿ 2180 ಮಕ್ಕಳ ಪೈಕಿ 80 ಮಕ್ಕಳು ನಮ್ಮ ನಿರೀಕ್ಷೆಗೆ ಸ್ಪಂದಿಸ್ತವೆ, ಎಲ್ಲ ಸೌಲಭ್ಯ ಸವಲತ್ತುಗಳನ್ನು ಬಳಸ್ಕೊಳ್ತಾರೆ. ಅದೇ ಸರ್ಕಾರ ಕೊಡ್ತಿರುವಂತಹ ಟ್ಯೂಷನ್ ಫೀಸ್ ಇಲ್ಲದಿರುವ ಹೆಣ್ಮಕ್ಳಿಗೆ ಟ್ಯೂಷನ್ ಫೀಸ್ ಇಲ್ಲ, ಅದನ್ನ ಕೂತು ಓದಿ ಚೆನ್ನಾಗಿ ಬದುಕಬೇಕು ಅಂತ ಅನ್ಕೊಳ್ಳೋ ಮಕ್ಕಳು ಬಹಳ ಕಡಿಮೆ ಇದ್ದಾರೆ. ಅದೇ ಅದರಲ್ಲೂ ಒಂದಷ್ಟು ಮಕ್ಕಳು ನಮಗೆ PG ದುಡ್ಡು ಕೊಡಕ್ಕಾಗಲ್ಲ ಮೇಡಮ್, ಪಕ್ಕದ ಹಾಸ್ಟೆಲ್ಗಳಲ್ಲಿ ಒಂದಿಷ್ಟು ಸೀಟ್ ಕೊಡಿಸಿ ಅಂತ ಹೇಳಿ ರಜದಲ್ಲೆಲ್ಲ ಅಲ್ಲಿ ಕೂತು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗೋ ಮಕ್ಕಳು ಇದ್ದಾರೆ. ಅಂತ ಮಕ್ಕಳು ಇದ್ದಾರೆ, ಇಂಥ ಮಕ್ಕಳು ಇದ್ದಾರೆ. ಮೊಬೈಲ್ ಇಲ್ಲದೆ ಇರುವಂತ ವಿದ್ಯಾರ್ಥಿಗಳನ್ನ ನೀವು ಕಾಲೇಜಲ್ಲಿ ಕಾಣೋದೇ ಇಲ್ಲ. ಹಾಲ್ ಟಿಕೆಟ್ ಅನ್ನ ಮರ್ತು ಬರ್ತಾರೆ, ಆದ್ರೆ ಮೊಬೈಲ್ ಅನ್ನು ಮರ್ತು ಬರಲ್ಲ. ಅವ್ರ ಹಾಲ್ ಟಿಕೆಟ್ ಇಲ್ಲ ಅಂತ ಕೇಳ್ತಾರೆ, ಸ್ಕ್ವಾಡ್ ಅವರು ಹೊರಗಡೆ ಕಳಿಸಿದಾಗ ನಮ್ಮ ಹತ್ರ ಬರ್ತಾರೆ ಹಾಲ್ ಟಿಕೆಟ್ಗೆ. ಈ ತರದ ಒಂದು ಏನು ಉದಾಸೀನದ ಮನೋಭಾವ, ನಮ್ಮನ್ನ ಯಾರು ಕೇಳಲ್ಲ ಅಂತಲೋ, ಹೇಗೆ ಬೇಕಾದ್ರೂ ಇವರು ನಮ್ಮನ್ನ ಸಹಿಸಿಕೊಳ್ತಾರೆ ಅಂತಲೋ ಒಂದು ನಡವಳಿಕೆ ನಮ್ಮ ಹೆಣ್ಣು ಮಕ್ಕಳಲ್ಲಿ
1: ಶಿಸ್ತು ಒಂದ್ ಸ್ವಲ್ಪ ಕಡಿಮೆ,
0: ತುಂಬಾನೇ ಕಡಿಮೆ ಆಗಿದೆ, ತುಂಬಾ ಕಡಿಮೆ ಆಗಿದೆ.
1: ಆ ವಯಸ್ಸು ಬೇರೆ, ಹಾಗೆ ಬೆಂಕಿ ಜೊತೆ
0: ಹುಚ್ಚು ಕೋಡಿ ಮನಸ್ಸು,
1: ನೀವು ಬೆಂಕಿ ಜೊತೆಗೆ ಕೆಲಸ ಮಾಡ್ಬೇಕು
0: ಹಾಗಾಗಿ ನಾನು ಆಡಳಿತಕ್ಕೆ ಬಂದ ಮೇಲೆ ತುಂಬಾ ತಾಳ್ಮೆ ಕಲ್ತು ಬಿಟ್ಟೆ. ಯಾಕೆಂದ್ರೆ ನನಗೆ ಶಿಸ್ತು ತುಂಬಾ ಬೇಕು, ಆದ್ರೆ ಇವತ್ತು ನಾವು ಜೋರ್ ಮಾಡಕ್ಕಾಗಲ್ಲ ಮಕ್ಕಳಿಗೆ. ಹಾಗಾಗಿ ಸ್ವಲ್ಪ ಪೂಸಿ ಹೊಡ್ಕೊಂಡು ಹೀಗಲ್ಲ ಹೀಗೆ ಹೀಗಿರಪ್ಪ ಅಂತ ಹೇಳ್ಕೊಂಡು ಆ ಮಕ್ಕಳನ್ನ ತಿದ್ದೋ ತೀಡೋ ಕೆಲಸಗಳನ್ನ ನಾವು ಮಾಡ್ಬೇಕಾಗುತ್ತೆ.
1: ನಿಮ್ಮ ಈ 35 ವರ್ಷ ಸರ್ವಿಸ್ ಅಲ್ಲಿ, ಹೌದು, ಒಬ್ಬ ಹಿರಿಯರಾಗಿ ಆ ಮಕ್ಕಳ ಜೊತೆಗಿನ ಒಡನಾಟದಲ್ಲಿ ನಿಮ್ಗೆ ಏನೇನು ಅನುಭವಗಳಾಗಿದೆಯೋ, ಪಾಲಕರು ಸಹ ಇದನ್ನ ಅಬ್ಸರ್ವ್ ಮಾಡಿರ್ತಾರೆ, ಅವ್ರಿಗೂ ಸೇಮ್ ಅನ್ಸುತ್ತೆ, ಈ ಕಾರ್ಯಕ್ರಮ ಕೇಳ್ತಾ ಇರೋರು ಮೇಡಮ್ ಹೇಳ್ತಿರೋದು ಸರಿಯಾಗಿದೆ ಅಂತ ಅವ್ರಿಗೂ ಅನಿಸುತ್ತೆ. ಅದ್ರ ಜೊತೆಗೆ ಬಹಳ ಸಂತೋಷ ಪಟ್ಟ ಕ್ಷಣಗಳು ಸಹ ಇರುತ್ತೆ. ಅದು ಒಂದು ಅಂದ್ರೆ 35 ವರ್ಷ ವೃತ್ತಿ ಅದೇನು ಕಡಿಮೆ ಏನಲ್ಲ, ಅದು ತೃಪ್ತಿ ಕೊಟ್ಟಂತ ಸಂದರ್ಭಗಳು
0: ಇದಾವೆ. ಆದ್ರೆ ನನಗೆ 35 ವರ್ಷದ ಪಾಠ ಇದೆಯಲ್ಲ, ತುಂಬಾ ಖುಷಿ ಕೊಟ್ಟಿದೆ. ತುಂಬಾ ವಿದ್ಯಾರ್ಥಿಗಳು ಚೆನ್ನಾಗಿ ಬದುಕಿದ್ದಾರೆ, ತುಂಬಾ ಚೆನ್ನಾಗಿ ಬದುಕಿದ್ದಾರೆ. ಅವರು ಮೊನ್ನೆ ನಾನು ರಿಟೈರ್ಡ್ ಆದೆ ಅಂತ ಗೊತ್ತಾಗ ತುಂಬಾ ಮಕ್ಕಳು ನಮಗೆ ಗೊತ್ತಾಗ್ಲಿಲ್ಲ, ಮೊದ್ಲೇ ಬರ್ತಿದ್ವಿ ಮೇಡಮ್, ರಿಟೈರ್ಡೇ ಆಗ್ಬಿಟ್ರೆ ನೀವು ಇಷ್ಟು ಬೇಗ 60 ವರ್ಷ ಆಗೋಯ್ತಾ ನಿಮ್ಗೆ ಅಂತ ಹೇಳಿ ತುಂಬಾ, ನನಗೂ ಎಷ್ಟೋ ಮಕ್ಕಳು ಎಲ್ಲೆಲ್ಲಿದ್ದಾರೆ ಅನ್ನೋದು ಮೊನ್ನೆನೆ ಗೊತ್ತಾಗಿದ್ ನನಗೆ. ಆ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ, ಖುಷಿ ಆಗುತ್ತೆ,
1: ಅದೆಲ್ಲ ಖುಷಿ. ನೀವು ಸಾಹಿತ್ಯದ ಮೇಷ್ಟ್ರ ಆಗಿರೋದ್ರಿಂದ ಓದಂತೂ ಇದ್ದೇ ಇರುತ್ತೆ, ನಿಮ್ಗೊಂದು ಕುತೂಹಲ ಇರುತ್ತೆ, ಓ ಅವ್ರ ಪುಸ್ತಕ ಬಂತು, ಇದು ಬಂತು, ಇದು ಬಂತು, ಅದನ್ನ ಓದ್ಬೇಕು, ಇದನ್ನ ಓದ್ಬೇಕು. ನೀವು ಹೇಳಿದ್ರಿ ಪಾಠ ಹೇಳುವಾಗ ಏನೋ ಹೇಳಿರೋದನ್ನ ಮಕ್ಕಳು ಹೇಗೆ ಅದನ್ನ ತಗೊಂಡ್ರು ಅಂತ. ಲಂಕೇಶ್ ಮತ್ತೆ ತೇಜಸ್ವಿ ಅವರ ಸಣ್ಣ ಕಥೆಗಳ ಕುರಿತಂತೆ ನೀವು ಸಂಶೋಧನೆಯನ್ನು ಕೂಡ ಮಾಡಿದ್ದೀರಿ. ಲಂಕೇಶ್ ಅವರು ಮತ್ತೆ ತೇಜಸ್ವಿ ಅವರು ನಮ್ಮ ಇಡೀ ಕನ್ನಡ ಸಾಹಿತ್ಯವನ್ನ ತಗೊಂಡಾಗ ಬಹಳ ಪ್ರಬುದ್ಧ ಮತ್ತು ಮೇರು ಪರ್ವತ ಅಂತಾರಲ್ಲ ಹಂಗೆ ಅವರಿಬ್ರು, ಅವರು ಏನ್ ಕಥೆಲ್ ಹೇಳಿದಾರೋ ಹಂಗೆ ಹಂಗೆ ಬದುಕಿದ್ದಾರೆ. ಮತ್ತೆ ಇವತ್ತಿನ ಜನರೇಷನ್ ಜೆನ್ಜಿ ಅಂತ ಏನ್ ಕರಿತೀವಲ್ಲ, ಆ ಜೆನ್ಜಿಗಳು ಲಂಕೇಶನ್ ಓದ್ತಾರೆ, ತೇಜಸ್ವಿನ ಓದುತ್ತೆ. ಅದು ಒಂದು ಮೋಹಕ ಶಕ್ತಿ ಇದೆ ಅಲ್ಲ ಅವ್ರ ಇಬ್ಬರ ಬರವಣಿಗೆಯಲ್ಲಿ, ಅದು ತುಂಬಾ ವಿಚಿತ್ರ, ಮತ್ತೆ ಎಲ್ಲರಿಗೂ ಬರಲ್ಲ ಅದು. ಅದು ಹೆಂಗೆ ಆಯ್ಕೆ ಮಾಡ್ಕೊಂಡು ನೀವು ಅದನ್ನ ಸಂಶೋಧನೆ ಮಾಡಿದ್ರಿ? ನೀವು ಓದಿ ಇನ್ಸ್ಪೈರ್ ಆಗಿ ಇವ್ರ ಬಗ್ಗೆ ಮಾಡ್ಬೇಕು ಅಂತ ಅನ್ಸಿದ ಹೇಗೆ ನಿಮ್ಗೆ?
0: ಹೌದು, ಅದು ಲಂಕೇಶು ನಾನು ಸ್ಟೂಡೆಂಟ್ ಆಗಿದ್ದಾಗ ನನಗೊಬ್ರು ಮೇಸ್ಟ್ರ್ ಇದ್ರು, ಭೋಜನ ರೆಡ್ಡಿ ಅಂತ, ಅವರು ಕುಶಾಲ್ ನಗರದಲ್ಲಿ ಈಗ ಇದಾರೆ ರಿಟೈರ್ಡ್ ಆಗಿ. ಅವರು ನಮಗೆ ಪಾಠ ಮಾಡುವಾಗ ಆ ಟೈಮಲ್ಲಿ ಪೇಪರ್ ತಗೊಂಬಂದು ನಿಂತ್ಕೊಂಡು ಅವರೇ ಲಂಕೇಶ್ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು, ಅದು ಒಂದು. ಜೊತೆಗೆ ಕಣಿವೆನಲ್ಲಿ ಒಬ್ರು ಭರದ್ವಾಜ ಆನಂದ ಮೂರ್ತಿ ಅಂತ ಅವರು ಹೇಳ್ತಾ ಇದ್ರು, ನಾನು ಏನ್ ಬೈಬೇಕು ಅಂತಿದ್ದೀನಿ ಅದನ್ನೆಲ್ಲ ಲಂಕೇಶ್ ಹೇಳ್ತಾ ಇರೋದ್ರಿಂದ ನಮ್ಗೆ ಲಂಕೇಶ್ ಖುಷಿ ಆಗುತ್ತೆ ಅಂತ. ಆ ಕಾಲದಿಂದ ನಾನು ಲಂಕೇಶನ ಓದ್ತಾ ಓದ್ತಾ ಓದ್ತಾ ಬಂದಾಗ ಲಂಕೇಶದು ರೀತಿ ನೀತಿ ಇದೆಯಲ್ಲ, ಒಬ್ಬ ಇಂಗ್ಲಿಷ್ ಮೇಸ್ಟರ್ ಆಗಿ ಅವರು ಪತ್ರಿಕೆ ಶುರು ಮಾಡಿ ಬರೀ ಪತ್ರಿಕೆಯಲ್ಲಿ ಬರೋದು ವರದಿ ಕೊಡ್ತಿರ್ಲಿಲ್ಲ, ಅವ್ರು ಟ್ರಾನ್ಸ್ಲೇಟ್ ಮಾಡಿದ ಪುಸ್ತಕಗಳ ಬಗ್ಗೆ ಹೇಳೋದು, ಅವ್ರು ಓದಿದ ಪುಸ್ತಕಗಳ ಬಗ್ಗೆ ಹೇಳೋದು, ಮತ್ತೊಂದು ಮಗದೊಂದು ಅದನ್ನೆಲ್ಲ ಓದಿ ಓದಿ ಓದಿನೆ ಲಂಕೇಶ್ ಒಂಥರ ನಮಗೆ ಹೀರೋ. ಬೇರೆ ಯಾವ ಸಾಹಿತ್ಯಗಳನ್ನು ಓದುವಷ್ಟೇ ಆಸಕ್ತಿಯಿಂದ ಸಾಹಿತ್ಯ ಪತ್ರಿಕೆಯನ್ನು ಓದ್ತಾ ಇದ್ವಿ. ಆಮೇಲೆ ತೇಜಸ್ವಿನು ಅಣ್ಣನ ಇದನ್ನೆಲ್ಲ ಬರೆದ್ರು, ಮತ್ತೊಂದು ಮಗದೊಂದು ಎಲ್ಲ. ಅವರಿಬ್ರು ಮಲ್ಟಿ ಟ್ಯಾಲೆಂಟೆಡ್ ಅವರು, ಬಹುಮುಖ ಪ್ರತಿಭೆಗಳು ಅವರು. ಏಕಕಾಲಕ್ಕೆ ಸಿನಿಮಾ, ಮತ್ತೊಂದು ಇವರು ಸಿನಿಮಾಕ್ ಹೋಗ್ಲಿಲ್ಲ ತೇಜಸ್ವಿ, ಆದ್ರೆ ಕಾಡಿಗೆ ಹೋದಾಗ ಅವ್ರು ಹೇಳ್ತಾರೆ, ನೀವು ಸೇತುವೆ ದಾಟುವಾಗ ಬರೀ ದಾಟ ಹೋಗ್ಬೇಡಿ, ಸೇತುವೆ ಮೇಲೆ ನಿಂತು ಕೆಳಗ್ ನೋಡಿ, ಆಗ ಅಲ್ಲಿ ಹರಿಯೋ ನೀರು, ಅಲ್ಲಿರೋ ಮಣ್ಣು, ಅದ್ರ ಬಣ್ಣ ಬಣ್ಣದ ಮೀನುಗಳು, ಅವೆಲ್ಲವನ್ನ ನೋಡ್ಬೇಕು. ಆ ಮಕ್ಕಳ ಮುಗ್ಧತೆಯನ್ನ ಇಟ್ಕೊಂಡು ನೀವು ಸೇತುವೆ ದಾಟ ಹೋದ್ರೆ ಮಾತ್ರ ಸೇತುವೆ ಅನ್ನೋದು ನಿಮಗೆ ಪ್ರಯೋಜನ ಆಗುತ್ತೆ. ನಿಮಗೆ ಬರೀ ಒಂದಡದಿಂದ ಇನ್ನೊಂದಡಕ್ಕೆ ಹೋಗಕ್ ಮಾತ್ರ ಸೇತುವೆ ಇರಬಾರ್ದು. ಸೇತುವೆ ಮೇಲಿಂದ ನಿಂತು ಕೆಳಗಡೆ ನೀರು ನೋಡುವಂತಹ, ಅದ್ರೊಳಗಡೆ ಇರೋದನ್ನೆಲ್ಲ ನೋಡುವಂಥದ್ದು ನೀವು ಕುತೂಹಲವನ್ನ ಉಳಿಸ್ಕೊಳ್ಬೇಕು ಅಂತ. ಹಾಗೇನೆ ಅವರು ಸುತ್ತಮುತ್ತ ಏನೇನಿತ್ತೋ ಎಲ್ಲವನ್ನೂ ಬಹಳ ತಮಾಷೆಯಾಗಿ ಗಂಭೀರವಾಗಿ.
1: ನಾನು ಇವತ್ ಮಧ್ಯಾಹ್ನ ಒಂದು ಇಂಟರ್ವ್ಯೂ ಕೇಳ್ತಾ ಇದ್ದೆ, ಅದರಲ್ಲಿತ್ತು ಏನಂತಂದ್ರೆ, ಇವತ್ತಿನ ಶಿಕ್ಷಣ ಹೆಂಗಿದೆ ಅಂದ್ರೆ, ಮಕ್ಕಳ ಕ್ಯೂರಿಯಾಸಿಟಿ ಏನಿದೆ, ಮಕ್ಕಳ ಕುತೂಹಲ ಏನಿದೆ, ಅದನ್ನ ಕೊಲ್ತಾ ಇದೆ ಅಂತ ಹೇಳ್ತಾ ಇದೆ. ಸತ್ಯ ಅನ್ನಿಸ್ತು. ಈಗ ಮಕ್ಕಳು ಬಂದು ಏನೇನೋ ಪ್ರಶ್ನೆಗಳು ಕೇಳ್ತಾರೆ, ಅದಕ್ಕೆ ನಾವು ಏ ಬಾಯಿ ಮುಚ್ಚು ಓದ್ಕೋ ಅಂತ ಹೇಳ್ತೀವಿ ಅಲ್ವಾ? ಏ ಬಾಯಿ ಮುಚ್ಚು ನಾಳೆ ಎಕ್ಸಾಮ್ ಇದೆ ಓದ್ಕೋ ಅಂತ. ಅದು ಏನ್ ಕೇಳಿದೆ ಮಗು, ಯಾಕೆ ಕೇಳಿದೆ, ಏನ್ ಕುತೂಹಲ ಇರ್ಬೋದು, ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಏನೋ ಒಂದು ಚುಕ್ಕಿ ಬಗ್ಗೆ ಕೇಳ್ತಾ ಇದೆ, ಆ ಚುಕ್ಕಿ ಹೆಂಗೆ ಆಯ್ತು, ನನ್ನ ಮಗಳು ಕೇಳ್ತಾ ಇದ್ಲು ಅಂತ. ಅಮ್ಮ ಅಮ್ಮ ಅಮ್ಮ ಬಾ ಇಟ್ಸ್ ಸೋ ಅಮೇಝಿಂಗ್ ಅಂತೆಲ್ಲ ಹೇಳಿದ್ಲು. ಏನಂತ ನೋಡಿದ್ರೆ ಆಕಾಶ ಅವತ್ತು ಒಂದು ಸ್ವಲ್ಪ ಪಿಂಕ್ ಕಾಣಿಸ್ತಾ ಇತ್ತು ಅವತ್ತು. ಹೌದಲ್ಲ ಅಂತ ಅವಳು ಕೇಳಿದ್ಲು, ಯಾಕೆ ಪಿಂಕ್ ಆಗಿದೆ ಇವತ್ತು ಅಂತ. ನಾನು ಹೇಳಿದೆ, ನೀಲಿ ಯಾಕೆ ಇರ್ತದೆ ಅಂತಂದರೆ, ನೀಲಿ ಬಣ್ಣ ಡಾಮಿನೇಟ್ ಮಾಡುತ್ತೆ, ರಿಫ್ಲೆಕ್ಟ್ ಆಗಿ ಅದು ಡಾಮಿನೇಟ್ ಆಗಿರೋದ್ರಿಂದ ನಮ್ಗೆ ಬ್ಲೂ ಕಾಣಿಸುತ್ತೆ, ಆದರೆ ಎಲ್ಲ ಕಲರ್ಸು ಇದೆ ಅಂತೆಲ್ಲ ಹೇಳಿದ್ದೆ ಅವಳಿಗೆ. ಒಂದು ದಿವಸ ಇವತ್ತು ಪಿಂಕ್ ಕಾಣಿಸ್ತಾ ಇದೆ ಯಾಕೆ ಅಂತ ಕೇಳಿದ್ಲು ಅವಳು. ಅದನ್ನು ಸರ್ಚ್ ಮಾಡಿ ಎಲ್ಲ ಹೇಳ್ಕೊಟ್ಟೆ. ಆಮೇಲೆ ಅದೇ ನೀವು ಹೇಳಿದ್ರೆಲ್ಲ ಅವಾಗ ನೆನಪಾಯ್ತು ನನಗೆ. ತೇಜಸ್ವಿ ಹೇಳಿದ್ದು, ಮೀನ್ ನೋಡಿ ಅದ್ ನೋಡಿ ಇದ್ ನೋಡಿ ಕಣ್ಣು ತೆಗೆದ್ ನೋಡಿ. ಅದಕ್ಕೆ ಹೇಳ್ತಾರಲ್ವ, ನಮ್ಮ ಒಳಗಿನ ಈ ಕಣ್ಣು ಮತ್ತೆ ಕಿವಿ ಇವೆಲ್ಲ ಓಪನ್ ಆಗಿದ್ದಾಗ ಯಾರಿಗೂ ಕಾಣಲಾರದ. ಓಪನ್ ಅಂದ್ರೆ ಬರೀ ಹಿಂಗ ಅರಿವು ಇದ್ದಾಗ, ಯಾರಿಗೂ ಕಾಣದೇ ಇರೋದು, ಯಾರಿಗೂ ಕೇಳದೆ ಇರೋದು ನಮ್ಗೆ ಕೇಳುತ್ತಂತೆ. ಆ ತರದ ಕಣ್ಣು ತೆರ್ಸ್ಬೇಕು, ಕಿವಿ ತೆರ್ಸ್ಬೇಕು, ಆ ಜವಾಬ್ದಾರಿ ಎಲ್ಲ ಗುರುವಿನ ಮೇಲೇನೆ ಇರೋದು.
0: ಹೌದು, ಅದನ್ನೇ ತೇಜಸ್ವಿ ಅಣ್ಣನ ನೆನಪುಗಳಲ್ಲಿ ತುಂಬಾ ಹೇಳ್ಕೊಳ್ತಾರೆ. ಅವರು ಬೆಳಗ್ಗೆ ಅವರು ಹೋಗುವಾಗ ಕುವೆಂಪು ಮಕ್ಕಳಿಬ್ಬರನ್ನ ಕರ್ಕೊಂಡು ಹೋಗುವಾಗ ಅಲ್ಲಿ ಹರಿತಿರುವಂತ ಇರುವೆಗಳು, ಇಲಿಗಳು ಕಲ್ಲೆತ್ಕೊಂಡು ಹೋಗೋದು, ಅದ್ರ ಬಗ್ಗೆ ಎಲ್ಲ ಅವರು ಅದನ್ನ ವಿವರಗಳನ್ನ ಕೊಡ್ತಾ ಹೋಗ್ತಿದ್ರಂತೆ. ಹಾಗಾಗಿನೆ ತೇಜಸ್ವಿಗೆ ಬಹುಶಃ ಕಾಡು, ಕಾಡಿನ ಮೇಲಿನ ಪ್ರೀತಿಗಳು ಹುಟ್ಟುತ್ತಾ ಹೋಗಿದ್ದು ಅವರಿಗೆ. ಇಲ್ಲದೆ ಹೋದ್ರೆ ಅಷ್ಟು ಸುಲಭವಾಗಿ ಒಂದು ಅಳಿಲನ್ನ ಇವರು ಹಿಡ್ಕೊಂಡು ಅದ್ರ ಬಾಲ ಹೋದ ಮೇಲೆ ಕುವೆಂಪು ಅವರು ಬೈತಾರೆ, ನೀವು ಹೀಗೆ ಮಾಡಿದ್ಮೇಲೆ ಅವು ಅಳಿಲುಗಳು ಮನುಷ್ಯ ಮುಟ್ಟಿದ್ದನ್ನ ಕುಟುಂಬಕ್ಕೆ ಸೇರಿಸ್ಕೊಳ್ಳಲ್ಲ, ನಿಮ್ಮಿಂದಾಗಿ ಪಾಪ ಅದು ತಬ್ಲಿ ಆಗೋಯ್ತು ಅಂತ ಬೈದ್ರು ಅಂತ. ಬಹುಶಃ ಇದೆಲ್ಲವನ್ನು ಕುವೆಂಪು ಒಂಟಿಕೊಪ್ಪಲು ಮನೆಗಳಲ್ಲಿ ಸಂಪಿಗೆ ಮರದ ಅಡಿಲಿ ಚೇರ್ ಹಾಕೊಂಡು ಕೂರ್ತಿದ್ದವರು ಒಂದಷ್ಟು ದಿವಸ ಈ ಕಡೆ ಕೂತ್ರಂತೆ. ಯಾಕಣ್ಣ ಇಲ್ಲಿ ಕೂತಿಲ್ಲ ಅಂದ್ರೆ ಅಲ್ಲಿ ಗುಬ್ಬಿ ಗೂಡು ಕಟ್ತಾ ಇದೆ, ನಾನು ಅಲ್ಲಿ ಹೋದ್ರೆ ಓಕೆ ತೊಂದರೆ ಆಗುತ್ತೆ ಅಂತ ಹೇಳಿ. ಈ ಸೂಕ್ಷ್ಮತೆಗಳನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಹೋದ್ರೆ ಆ ಮಕ್ಕಳೂ ಪ್ರಕೃತಿಯನ್ನು ಪ್ರೀತಿಸ್ತಾ ಬದಲಾಗ್ತಾ ಹೋಗ್ತವೆ ಅಂತ. ಅದರಿಂದಲೇ ಹೇಳ್ತಾರೆ ತೇಜಸ್ವಿ, ಮಕ್ಕಳ ಪ್ರಪಂಚ ಪ್ರಾರಂಭ ಆಗೋದು ಅಪ್ಪ ಅಮ್ಮನಿಂದ, ಅವರಿಂದಲೇ ವಿಶ್ವವ್ಯಾಪಿ ಆಗ್ತಾ ಹೋಗುತ್ತೆ ಅಂತ. ಅದರಿಂದ ಅಪ್ಪ ಅಮ್ಮ ಮಕ್ಕಳಿಗೆ ಅವು ಏನ್ ಕಾಣ್ತಾವೋ ಅದನ್ನ ನೋಡಕ್ಕೆ ಆಡಕ್ಕೆ ಬಿಟ್ಟು ಬಿಡ್ಬೇಕು. ಅದನ್ನ ಇವತ್ತು ನಾವು ಶಿಸ್ತಿನ ಲೆಕ್ಕದಲ್ಲಿ ಮಣ್ಣಲ್ಲಿ ಆಟ ಆಡ್ಬೇಡಿ ಅಂತೀವಿ, ನೀರಲ್ಲಿ ಆಟ ಆಡ್ಬೇಡಿ ಅಂತೀವಿ, ಅವ್ರಿಗೆ ಅಕ್ಕಪಕ್ಕದ ಮನೆಗಳೆಲ್ಲ ಹೋಗೋದಕ್ಕೆ ಬಿಡಲ್ಲ. ನಮ್ಮ ಮಕ್ಕಳು ನಮ್ಮ ಮನೆ ಬಿಟ್ಟು ಹೊರಗಡೆ ಹೋದ ತಕ್ಷಣ ಅವರು ಸಮಾಜಕ್ಕೆ ತೆರ್ಕೊಳ್ತಾರೆ. ಸಮಾಜದಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ಅವು ಸ್ವೀಕರಿಸ್ತವೆ. ನಾವು ಯಾವ್ದು ಬೇಕೋ ಯಾವ್ದು ಬೇಡವೋ ಅಂತ ನಾವು ಫಿಲ್ಟರ್ ಮಾಡಿ ಒಳ್ಳೇದನ್ನ ಮುಂದುವರಿಯಕ್ ಬಿಡಬೇಕು, ಎಲ್ಲ ಮಕ್ಕಳ ಜೊತೆಯಲ್ಲಿ ಬೆರೆಯಕ್ ಬಿಡಬೇಕು. ಹಾಗಾದಾಗ ಮಾತ್ರ ಮಕ್ಕಳೂ ಪ್ರಪಂಚಕ್ಕೆ ತೆರ್ಕೊಳ್ಳೋದು, ಹೊಸದನ್ನ ಕಲಿಯೋದು, ಎಲ್ಲವನ್ನೂ ಕಲ್ತು ಬಂದವ್ರನ್ನ ಎಲ್ಲವೂ ಕಲಿತಿದ್ವು. ಮಣ್ಣಲ್ಲಿ ಕ್ಲೇ ಮಾಡ್ತಾ, ಈಗ ಕಲರ್ ಕ್ಲೇಸ್ ಅಂಗಡಿಲಿ ಸಿಕ್ಕುತ್ತೆ, ಅದನ್ನ ತಂದು ಕ್ಲೇ ನಲ್ಲಿ ಎಲ್ಲ ಮಾಡೋದು. ನಾವು ಹಂಗಲ್ಲ, ನಾವು ತೋಟ ಗದ್ದೆಗೆ ಹೋಗ್ಬಿಟ್ಟು ಅಲ್ಲಿ ತೋಡು ಮಣ್ಣು ಅದರಿಂದ ಮಣ್ಣು ತಗೊಂಬಂದು ನಾವು ಗೂಡ್ ಕಟ್ತಿದ್ದು, ಅದನ್ನ ಬೇರೆ ಮಾಡ್ತಿದ್ದು. ಜೊತೆಗೆ ಆಗ ಗದ್ದೆ ಬದಲಿ ನೊಜ ಅಂತ ಹೇಳ್ತಾ ಇದ್ವಿ ಮೇಡಮ್, ಅದರಿಂದ ಬುಟ್ಟಿ ನೇಯೋದು ಇತ್ಯಾದಿ ಮಾಡ್ತಿದ್ವು. ಇವತ್ತು ಎಲ್ಲವೂ ಅಂಗಡಿಗಳಲ್ಲಿ ದುಡ್ಡು ಕೊಟ್ಟು ತಗೊಂಡ್ಬಂದು ನಾವು ಮಾಡ್ತೀವಿ. ಅವತ್ತು ಹಾಗಲ್ಲ, ಪ್ರಕೃತಿಲಿ ಏನಿರ್ತಿತ್ತು ಅದನ್ನ ತಗೊಂಡ್ಬಂದು ನಾವು ಮಾಡ್ತಿದ್ದು. ಜೊತೆಗೆ ಅವತ್ತೆಲ್ಲ ನಾವು ಹುಣಸೆ ಹಣ್ಣು, ಇವತ್ತದು ರೆಡಿಮೇಡ್ ಸಿಕ್ಕುತ್ತೆ ನಮಗೆ. ನಾವು ಹಂಗಲ್ಲ, ಅಕ್ಕಪಕ್ಕದ ಮನೆಗಳೆಲ್ಲ ನೀವು ಅದನ್ನ ಕದ್ಕೊಂಬನಿ, ನಾವು ಇದನ್ನ ಕದ್ಕೊಂಬರ್ತೀವಿ ಅಂತ ಎಲ್ಲಾರ ಮನೆಯಲ್ಲಿ ಎಲ್ಲವನ್ನೂ ಕದ್ಕೊಂಡು ಬಂದು ಆಟ ಆಡ್ಕೊಂಡು ಒಂದು ಇದಕ್ಕೆ ಹಾಕಿ ಆಟಾಡ್ತಾ ನಮ್ಮ ಸರದಿ ಬಂದಾಗ ಅದನ್ನ ಮಣ್ಣಲ್ಲೇ ಇಟ್ಬಿಟ್ಟು ನಾವು ಕುಂಟಪಿಲ್ಲೆ ಆಡಿ ಮತ್ತೆ ವಾಪಸ್ ಬಂದು
2: ಬಾಯಲ್ಲೆಲ್ಲ ನೀರ್ ಬರ್ತಿದೆಲ್ಲ ಮೇಡಮ್,
0: ಅದನ್ನ ನಮ್ಮ ಬಟ್ಟೆಲ್ಲೇ ಒರೆಸ್ಕೊಂಡು ತಿಂತಿದ್ವಿ. ನಮ್ಮ ಆರೋಗ್ಯನೂ ಚೆನ್ನಾಗಿತ್ತು ಆಗ. ಹಾಗಾಗಿ ನಿಸರ್ಗದೊಳಗೆ ನಮ್ಮ ಮಕ್ಕಳು ಬೆಳೆಯಬೇಕಿಲ್ಲ.
1: ಈಗ ನಿಜ ಹೇಳ್ಬೇಕಂದ್ರೆ ತಂದೆ ತಾಯಿಯಂದ್ರಿಗೆ ಅಜ್ಜಿ ತಾತಂದ್ರಿಗೆ ಸವಾಲು ಇದು, ಮಕ್ಕಳಿಗಲ್ಲ.
0: ಮಕ್ಕಳಿಗೆ
1: ನಾನು ಹಿಂಗೆ ಚಿಂತೆ ಮಾಡ್ತಾ ಇದ್ದೆ, ಮೊನ್ನೆ ಯಾರೋ ಹೇಳ್ತಾ ಇದ್ರು ಮಕ್ಕಳಿಗೆ ಇದೇನು ಅನ್ಸಲ್ಲ, ಇದೆಲ್ಲ ಅವ್ರಿಗೆ ಸಹಜ, ಯಾಕಂದ್ರೆ ಅವ್ರ ಸುತ್ತಮುತ್ತಲೂ ಹಂಗೆ ಇದೆ
0: ನಡೀತಿರೋದು.
1: ನೀನ್ ನೋಡಿರೋದನ್ನ ಯಾಕೆ ನೀನು ಇವತ್ತಿಂದ ಕಂಪೇರ್ ಮಾಡ್ತಿ, ನಿನ್ ಕಲ ನಿಂದು ಅವ್ರ ಕಲ ಅವ್ರದು ಅಂತಾನು ಹೇಳ್ತಾ ಇದ್ರು. ಆದ್ರೆ ಏನೇ ಇರ್ಲಿ, ನಮ್ಮ ಈ ವಿಶ್ವ ಕುಟುಂಬಕ್ಕೆ ಒಂದಷ್ಟು ನೀತಿಗಳಿದೆ. ಆ ನೀತಿಗಳನ್ನ ನೋಡ್ತಾ ಮತ್ತೆ ಕೇಳ್ತಾ ಅದು ಅಚ್ಚೊತ್ತಿರುತ್ತೆ ಮನ್ಸಲ್ಲಿ, ಅದು ಮುಂದೆ ಸಾಕಾರ ಆಗುತ್ತೆ. ಹಾಗಾಗಿ ಮಕ್ಕಳಿಗೆ ಒಳ್ಳೇದನ್ನೇ ಹೇಳ್ಬೇಕು, ಒಳ್ಳೇದನ್ನೇ ಕೇಳಿಸ್ಬೇಕು, ಒಳ್ಳೇದನ್ನ ಅವ್ರಿಗೆ ಕೊಡ್ಬೇಕು ನೋಡಕ್ಕೆ.
0: ಅದ್ರ ಜೊತೆಗೆ ಅಜ್ಜಿ ತಾತ ಅಂದಲ್ಲ, ಅಜ್ಜಿ ತಾತನ ಜೊತೆಗೆ
1: ಇಟ್ಕೋಬೇಕು.
0: ಅಜ್ಜಿ ತಾತ ಇಲ್ಲದೆ ಹೋದ್ರೆ ನಮಗೆ ಏನು ಇಲ್ಲ. ಅವರು ಕೊಡೋ ಕಲ್ಚರ್ ಇದೆಯಲ್ಲ ನಮಗೆ, ಅದನ್ನ ಇನ್ಯಾರು ಕೊಡಕ್ ಸಾಧ್ಯ ಇಲ್ಲ. ಅಜ್ಜಿ ತಾತ ಕೊಡೋಂತ ಆರೋಗ್ಯ ಇರ್ಬೋದು, ಆಹಾರ ಇರ್ಬೋದು, ನಡವಳಿಕೆ ಇರ್ಬೋದು, ಭಜನೆ, ನಾವೆಲ್ಲ ಬಾಯ್ಪಾಠ ಹೇಳ್ತಾ ಇದೀವಿ. ಆ ಕಾಲದಲ್ಲಿ ಸೂರ್ ಹಾರೋಗುವಷ್ಟು ಬಾಯ್ಪಾಠ ಹೇಳ್ತೀವಿ, ಇವತ್ತು ಬಾಯ್ಪಾಠನೇ ಹೇಳಲ್ಲ ನಾವು, ಕತೆಗಳನ್ನೇ ಹೇಳಲ್ಲ. ಇವತ್ತು ನಾನು ತುಂಬಾ ಕಡೆಯಲ್ಲಿ ಭಾಷಣಕ್ಕೆ ಹೋದಾಗ ನಾನು ಕತೆ ಹೇಳ ಮಕ್ಕಳೇ ಅಂತಲೇ ಹೇಳಿ ಒಂದು ಐದಾರು ಘಟನೆಗಳನ್ನ ಹೇಳಿದ್ರೆ ಮಕ್ಕಳು ತುಂಬಾ ಇಂಟ್ರೆಸ್ಟ್ ಅಲ್ಲಿ ಕೇಳ್ತಾರೆ. ಅದೇ ನೀವು ಉದ್ದಕ್ಕೆ ಉಪನ್ಯಾಸ ಹೇಳ್ತಾ ಹೋದ್ರೆ ಮಕ್ಕಳು ಕೇಳಲ್ಲ. ಹಾಗಾಗಿ ಅರಬಿಯನ್ ನೈಟ್ಸ್ ಕಥೆಯಿಂದ ಶುರು ಮಾಡಿ ನಾನು ಯಾವ್ಯಾವುದೋ ಘಟನೆಗಳು ಕೇಳಿದ್ದು, ಹೇಳಿದ್ದು, ಓದಿದ್ದು, ಅದೆಲ್ಲವನ್ನೂ ಉದಾಹರಣೆ ಹೇಳ್ತೀನಿ. ಒಂದು ಕನಿಷ್ಠ ಅಂದ್ರೆ ಒಂದು 8-10 ಕತೆ, ಪುಟ್ ಪುಟ್ ಪುಟ್ಟ ಕತೆ ಹೇಳಿ, ನೀತಿ ಏನಿದೆ ಹೇಳಿ ಇದರಲ್ಲಿ ಅಂತ ಹೇಳಿ ಮುಂದುವರಿತೀನಿ. ಹಾಗಾಗಿ ಮಕ್ಕಳನ್ನ ಈಗ ಅವ್ರ ದಾರಿಗೆ ಹೋಗಿನೇ ನಾವು ನಮ್ಮ ಕಡೆಗೆ ಎಳ್ಕೊಳ್ಬೇಕಾಗಿದೆ. ತೇಜಸ್ವಿ ಲಂಕೇಶ್ ಅವರಿಬ್ರಲ್ಲೂ ಬಹುಮುಖ ಪ್ರತಿಭೆ ಅವರಿಬ್ರು. ಅವರು ಸಿಟಿಲಿ ಎಂ ಎ ಆದ ತಕ್ಷಣನೇ ತೇಜಸ್ವಿಗೆ ಅವರು ಕಾಫಿ ಬಾರಲ್ಲಿ ಕೂತಿದ್ದಾಗ ಆರ್ಡರ್ ಬರುತ್ತೆ, ಅವ್ರು ಅದನ್ನ ಹರಿದಾಕ್ಬಿಟ್ಟು ಕಾಡಿಗೆ ಹೋದ್ರು. ಅವರು ಬೇಡ, ನಾನು ಅಪ್ಪನ ಹತ್ರನೇ ಸಾಲ ಇಸ್ಕೊಂಡು, ಬಹಳ ವಿಶೇಷ ಅಂದ್ರೆ ಸಾಲ ಕೊಟ್ಟಾದ ಮೇಲೆ ಕುವೆಂಪು ನಿಂದು ಸಾಲ ಮುಗೀತಪ್ಪ ಅಂತ ಹರಿದ್ ಬಿಸಾಕ್ತಾರಂತೆ ಅವರು. ಇವರು ಅನಿವಾರ್ಯವಾಗಿ ಬದುಕೋಕ್ಕೋಸ್ಕರ ಹಳ್ಳಿಯಿಂದ ಸಿಟಿಗೆ ಬರ್ತಾರೆ. ಅದೇ ಸಿಟಿಗೆ ಬಂದ ಮೇಲೂ ಅವರು ಧ್ಯಾನ ಮಾಡಿದ್ದೆಲ್ಲ ತನ್ನ ಶಿವಮೊಗ್ಗದ ಪುಟ್ಟ ಹಳ್ಳಿನ. ಅದಕ್ಕೇನೆ ಅವರೊಂದು ತೋಟ ತಗೊಂಡು ಹುಳಿ ಮಾವಿನ ಮರ ಮಾವು ಇಷ್ಟ ಅಂತ ಹೇಳಿ ಅವರು ಬದುಕಿದ್ದು. ಹಾಗೇನೆ ಅದ್ರ ಒಳಗಡೆನೆ ಸಾಹಿತ್ಯವನ್ನು ಮಾಡ್ಕೊಳ್ತಾ ಪತ್ರಿಕೋದ್ಯಮದಲ್ಲಿ ಇದ್ದು ಮೇಷ್ಟರ್ ಆಗಿದ್ದು ಸಿನಿಮಾಕ್ಕೆ ಹೋಗಿ ಅಲ್ಲಿಂದ ನಟ ನಿರ್ದೇಶಕ.
1: ಆ ಕಾಲಕ್ಕೆ ಜಗತ್ತನ್ನ ಪರಿಚಯ ಮಾಡಿಸಿದ್ರಲ್ಲ, ಆ ದೇಶದಲ್ಲಿ ಏನಿದೆ
0: ಅದೇ ಹೇಳಿದ್ದು,
1: ಅಲ್ಲೇನು ಉತ್ಕೃಷ್ಟವಾದದ್ದಿದೆ ಅದನ್ನ ತಗೊಂಬಂದು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಪತ್ರಿಕೆಗೆ ಹಾಕಿ ಅದನ್ನ ಪುಸ್ತಕ ಮಾಡಿ ಅದನ್ನ ತಲುಪಿಸೋದು ಜನಕ್ಕೆ ಹೊಸ
0: ಹೌದು. ಪತ್ರಿಕೆ ಅನ್ನುವಂತಹ ಒಂದು ರೀತಿನ ಬದಲಾವಣೆ ಮಾಡಿ ಪತ್ರಿಕೆ ಬಗ್ಗೆ ಹುಚ್ಚತ್ಸಿದ್ವು ಅವರೇನೆ. ಹಾಗಾಗಿನೇ ಜಿ ಎಸ್ ಸಿದ್ಲಿಂಗಯ್ಯ ಹೇಳ್ತಾರೆ, ಲಂಕೇಶರ ಓದುಗರನ್ನ ನೀನ್ ಯಾವತ್ತು ಕೆಣಕಬೇಡ, ಅವ್ರು ತುಂಬಾ ವೈಚಾರಿಕವಾಗಿ ತುಂಬಾ ಮೇಲ್ಮಟ್ಟದಲ್ಲಿದ್ದಾರೆ ಅಂತ. ಹಾಗೆ ನಿಜವಾಗ್ಲೂ ಪತ್ರಿಕೆಯನ್ನ ಸಾಹಿತ್ಯ ಪತ್ರಿಕೆಯಾಗಿ ಮಾಡಿ ನೀವೇ ಹೇಳ್ದಂಗೆ ಅಂತಾರಾಷ್ಟ್ರೀಯ ಮಟ್ಟದ ಪುಸ್ತಕಗಳನ್ನ ಯುದ್ಧದ ಬಗ್ಗೆ ಮತ್ತೊಂದ್ರ ಬಗ್ಗೆ ಎಲ್ಲ ನಮಗೆ ಪರಿಚಯ ಮಾಡಿ ಪತ್ರಿಕೆ ಅಂದ್ರೆ ಹಿಂಗಿರ್ಬೇಕು.
1: ಇವತ್ ನೋಡಿ ಮೇಡಮ್, ಅವತ್ ಓದಕ್ ಕಡಿಮೆ ಇತ್ತು, ಹುಡ್ಕೊಂಡು
0: ಓದ್ತಿದ್ವಿ.
1: ಈಗ ಓದಕ್ ಒಂದ್ ರಾಶಿ ಕೈಯಲ್ಲಿದೆ, ಕಣ್ಣು ಮುಂದಿದೆ, ಆದ್ರೂ ಹುಡುಕ ಕುತೂಹಲ ಇಲ್ಲ.
0: ಹೌದು,
1: ಏನೇ ಇದೊಂದು ಶಾಪ ಅಂತಾನೆ ಅನ್ಸ್ಬಿಡ್ತೀನಪ್ಪ.
0: ಶಾಪನೆ ನಾನು ಮಕ್ಕಳಿಗೆ ಹೇಳ್ತೀನಿ, ಅದು ಆತ್ಮಸಂಗಾತಿ. ಅದು ಆತ್ಮಸಂಗಾತಕ್ಕಾಗಿ ಪುಸ್ತಕ ಯಾರು ಇಲ್ದಿರೂ ನಡೆಯುತ್ತೆ. ಪುಸ್ತಕ ಇರಬೇಕು ನಮಗೆ. ನಮ್ಮನ್ನು ತುಂಬಾ ತಾಯಿಯಾಗಿ ಅವುಚಿಕೊಂಡು ಎದೆ ತಟ್ಟಿ ಬೆನ್ನು ತಟ್ಟಿ ಬಹಳ ನೆಮ್ಮದಿಯಾಗಿ ನಮ್ಮನ್ನು ಮುಂದಕ್ಕೆ ಸಾಗಿಸ್ಕೊಂಡು ಹೋಗುತ್ತೆ. ನಾನು ಮಾತಾಡುವಾಗ ತುಂಬಾ ಸರಿ ತಮಾಷೆ ಮಾಡಿ ಹೇಳ್ತೀನಿ, ನನ್ನ ಇವತ್ತು ನಿಂತ್ರೆ ಯಾರೋ ಕಲ್ಲು ಹೊಡಿತಿಲ್ಲ ಅಂದ್ರೆ ಅದು ಪುಸ್ತಕಗಳೇ ಕಾರಣ. ಪುಸ್ತಕ ನಮ್ಮನ್ನು ತಿದ್ದಿದೆ, ಜ್ಞಾನ ಕಳ್ಕೊಂಡೋಗಿದೆ, ಪರಿಚಯ ಮಾಡಿಕೊಟ್ಟಿದೆ, ಇತಿಹಾಸನ ಕಲಿಸಿದೆ ನಮಗೆ. ಅದನ್ನ ಪುಸ್ತಕ ಜೊತೆಗಿರ್ಲಿ. ಜಿ ಪಿ ರಾಜರತ್ನಂ ಹೇಳ್ತಾರೆ, ಯಾರ ಕೈಯಲ್ಲಿ ಪುಸ್ತಕ ಇದೆಯೋ ಅವರನ್ನ ನಾವು ಗೌರವಿಸಬಹುದು ಅಂತ. ಅಂದ್ರೆ ಪುಸ್ತಕ ಜ್ಞಾನದ ಸಂಕೇತ ಅಂತ. ಆ ಮಟ್ಟಕ್ಕೆ ನಮ್ಗಿರ್ಬೇಕು. ಕೈಯಲ್ಲಿ ಪುಸ್ತಕ ಇದ್ರೆ ಈ ಅಂಡೆ ತುಂಬಿರುತ್ತೆ ಅಂತ ರಾಜರತ್ನಂ ಹೇಳ್ತಿದ್ರಂತೆ. ಪುಸ್ತಕದ ಪ್ರೀತಿ ಹಚ್ಚಬೇಕು ನಾವು ಮಕ್ಕಳಿಗೆ. ನಾನು ಅದಕ್ಕೆ ಇತ್ತೀಚೆಗೆ ಮಕ್ಕಳಿಗೆ ಷಡಕ್ಷರಿಯವರದು ಪುಸ್ತಕಗಳು 16 ಸೀರೀಸ್ ಬಂದಿದೆ ಮೇಡಮ್. ಓದ ಮಕ್ಕಳು ಅಥವಾ ಪ್ರೀತಿಲಿ ಏನೋ ಹೇಳಕ್ ಬಂದ ಮಕ್ಕಳಿಗೆ ಅದೊಂದು ಪುಸ್ತಕ ಕೊಡ್ತಿದ್ದೆ, ಇದು ಓದ್ರಪ್ಪ ಅಂತ. ಅದರಲ್ಲೇ ಒಂದ್ 4-5 ವಿಚಾರಗಳು ತಿಳ್ಕೊಂಡ್ರೆ ಅವ್ರಿಗೆ ಅದೊಂದು ನೀತಿ ಕಥೆ. ಅದು ಅದು ಗುರುರಾಜ ಖರ್ಜಗಿ ಅಂತವ್ರ ಪುಸ್ತಕಗಳಿದೆಯಲ್ಲ ಮಕ್ಕಳಿಗೆ, ಅದಕ್ಕೆ ಹೇಳ್ತೀವಿ ಗಂಭೀರವಾಗಿ ಏನೋ ಓದ್ಬೇಕು ಅಂತ ಹೇಳಲ್ಲ. ಆದ್ರೆ ಇಂಥ ಸಣ್ಣ ಪುಟ್ಟ ಘಟನೆಗಳನ್ನ ಓದಿ ನಿಮಗೆ ಹೌದು ಅಂತ ಅನ್ಸುತ್ತೆ. ಜ್ಞಾನೋದಯ ಬುದ್ಧನಿಗೆ ಹೋಗಿ ಅಲ್ಲಿ ಬೋಧಿ ವೃಕ್ಷದಡಿಲೇ ಕೂತಾಗ ಆಗ್ಬೇಕು ಅಂತಿಲ್ಲ, ಇದನ್ನ ಓದಿದ್ರು ನಿಮ್ಗೆ ಜ್ಞಾನೋದಯ.
1: ಹಾಗಂತ ಬರವಣಿಗೆ ಕಮ್ಮಿ ಆಗಿಲ್ಲ, ಪ್ರಕಾಶನಗಳು ಹೆಚ್ಚಾಗಿದೆ.
0: ಹೌದು,
1: ಪ್ರಕಾಶನ ಸಂಸ್ಥೆಗಳು ಪುಸ್ತಕಗಳು ಬೇಕಾದಷ್ಟು ಬರ್ತಾ ಇದೆ.
0: ಹೌದು,
1: ಓದ್ತಿದ್ದಾರೆ.
0: ಹೌದು, ನೀವು ಹೇಳಿದಾಗೆ ವೀರಕಪುತ್ರ ಶ್ರೀನಿವಾಸ್ ಅವರು ಅವರು ಸಂತೆ ಮಾಡಿದ್ರಲ್ಲ ಪುಸ್ತಕದ ಸಂತೆ, ಎಷ್ಟು ಲಕ್ಷಗಳು, 60 ಲಕ್ಷದವರೆಗೆ ಅವರಿಗೆ ಪುಸ್ತಕ ಸೇಲ್ ಆಗಿದೆ ಅಂದ್ರೆ. ಹಾಗಾದ್ರೆ ಓದ್ತಾ ಇದ್ದಾರೆ ಜನ, ಕೊಂಡ್ಕೊಳ್ತಿದ್ದಾರೆ. ಆದ್ರೆ ಎಲ್ಲಿ ಹೋಗ್ತಾ ಇದ್ದಾರೆ ಅವರು?
1: ಯಾವ ಸಮಾಜ ಬೌದ್ಧಿಕವಾಗಿ ಮತ್ತೆ ಸಾಂಸ್ಕೃತಿಕವಾಗಿ ಬಲಶಾಲಿಯಾಗಿದೆಯೋ ಆ ಇಡೀ ಜನಾಂಗ ಅದು ಅಷ್ಟೇ ಸಮೃದ್ಧವಾಗಿ ಹೋಗುತ್ತಂತೆ.
0: ಹೌದು,
1: ಹಾಗಾಗಿ ಅತಿ ಹೆಚ್ಚಿನ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ? ಒಂದು ಈ ಸಂಸ್ಕೃತಿ ಚಿಂತಕರು ಅಂತ ಏನು ಹೇಳ್ತೀವಿ, ಓದುಗರು ಅಥವಾ ಓದಿದ್ದನ್ನ ಉತ್ಕೃಷ್ಟವಾದದ್ದನ್ನ ಹೊರತೆಗೆದು ಮೊಗೆದು ಕಡ್ದು ಅದನ್ನ ಪುಸ್ತಕ ರೂಪದಲ್ಲಿ ಜ್ಞಾನವಾಗಿ ಯಾರು ಹಂಚುತ್ತಾರೋ ಅವರು ಬಹಳ ಉನ್ನತವಾಗಿ ಇರೋವಂಥವ್ರು. ನಿಮ್ಮ ಜೊತೆಗೆ ಇನ್ನೂ 10 ವಿಚಾರಗಳನ್ನ ನಾನು ಮಾತಾಡ್ಬೇಕು, ಮತ್ತೆ ಮಾತಾಡ್ತೀನಿ. ಧನ್ಯವಾದಗಳು.
0: ಧನ್ಯವಾದಗಳು.

ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಬರಹಗಾರ್ತಿ ಡಾಕ್ಟರ್ ಕವಿತಾ ಕೆಜಿ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆಕಾಶವಾಣಿ ಹಾಸನ FM ಕಂಪನಾಂಕ 102.2 MHz. ಸಮಯ ಆಗಿದೆ 8:30. ಈಗ ಕೇಳಿ ಕಾರ್ಯಕ್ರಮ ಗಜಲ್.
5: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ಗಜಲ್ಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಅನುರಾಧ ಪೌಡ್ವಲ್ ಅವರ ಸ್ವರದಲ್ಲಿ ಸಬಾ ಫಜ್ಲಿ ಅವರ ರಚನೆ.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಇನ್ನು ಮುಂದೆ ಕೇಳಿ ಪಂಡಿತ್ ಕೆ ರಜ್ದಾನ್ ಅವರ ರಚನೆ ಮನ್ನಾರ್ ಉದಾಸ್ ಅವರ ಧ್ವನಿಯಲ್ಲಿ.

ಇದುವರೆಗೆ ಗಜಲ್ಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಹಾಸನ ಎಫ್ಎಂ. ಸಮಯ ಆಗ್ತಾ ಇದೆ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ಹಾಸನ ಎಫ್ಎಂ ಭಾಗವಂತಿಕೆ ಮೇಳ ನಾಗಮಂಗಲ ತಾಲೂಕು ಚೋಳೆನಹಳ್ಳಿಯ ಮುದ್ದಪ್ಪ ಸಿಎಸ್ ಮತ್ತು ತಂಡದವರಿಂದ ಆರಂಭಕ್ಕೆ ಕೇಳಿ ಚಲುವ ನಾರಾಯಣ ಸ್ವಾಮಿ ಮೇಲಿನ ಪದ.

ಇನ್ನು ಮುಂದೆ ಕೇಳಿ ಹನುಮಂತ ಮತ್ತು ರಾಮನ ಮಿಲನ.

ಶುಭೇಶಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಬಾಲ್ಯ ಮುಖದವಗೆ ಕಾಂತಿಯ ಪುರುಷಗೆ ಉರುಗಭೂಷಣ ಕಾಯುವ ಸುರೇಶಗೆ ಕೊಂಬೆಗಳ ಕಿತ್ತು ಕೊಂಬೆ ಖರ್ಜೂರವ ಕಿತ್ತು ಎದರದೇ ಕಾಯುವ ಸುರೇಶಗೆ ಜಯ ಮಂಗಳ

ಇದುವರೆಗೆ ನಾಗಮಂಗಲ ತಾಲೂಕು ಚೊಳ್ಳೆನಹಳ್ಳಿಯ ಮುದ್ದಪ್ಪ ಸಿಎಸ್ ಮತ್ತು ತಂಡದವರಿಂದ ಭಾಗವಂತಿಕೆ ಮೇಳ ಕೇಳಿದಿರಿ.

ಕೇಳುಗರೆ ಗಮನಿಸಿ, ಹಾಸನದ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಮೀ ರೈಸ್ ಫೌಂಡೇಶನ್ ನಿರ್ವಹಿಸುತ್ತಿರುವ ಟೆಕ್ನಾಲಜಿ ಬಿಸ್ನೆಸ್ ಎಕ್ವಿಪ್ಮೆಂಟ್ ತನ್ನ ಇನ್ಕ್ಯುಬೇಷನ್ ಕಾರ್ಯಕ್ರಮಕ್ಕೆ ಅರ್ಜಿಗಳನ್ನು ಆಹ್ವಾನಿಸುತ್ತಿದೆ. ಉದ್ಯಮಶೀಲತೆಯ ಕನಸು ಹೊಂದಿರುವ ವಿದ್ಯಾರ್ಥಿಗಳು, ಸಂಶೋಧಕರು, ಅಧ್ಯಾಪಕರು, ಪ್ರವರ್ತಕರು ಮತ್ತು ಆರಂಭಿಕ ಹಂತದ ಸ್ಟಾರ್ಟ್ಅಪ್ಗಳು ಈ ಅವಕಾಶಗಳನ್ನು ಬಳಸಿಕೊಳ್ಳಬಹುದು. ಕೃಷಿ, ತಂತ್ರಜ್ಞಾನ, ಆರೋಗ್ಯ ಸೇವೆ, ನವೀಕರಿಸಬಹುದಾದ ಇಂಧನ ಮತ್ತು ಸ್ಮಾರ್ಟ್ ವ್ಯವಸ್ಥೆಗಳು ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರವರ್ತಕರಿಗೆ ಈ ಕಾರ್ಯಕ್ರಮ ಅನ್ವಯಿಸುತ್ತದೆ. ಆಯ್ಕೆಯಾದ ಸ್ಟಾರ್ಟ್ಅಪ್ಗಳಿಗೆ ಇಕ್ಯುಬೇಷನ್ ಮತ್ತು ಸ್ಥಳಾವಕಾಶ, ತಜ್ಞರ ಮಾರ್ಗದರ್ಶನ, ಪ್ರೋಟೋಟೈಪಿಂಗ್ ಸಹಾಯ, ಉದ್ಯಮ ಸಂಪರ್ಕ, ಹೂಡಿಕೆದಾರರ ಪ್ರವೇಶ ಮತ್ತು ಭೌತಿಕ ಆಸ್ತಿ ಮಾರ್ಗದರ್ಶನ ಸೇರಿದಂತೆ ಅನೇಕ ಸೌಲಭ್ಯಗಳು ಲಭ್ಯವಿರುತ್ತವೆ. ಆಸಕ್ತರು www.meriiese.org ಭೇಟಿ ನೀಡಿ ಗೂಗಲ್ ಫಾರ್ಮ್ ಮೂಲಕ ತಮ್ಮ ಪಿಚ್ ಡೆಕ್ ಸಹಿತ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9448170074 ಅಥವಾ ಇಮೇಲ್ CEOMERIISC@MCEHASAN.AC.IN ಮೂಲಕ ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ ಕೇಳಿ ಮಧುರಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಆರಂಭಕ್ಕೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿರುವ ತುಂಬಿದ ಮನೆ ಚಿತ್ರದ ಗೀತೆಯನ್ನು

ವಿಜಯನರಸಿಂಹ ಅವರ ಗೀತೆ. ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದರೆ ಕೆಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ. ಚಿತ್ರ ಮೊಯ್ಯಿಗೆ ಮೊಯ್ಯಿ.

ಮಧುರಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಜೆ ಉದಯಶಂಕರ್ ಅವರ ಗೀತೆಗೆ ಎಂ ರಂಗರಾವ್ ಅವರು ರಾಗ ನಿರ್ದೇಶನ ಮಾಡಿರುವ ಹೊಸ ಬೆಳಕು ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಡಾ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ.

ನೀವು ಕೇಳ್ತಾ ಇದ್ದೀರಾ ಮಧುರಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಎಸ್ ಜಾನಕಿ ಅವರ ಸ್ವರದಲ್ಲಿರುವ ಗಾಳಿ ಮಾತು ಚಿತ್ರದ ಗೀತೆಯನ್ನ. ಜಿ ಉದಯಶಂಕರ್ ಅವರ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

ಇನ್ನು ಮುಂದೆ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಆಕಸ್ಮಿಕ ಚಿತ್ರದ ಗೀತೆಯ ಗಾಯಕರು ಡಾ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬಾಳಿನ ಜ್ಯೋತಿ ಚಿತ್ರದ ಗೀತೆಯನ್ನು ಸಂಗಡಿಗರೊಡನೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಇದುವರೆಗೆ ಮಧುರಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 10:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ.